ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಎಫ್ ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರ, ಇಂದು ಭಾನುವಾರ 2026 ಇಸ್ವಿಯ ಆಗಸ್ಟ್ ತಿಂಗಳ 16 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಶ್ರಾವಣ ಮಾಸದ 25 ದಿನ. ನಿಮ್ಮ ಬಾನುಲಿ ಗೆಳೆಯ ಡಾಕ್ಟರ್ ಪರಮೇಶ್ವರಪ್ಪ ಗೋಪಿಶೆಟ್ಟಿಯ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:58:55 ಆಗಿದ್ದು ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ ನಮ್ಮ ನಿಲಯದಿಂದ. ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಶ್ರೋತೃ ಬಂಧವರೇ, ಇಂದು ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದಿಂದ ಡಾಕ್ಟರ್ ಸುಭಾಶ್ರೀ ಪ್ರಸಾದ್ ಅವರಿಂದ ಚಿಂತನವನ್ನು ಆಲಿಸಬಹುದು. 6:35 ದೇಶಭಕ್ತಿಗೀತೆ ಕಾರ್ಯಕ್ರಮದಲ್ಲಿ ಎಚ್ ದುಂಡಿರಾಜ್ ಅವರ ರಚಿತ ದೇಶಭಕ್ತಿಗೀತೆ ಮೂಡಿಬರುವುದು ವೃಂದಗಾನದಲ್ಲಿ. 6:40 ಕೆ ಯುವರಾಜ್ ಮತ್ತು ಸಿ ಅಶ್ವಥ್ ಅವರ ಕಂಠಸಿರಿಯಲ್ಲಿ ಜನಪದ ಗೀತೆಗಳು ಮೂಡಿಬರಲಿವೆ. ಇನ್ನು 7:15 ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಲಿ ಸೇಡಂ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 8:30 ಸಾಹಿತ್ಯ ಸಂಪುಟ ಕಾರ್ಯಕ್ರಮವಿದೆ. ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ರಾಯಚೂರಿನ ಕವಿಗಳಾದ ತಾಯರಾಜ್ ಮರ್ಜಟಾಳ್ ಅವರ ಜೊತೆ ಮಾತುಕತೆ ಮೂಡಿಬರುವುದು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿ ವಿಜಯರಾಜೇಂದ್ರ, ನಿರ್ವಹಣೆ ವೆಂಕಟೇಶ್ ಭೀಮನಬೆಂಚೆ. 9:00 ಪ್ರಕಟಣೆಗಳು. 9:05 ವಿವಿಧ ಕಲಾವಿದರ ಸ್ವರಗಳಲ್ಲಿ ವಚನ ಗಾಯನ ಮೂಡಿಬರುವುದು. ಇನ್ನು 9:30 ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮವಿದೆ. 9:45 ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ಧರಿಸಿದ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರುವುದು. ಇನ್ನು 10:32 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳಿವೆ. ಮಧ್ಯಾಹ್ನ 12:05 ಮಹಿಳೆಯರ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಮನೆಯಂಗಳದ ಮಹಾಲಕ್ಷ್ಮಿ. ವರಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರುವುದು. ನಿರ್ಮಾಣ ಆಶಾ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಋತುಬಂಧ

ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಸಿರಿ ಗಣೇಶ್ ಅವರೊಂದಿಗೆ ಸಂದರ್ಶನ ಮೂಡಿ ಬರುವುದು. ಸಂದರ್ಶಿಸುತ್ತಾರೆ ಮಮತಾ ಶೆಟ್ಟಿ. 1 ಗಂಟೆಗೆ ಪ್ರಗತಿ ಚಕ್ರ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮವಿದೆ. ಇವತ್ತಿನ ವಿಷಯ PM ಕೃಷಿ ಸಿಂಚಿ ಯೋಜನಾ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವಿದೆ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ AS ಶಂಕರ ನಾರಾಯಣ. 3 ಗಂಟೆಗೆ FM 101.3 ಮೆಗಾ ಅರ್ಟ್ಸ್ ಕೇಂದ್ರದ ಕಾರ್ಯಕ್ರಮಗಳಿವೆ. ಈ 6 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಮೂಡಿಬರುವವು. ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಯುವ ಸ್ನೇಹಿತರ ಕಾರ್ಯಕ್ರಮ. ಯುವವಾಣಿಯಲ್ಲಿ ಪ್ರಚಲಿತ ಘಟನೆಗಳ ಪಕ್ಷಿ ನೋಟ, ಕರೆಂಟ್ ಅಫೇರ್ಸ್ ಮೂಡಿಬರುವುದು. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6:10 ಪ್ರಕಟಣೆಗಳು ಮೂಡಿಬರುವವು. 6:15 ಭಾವಗೀತೆಗಳ ಕಾರ್ಯಕ್ರಮವಿದೆ. 6:15:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಅರಿಶಣಗಿ ಗ್ರಾಮದ ರೈತರಾದ ಸಿದ್ದಲಿಂಗಪ್ಪ ಅವರೊಡನೆ ಸಂದರ್ಶನವಿದೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಬಹುದು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗೆಹಾಳ್ ಗ್ರಾಮದ ಬಸಪ್ಪ ಮತ್ತು ರಾಮಣ್ಣ ಅವರಿಂದ ಚೌಡ್ಕಿ ಪದಗಳು ಮೂಡಿಬರಲಿವೆ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ರಕ್ತ ಹರಿಸಿ ಪಡೆದಿದ್ದು, ಈ ವಿಷಯ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. 8:00 ಚಿತ್ರಗೀತೆಗಳು, 8:30 ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಅಡಕಲಗೂಡು ಗ್ರಾಮದ ತಿಮ್ಮಪ್ಪ, ಹನುಮಂತಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳಿವೆ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವಿದೆ. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ, ಸಮಯ ಈಗ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ.
1: ಆಕಾಶವಾಣಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ.
2: ಅನುಭವ ಮತ್ತು ಅನುಭಾವ, ಈ ಎರಡೂ ಪದಗಳು ಒಂದೇ ಮೂಲದಿಂದ ಬಂದಿದ್ರೂ ಅವು ಒಂದೇ ಅಲ್ಲ. ಅನುಭವವು ಇಂದ್ರಿಯಗಳ ಮೂಲಕ ಹುಟ್ಟುತ್ತವೆ, ಆದರೆ ಅನುಭಾವವು ಮನಸ್ಸಿನ ಮೂಲಕ ಅರಳತ್ತೆ. ನಾವು ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಮೂಗಿನಿಂದ ವಾಸನೆ ಗ್ರಹಿಸ್ತೇವೆ, ನಾಲಿಗೆಯಿಂದ ರುಚಿಯನ್ನು ಸವಿತೀವಿ, ಚರ್ಮದಿಂದ ಸ್ಪರ್ಶವನ್ನು ಅನುಭವಿಸ್ತೀವಿ. ಹೀಗೆ ಹೊರ ಜಗತ್ತಿನ ಜೊತೆ ನಮ್ಮ ಸಂಪರ್ಕದಿಂದ ಉಂಟಾಗೋದು ಅನುಭವ. ಬದುಕಿನ ಸುಖ ದುಃಖ, ಗೆಲುವು ಸೋಲು, ಪ್ರೀತಿ ವಿರಹ, ಇವೆಲ್ಲ ಅನುಭವಗಳು. ಆದರೆ ಪ್ರತಿಯೊಂದು ಅನುಭವನೂ ಅನುಭವ ಆಗೋದಿಲ್ಲ. ಒಂದು ಘಟನೆ ನಮ್ಮ ಮನಸ್ಸನ್ನು ತಟ್ಟಿ ನಮ್ಮೊಳಗೆ ಇಳಿದು ಚಿಂತನೆಗೆ ಕಾರಣವಾಗಿ ಬದುಕಿನ ಬಗ್ಗೆ ಹೊಸ ಅರಿವನ್ನು ಕೊಟ್ಟಾಗ ಅದು ಅನುಭವವಾಗತ್ತೆ. ಅನುಭವವು ಹೊರಗಿನಿಂದ ಬರುತ್ತೆ, ಅನುಭವ ಒಳಗಿನಿಂದ ಮೂಡುತ್ತೆ. ಮಳೆ ಎಲ್ಲರ ಮೇಲೂ ಒಂದೇ ರೀತಿ ಸುರಿಯುತ್ತೆ, ಆದರೆ ರೈತನಿಗೆ ಅದು ಭರವಸೆ, ಕವಿಗೆ ಅದು ಕಾವ್ಯ, ವಿರಹಿಗೆ ಅದು ನೆನಪು. ಮಳೆ ಒಂದೇ ಅನುಭವ, ಆದರೆ ಅದರ ಅನುಭವ ಮಾತ್ರ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಅದರಿಂದ ಅನುಭವ ಮತ್ತು ಅನುಭವದ ನಡುವಿನ ವ್ಯತ್ಯಾಸವನ್ನು ಸಾಂದ್ರತೆಯ ಮೂಲಕ ಅರ್ಥ ಮಾಡಿಕೊಳ್ಬೋದು. ಅನುಭವ ಹಾಲಾದರೆ ಅನುಭವ ತುಪ್ಪದ ಹಾಗೆ. ಹಾಲನ್ನು ಕುದಿಸಿ, ಹೆಪ್ಪುಗಟ್ಟಿಸಿ, ಮಥಿಸಿ, ಬೆಣ್ಣೆ ತೆಗೆದು ಮತ್ತೆ ಕಾಯಿಸಿದಾಗ ಮಾತ್ರ ತುಪ್ಪ ಸಿಗುತ್ತೆ. ಹಾಗೆಯೇ ಅನುಭವನೂ ಮನಸ್ಸಿನೊಳಗೆ ಕುದಿದು ಚಿಂತನೆಯ ಮೂಲಕ ಬಸಿದು ಜೀವನದ ಅರ್ಥದ ಜೊತೆ ಬೆರೆತಾಗ ಅನುಭವ ಆಗತ್ತೆ. ಕಾಫಿಯ ಉದಾಹರಣೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳಬಹುದು. ಕಾಫಿ ಪುಡಿಯನ್ನು ನೀರಿನಲ್ಲಿ ಹಾಕಿದ ತಕ್ಷಣ ಅದರ ಸತ್ವ ಸಿಗಲ್ಲ, ಅದು ಕುದಿಬೇಕು, ಬಸಿಬೇಕು. ನಂತರ ಹಾಲು ಮತ್ತು ಸಕ್ಕರೆ ಬೆರೆತಾಗ ಅದರ ನಿಜವಾದ ರುಚಿ ಹೊರಗೆ ಬರುತ್ತೆ. ಹಾಗೆಯೇ ಜೀವನದ ಘಟನೆಗಳು ಕೇವಲ ಸಂಭವಿಸಿದರೆ ಸಾಕಾಗೋದಿಲ್ಲ, ಅವು ನಮ್ಮೊಳಗೆ ಕುದಿಯಬೇಕು, ಆಗಲೇ ಅವು ಅನುಭವದ ಸಿಹಿಯನ್ನು ಕೊಡುತ್ತೆ. ಇಂದು ಮನುಷ್ಯನಿಗೆ ಅನುಭವಗಳ ಕೊರತೆ ಇಲ್ಲ, ಆದರೆ ಅನುಭವಗಳ ಕೊರತೆ ಇದೆ. ನಾವು ಅನೇಕವನ್ನು ನೋಡ್ತೇವೆ, ಆದರೆ ಎಲ್ಲವನ್ನ ಅರಿಯೋದಿಲ್ಲ. ಅನೇಕವನ್ನ ಕೇಳ್ತೇವೆ, ಆದರೆ ಎಲ್ಲವನ್ನ ಮನಸ್ಸಿನೊಳಗೆ ಇಳಿಸಿಕೊಳ್ಳೋದಿಲ್ಲ. ಅದರಿಂದ ಬದುಕಿನ ಮೌಲ್ಯ

0: ಸ್ಪರ್ಶಿಸುವ ಸ್ಥಿತಿ. ಪುಸ್ತಕಗಳು ಮಾಹಿತಿಯನ್ನು ನೀಡಬಹುದು, ಗುರುಗಳು ಮಾರ್ಗವನ್ನು ತೋರಿಸಬಹುದು, ಆದರೆ ಅನುಭವವನ್ನು ಯಾರೂ ಕೊಡೋದಿಲ್ಲ. ಅದನ್ನು ಪ್ರತಿಯೊಬ್ಬರೂ ತಮ್ಮ ಬದುಕಿನ ಮೂಲಕವೇ ಸಂಪಾದಿಸಬೇಕು. ಅನುಭವ ಹೊಂದಿದ ವ್ಯಕ್ತಿಯ ಮಾತುಗಳಲ್ಲಿ ಬರೀ ಶಬ್ದಗಳಿರೋದಿಲ್ಲ, ಬದುಕಿನ ಸತ್ಯದ ಪ್ರತಿಧ್ವನಿ ಇರುತ್ತೆ. ಆದ್ರಿಂದನೇ ಕೆಲವು ಸರಳ ಮಾತುಗಳು ಕೂಡ ನಮ್ಮ ಹೃದಯವನ್ನು ಆಳವಾಗಿ ತಟ್ಟತ್ತೆ. ಅನುಭವ ಮನುಷ್ಯನಲ್ಲಿ ವಿನಯವನ್ನ ಬೆಳೆಸುತ್ತೆ, ಅಹಂಕಾರವನ್ನ ಕರಗಿಸುತ್ತೆ, ಪರರ ನೋವನ್ನು ತನ್ನದಾಗಿ ಕಾಣುವ ಹೃದಯವನ್ನ ರೂಪಿಸುತ್ತೆ. ಅನುಭವಗಳು ನಮ್ಮನ್ನು ಕಾಲದೊಟ್ಟಿಗೆ ದೊಡ್ಡವರನ್ನಾಗಿಸಿದ್ರೆ ಅನುಭವವು ನಮ್ಮನ್ನ ಮಾನವೀಯತೆಯ ಜೊತೆಗೆ ಪ್ರಬುದ್ಧರನ್ನಾಗಿಸುತ್ತೆ. ಮನುಷ್ಯನ ಮಹತ್ವವನ್ನ ಅವನು ಎಷ್ಟು ಅನುಭವಗಳನ್ನು ಹೊಂದಿದ್ದಾನೆ ಅನ್ನೋದ್ರಿಂದ ಅಳೆಯೋದಿಲ್ಲ, ಆ ಅನುಭವಗಳಿಂದ ಎಷ್ಟು ಪ್ರಜ್ಞೆ, ಕರುಣೆ ಮತ್ತು ವಿವೇಕವನ್ನ ಬೆಳೆಸಿಕೊಂಡಿದ್ದಾನೆ ಎಂಬುದರಿಂದ ಅಳಿಯಲಾಗುತ್ತೆ.
1: ಇದುವರೆಗೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಈಗ ಸಮಯ ಸರಿಯಾಗಿ 6:35:20 ಈಗ ದೇಶಭಕ್ತಿ ಗೀತೆ ಕಾರ್ಯಕ್ರಮ ಆಲಿಸೋಣ. ಎಚ್ ದುಂಡಿರಾಜ್ ಅವರ ರಚಿತ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿಯೇ

ಶ್ರೋತೃ ಬಂಧವರೇ, ರುಂದಗಾನದಲ್ಲಿ ಎಚ್ ದುಂಡಿರಾಜ್ ಅವರ ರಚನೆಯನ್ನು ಆಲಿಸಿದರೆ ದೇಶಭಕ್ತಿ ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:40. ಜನಪದ ಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಕೆ ಯುವರಾಜ್ ಅವರ ಕಂಠಸಿರಿಯಲ್ಲಿ ಜನಪದ ಗೀತೆಯನ್ನು

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ ಆಗುತ್ತಿಲ್ಲದೆ 7:02. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಮೂಡಿಬರುವುದು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಆಕಾಶವಾಣಿ, ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ

0: ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ವಾರ್ತೆಗಳ ವಿವರ: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ದೇಶಕ್ಕೆ ದಾರಿ ತೋರಿಸುತ್ತಿರುವ ಕರ್ನಾಟಕದ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ರಾಜ್ಯ ಸರ್ಕಾರದ್ದು. ಜಾತಿ ಧರ್ಮ ಭಾಷೆ ಮತ್ತು ಪ್ರದೇಶದ ತಾರತಮ್ಯಗಳನ್ನು ಮೀರಿ ಪ್ರತಿ ಕನ್ನಡಿಗನೂ ಕರ್ನಾಟಕದ ಬೆಳವಣಿಗೆಯಲ್ಲಿ ಪಾಲುದಾರನಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಪಂಚಾಯಿತಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆ ಆಲಿಸಲು ಹೊಸದಾಗಿ ಪ್ರಜಾಸೇವಾ ಇಲಾಖೆ ಸೃಷ್ಟಿಸಲಾಗಿದೆ. ಈ ಇಲಾಖೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲ ಮತ್ತು ಮೂರನೆಯ ಶನಿವಾರ ತಮ್ಮ ಉಸ್ತುವಾರಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ಬಳಿಕ ಹೋಬಳಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ವಿಸ್ತರಿಸಲಾಗುವುದು. ಜೊತೆಗೆ ಪ್ರತಿ ಶಾಸಕರು ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ, ಸಾಮಾಜಿಕ ನ್ಯಾಯ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆ ಜೊತೆಗೆ ರಾಜ್ಯವನ್ನು ಮಾದರಿ ರಾಜ್ಯವಾಗಿ ಮಾಡುವ ಸಂಕಲ್ಪ ರೂಪಿಸಲಾಗಿದೆ. ರಾಜ್ಯದಲ್ಲಿ ತೀವ್ರ ಬರಪರಿಸ್ಥಿತಿ ಎದುರಿಸುತ್ತಿದ್ದು ಪರಿಸ್ಥಿತಿಯ ಗಂಭೀರತೆ ಅರಿತು ಕುಡಿಯುವ ನೀರು, ಮೇವು ಮತ್ತು ಅಗತ್ಯ ಪರಿಹಾರ ನೀಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು. ಅಪ್ರತಿಮ ಹೋರಾಟಗಾರರು, ಅಪ್ಪಟ ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿರುವ ಬೆಳಗಾವಿ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದ್ದಾರೆ. ಬೆಳಗಾವಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆಯು ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು. ಅದೇ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಇತರ 7 ಜನರು ಆಂಗ್ಲರ ಬಂದೂಕುಗಳಿಗೆ ಬೆದರದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಂದಗಡದಲ್ಲಿ ನೇಣುಗಂಬಕ್ಕೇರಿದ ಅಪ್ರತಿಮ ದೇಶಭಕ್ತರು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ರಂದು, ವೀರಮರಣವನ್ನಪ್ಪಿದ್ದು ಜನವರಿ 26ರಂದು ಎಂದು ಸ್ಮರಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮತ್ತೊಬ್ಬ ಮಹನೀಯರು ಗಂಗಾಧರ ದೇಶಪಾಂಡೆ, ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ ಖಾದಿ ಭಗೀರಥ ಎಂದು ಗುರುತಿಸಿಕೊಂಡಿದ್ದ ದೇಶಪಾಂಡೆಯವರ ಕೊಡುಗೆ

0: ಅಪಾರ ಎಂದರು. ಬೀದರ್ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಸೋದರತ್ವದ ಭಾವೈಕ್ಯತೆಯ ಜೀವನ ಈ ಜಿಲ್ಲೆಯಲ್ಲಿ ಕಾಣಬಹುದು. ಹಾಗೂ ಬಸವಾದಿ ಶರಣರ ನಾಡು, ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತು ಎಂದು ಕರೆಸಿಕೊಳ್ಳುವ ಅನುಭವ ಮಂಟಪ ನಮ್ಮ ಜಿಲ್ಲೆಯಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಿಂದ ಹೊಸದಾಗಿ ನೇಮಕಗೊಂಡಿರುವ 76 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ಪಿಡಿಒಗಳಿಗೆ ಆಗಸ್ಟ್ 1ರಂದು ಖುದ್ದು ಪ್ರಮಾಣ ಪತ್ರ, ನೇಮಕಾತಿ ಪತ್ರ ವಿತರಿಸಿದ್ದು, ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯ ಪ್ರಮಾಣ ವಚನ ಬೋಧಿಸಿದ್ದೇನೆ. ಕಲ್ಯಾಣ ಕರ್ನಾಟಕ ಭಾಗದ 80 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಮುಂಬರ್ತಿ ನೀಡಲಾಗಿದೆ. ರಾಜ್ಯದಲ್ಲಿ ಒಟ್ಟಾರೆ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಕ್ರಮ ಕೈಗೊಂಡಿದ್ದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೊಸದಾಗಿ 1,400 ಹುದ್ದೆಗಳ ಭರ್ತಿಗೆ ಶೀಘ್ರವೇ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದರು. ಹಾಸನ ವಿಮಾನ ನಿಲ್ದಾಣ, ಐಐಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾಧಿಕಾರಿ ಕಚೇರಿ, ನೂತನ ಕಟ್ಟಡ ಹಾಗೂ ಜಿಲ್ಲೆಯಲ್ಲಿ ನಿಂತಿರುವ ಹಾಗೂ ಮಂದಗತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮವಹಿಸಿ ಕೆಲಸ ಮಾಡುವುದಾಗಿ ಅಬಕಾರಿ ಖಾತೆ ಸಚಿವರಾದ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಆರ್ಥಿಕ ಸಮಸ್ಯೆ ಇದ್ದಲ್ಲಿ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಡಲಾಗುವುದು. ಜಿಲ್ಲೆಯ ಅಭಿವೃದ್ಧಿಗೆ ಪಕ್ಷ ಭೇದ ಬೇಡ. ಈ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಐಐಟಿ ಸ್ಥಾಪನೆಗೆ ನಡೆಯುವ ಹೋರಾಟಕ್ಕೆ ಕೈಜೋಡಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಂದಾಣಿಕೆಯಿಂದ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 40 ಕೋಟಿಗೂ ಹೆಚ್ಚು ಯುವಜನತೆ ಇದ್ದಾರೆ. ಹಾಗಾಗಿ ನಮ್ಮ ದೇಶ ಬೆಳೆಯಬೇಕಾಗಿದೆ. ವಿಶೇಷವಾಗಿ ಯುವಕರು ಬುದ್ಧ ಬಸವ ಅವರ ಹಾದಿಯಲ್ಲಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಾದ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ ಅವರು ಮಾತನಾಡಿದರು. ಭಾರತವು ಜಿಡಿಪಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಇವತ್ತು ದೇಶದಲ್ಲಿ ಶೇಕಡಾ 40%ರಷ್ಟು ಆಸ್ತಿ ಹೊಂದಿದ್ದಾರೆ. ಸುಮಾರು 9 ಕೋಟಿ ಜನರು ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಆದರೆ 4.5 ಕೋಟಿ ಜನ ಮಾತ್ರ ತೆರಿಗೆಯನ್ನು ಪಾವತಿಸುತ್ತಿದ್ದಾರೆ. ಅರ್ಹ ತೆರಿಗೆದಾರರು ನಿಯಮಾನುಸಾರ ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸಿದರೆ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಯುವಜನರಲ್ಲಿ ಕ್ರೀಡೆ, ವೈಜ್ಞಾನಿಕ ಮನೋಭಾವ, ಸಂಸ್ಕೃತಿ, ಸಾಮಾಜಿಕ ಸಾಮರಸ್ಯ, ಸಂವಿಧಾನದ ಮೌಲ್ಯಗಳು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಸದುದ್ದೇಶದಿಂದ ರಾಜ್ಯಾದ್ಯಂತ 10,000 ಭಾರತ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದ್ದು, ಪ್ರತಿ ಸಂಘದ ಚಟುವಟಿಕೆಗಳಿಗಾಗಿ ವಾರ್ಷಿಕ 10 ಲಕ್ಷ ಅನುದಾನ ಮಂಜೂರು ಮಾಡಲಾಗುವುದು ಎಂದು ನುಡಿದರು. ಹೊಸದಾಗಿ 1,000 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಬದ್ಧವಾಗಿದೆ. ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳೊಂದಿಗೆ ಶೀಘ್ರದಲ್ಲಿ ಸಮಾಲೋಚನೆ ನಡೆಸಿ ಶಿವಮೊಗ್ಗದಲ್ಲಿಯೇ ಭವ್ಯ ಸಮಾರಂಭವನ್ನು ಆಯೋಜಿಸಲಾಗುವುದು ಎಂದು ಅವರು ನುಡಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಆರಂಭಿಸಿರುವ Vision 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನವನ್ನು ಶಿಕ್ಷಣದೊಂದಿಗೆ ಸಮರ್ಪಕವಾಗಿ ಸಂಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕರಾವಳಿ ಪ್ರದೇಶದ ಯುವಕರ ಭವಿಷ್ಯಕ್ಕೆ ಪೂರಕವಾಗಿ

0: ಜಾಗತಿಕ ಮಟ್ಟದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಕರಾವಳಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಮಲ್ನಾಡ್ ಟೂರಿಸಂ ಕಾರ್ಪೊರೇಷನ್ ಆರಂಭಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿ ಮಾತನಾಡಿದ ಅವರು, ರೈತರು ಯುವಕರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಜನರಿಗೆ ಪೂರಕವಾಗಿ ಸರ್ಕಾರ 100 ದಿನಗಳ 10 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ರೈತ ಮಿತ್ರ ಯೋಜನೆಯಡಿ 1 ಹೆಕ್ಟೇರ್ ವರೆಗೆ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಮೊತ್ತದಲ್ಲಿ ಶೇಕಡ 50ರಷ್ಟು ಸಬ್ಸಿಡಿ ನೀಡಲಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಮಳೆ ಜೂನ್ ಮಾಹೆಯಿಂದ ಪ್ರಸ್ತುತ ದಿನಾಂಕದವರೆಗೆ ವಾಡಿಕೆಯ ಮಳೆ 218 ಮಿಲಿಮೀಟರ್ ಇದ್ದು, ವಾಸ್ತವಿಕವಾಗಿ ಈವರೆಗೂ 156 ಮಿಲಿಮೀಟರ್ ಮಳೆಯಾಗಿದ್ದು, ಶೇಕಡ 29ರಷ್ಟು ಮಳೆ ಜಿಲ್ಲೆಯಾದ್ಯಂತ ಕೊರತೆ ಇರುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 MHz. ಶ್ರೋತೃಬಾಂಧವರ ಈಗ ಸಮಯ ಸರಿಯಾಗಿ 7:15:20 ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಲಿ ಸೇಡಂ.

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸಾಮಾಜಿಕ ನಾಯಕತ್ವ ಮತ್ತು ಸಹಭಾಗಿತ್ವ ಯುವ ಜನತೆಯಲ್ಲಿ ಮೂಡಿಸುವ ಸದುದ್ದೇಶದಿಂದ ನಮ್ಮ ಭಾಗದ ಸೇಡಂನಲ್ಲಿ ವಿನೂತನವಾದ ಅನ್ವೀಕ್ಷಿಕಿ ಅಧ್ಯಯನ ಕೇಂದ್ರ ಆರಂಭವಾಗಿದೆ. ಬದುಕಿನ ವಿವಿಧ ಸಮಸ್ಯೆಗಳಿಗೆ ಎದುರು ನಿಂತು ನಿಸ್ವಾರ್ಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಧ್ಯೇಯದ ಅಡಿಯಲ್ಲಿ ರಾಷ್ಟ್ರಮಟ್ಟದ ಅನ್ವೀಕ್ಷಕಿ ಅಧ್ಯಯನದ ಮೊದಲ ಕೇಂದ್ರವು ಕರ್ನಾಟಕದ ಸೇಡಂ ನಗರದಲ್ಲಿ ಆರಂಭವಾಗಿದೆ. ವಸತಿ ಸಹಿತ 2 ವರ್ಷದ ಅವಧಿಯಿಂದ ಕೂಡಿದ ವಿನೂತನ ಶೈಕ್ಷಣಿಕ ಯೋಜನೆ ಇದಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷದಿಂದ 35 ವರ್ಷಗಳು. ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಪದವಿಯನ್ನು ಹೊಂದಿರಬೇಕು. ಪ್ರಕೃತಿ ಕೇಂದ್ರಿತ ಶೈಕ್ಷಣಿಕ ಪರಿಸರದಲ್ಲಿ ಕಲಿಕೆ ಹಾಗೂ ತರಬೇತಿಯನ್ನು ನೀಡಲಾಗುವುದು. ಶೈಕ್ಷಣಿಕ ಅಧ್ಯಯನದ ಪ್ರಮುಖ ಆಧಾರ ಸ್ತಂಭಗಳೆಂದರೆ ಭಾರತೀಯ ಸಂಸ್ಕೃತಿ, ಭಾರತದ ಸಾರ್ವತ್ರಿಕ ಸಮಾಜದ ಮಾನಸಿಕ ಮತ್ತು ಸಾಮಾಜಿಕ ತಿಳುವಳಿಕೆ, ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮ, ಸಂವಹನ ಶಕ್ತಿ, ನೀತಿ ಮೌಲ್ಯಗಳು ಮತ್ತು ಸಮಗ್ರತೆ, ನಾಯಕತ್ವ ಮತ್ತು ಆಡಳಿತ, ಕಲೆ ಮತ್ತು ವೈಜ್ಞಾನಿಕ ಚಿಂತನೆ, ಪರಿಸರ ಅರ್ಥಶಾಸ್ತ್ರ ಮತ್ತು ಆರ್ಥಿಕ ಸಾಕ್ಷರತೆ, ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ. ಆಸಕ್ತ ಅರ್ಹ ಯುವತಿಯರು ಯುವಕರು ಈ ಮುಂದಿನ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ.

0: ಸೇಟ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಪದವಿ ಮಹಾವಿದ್ಯಾಲಯ, ಉಡುಗಿ ರಸ್ತೆ, ಸೇಡಂ, ತಾಲೂಕಾ ಸೇಡಂ, ಜಿಲ್ಲೆ ಕಲಬುರಗಿ. ಹೆಚ್ಚಿನ ವಿವರಗಳನ್ನು ನೀವು ಆದಿತ್ಯ ಜೋಶಿ ಅವರನ್ನ ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8 7 9 0 2 1 0 8. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಇವತ್ತಿನ ಸಂಚಿಕೆಯಲ್ಲಿ ಈಗ ಆಹಾರ ಮತ್ತು ಆರೋಗ್ಯದ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಆಹಾರ ಮತ್ತು ಆರೋಗ್ಯ ಸಮಾವೇಶದಲ್ಲಿ ಗದಗಿನ ಖ್ಯಾತ ಪಾರಂಪರಿಕ ವೈದ್ಯರಾದ ಹಣಮಂತ್ ಮಳಲಿ ಅವರು ಪಾಲ್ಗೊಂಡು ಆರೋಗ್ಯ ಮತ್ತು ಆಹಾರದ ಕುರಿತಾಗಿ ಒಂದಿಷ್ಟು ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ರು. ಬನ್ನಿ, ಅದರ ಧ್ವನಿ ಮುದ್ರಣ ಈಗ ಕೇಳಿಬರೋಣ.
1: ಆರೋಗ್ಯ ಅನ್ನೋ ಶಬ್ದ ಸುಮ್ಮನೆ ಸಹಜವಾಗಿ ವಿಶ್ಲೇಷಣೆ ಮಾಡುವಾಗ ಬರುವಂತದ್ದು 6+ಯೋಗ್ಯ ಅನ್ನುವಂತ ಬಿಡಿಸಿದ್ರೆ ಹಾಗಾಗುತ್ತೆ. ನಮ್ಮ ಅಡುಗೆ ಮನೆಯ ಮಸಾಲೆ ಡಬ್ಬದಲ್ಲಿ 6 ರುಚಿಗಳಿದ್ದಾವೆ, ಅವಕ್ಕೆ ಷಡ್ರಸಗಳು ಅಂತಾರೆ. ಆ ಷಡ್ರಸಗಳು 35-40 ವರ್ಷಗಳ ಹಿಂದೆ ಇರೋದು, ಈಗ ಸದ್ಯ ಅವೆಲ್ಲವೂ ಉಲ್ಟಾಗಿದ್ದಾವೆ. ಯಾವುದನ್ನ ವಿಶ್ವ ಆರೋಗ್ಯ ಸಂಸ್ಥೆಯೇ ವೈಟ್ ಪಾಯ್ಸನ್ ಅಂತ ಹೇಳ್ತಾರೆ, ಅದು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಬಂದಿದೆ. ಆ 6ರಲ್ಲಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ ಅಂತ ಹೇಳ್ತಾರೆ. ನಮ್ಮ ಹಿಂದಿನವರು ಬಳಸುವಂತ ಉಪ್ಪಿನಲ್ಲಿ ಸೈಂದ್ರ ಲವಣ, ಸೇಂದ್ರೀಯ ಲವಣ, ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್ ಅಂತ ಕರೆಯುವಂತ ಉಪ್ಪನ್ನ ನಾವು ತಿಂತಿದ್ವಿ. ನಂತರದಲ್ಲಿ ನಾವು ಕಂದು ಬಣ್ಣದ ಸಾನೆಕಟ್ಟ ಉಪ್ಪು ತಿಂತಿದ್ವಿ. ಕಾಲಕ್ರಮೇಣದಲ್ಲಿ ಯಾವುದನ್ನ ವಿಷ ಅಂತ ಹೇಳ್ತಾರೆ ಅದೇ ಉಪ್ಪನ್ನ ಬಹುತೇಕರು ತಿಂತಾ ಇದ್ದೇವೆ. ಈ ರೋಗಗಳನ್ನ ಭಾಗ ಮಾಡಿದ್ರೆ 108 ಇದಾವೆ, ಉಪರೋಗಗಳು ಸೇರಿದ್ರೆ 360 ಇದಾವೆ, ಈಗಿನ್ನೂ ಸ್ವಲ್ಪ ಸೇರಿಕೊಂಡ್ರೆ 385ರಷ್ಟಾಗಿದ್ದಾವೆ ಕೊರೋನಾ ಸೇರಿದಂತೆ. 108 ಮುಖ್ಯ ರೋಗಗಳನ್ನ 6 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗದಷ್ಟು ಉಪ್ಪಿನಿಂದನೆ ಬರ್ತಾ ಇದ್ದಾವೆ. ಅದಕ್ಕೆ ನಾವು ಹಿಂದೆ ತಿನ್ನುವಂತ ಉಪ್ಪು ತಿಂದಾಗ ಈ ರೋಗದಲ್ಲಿ ಕಾಯಿಲೆಯವರ ಸಂಖ್ಯೆ ಕಡಿಮೆ ಇತ್ತು. ಅಡಿಗೆಗೆ ಹಾಕುವಂತ ಉಪ್ಪನ್ನ ಸೈಂದ್ರ ಲವಣ ಅಥವಾ ಕಂದು ಉಪ್ಪು ತಿಂದ್ರೆ ಬಹಳಷ್ಟು ರೋಗಗಳನ್ನ ಕಡಿಮೆ ಮಾಡಬಹುದು. ಇದು ಒಂದನೇದು. ಎರಡನೇದು, 15ನೇ ಶತಮಾನ ಮತ್ತು 16ನೇ ಶತಮಾನದ ಮಧ್ಯಭಾಗದವರೆಗೂ ಭಾರತದಲ್ಲಿ ಸಂಪೂರ್ಣವಾಗಿ ಕಾಳುಮೆಣಸೇ ತಿಂತಿದ್ರು ಅಂತ ದಾಖಲೆ ಇದೆ. ಬ್ರಿಟಿಷರು ಕಾಳುಮೆಣಸನ್ನೇ ಹುಡುಕಿಕೊಂಡು ಬಂದ್ರು, ಅದನ್ನ ಲ್ಯಾಬೊರೇಟರಿ ಟೆಸ್ಟ್ ಮಾಡಿದಾಗ ಅದ್ರಾಗ ಕರ್ಕುಮಿನ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. 1 ಕೆಜಿ ಬಂಗಾರವನ್ನ ಭಾರತಕ್ಕೆ ತಂದ್ರೆ ಮಾತ್ರ ಈ ದೇಶದವರು 1 ಕೆಜಿ ಕಾಳುಮೆಣಸು ಕೊಡ್ತಿದ್ರು ಅನ್ನೋದು ಕೂಡ ದಾಖಲೆ ಇದೆ. ಯಾವ ಅಂಶ ಕಡಿಮೆಯಾದಾಗ ಕ್ಯಾನ್ಸರ್ ಬರ್ತದೋ ಆ ಅಂಶವನ್ನ ತುಂಬುವಂತದ್ದು ಕಾಳುಮೆಣಸಿನಲ್ಲಿ ಇರೋದ್ರಿಂದ ಆ ಕಾಳುಮೆಣಸನ್ನ ಬೇರೆ ದೇಶಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ಬೇರೆ ದೇಶದಿಂದ ನಮಗೆ ಮೆಣಸಿನಕಾಯಿಯನ್ನ ತಂದು ಕೊಟ್ರು. ನಾವು ಇಲ್ಲಿವರೆಗೂ ನಿಲ್ಸಿಲ್ಲ, ಅದೇ ಮೆಣಸಿನಕಾಯಿ ತಿಂತಾ ಇದೀವಿ, ಮತ್ತದ್ರಲ್ಲಿ ಸಂಕರಿತ ತಳಿಯನ್ನ ತಿಂತಾ ಇದ್ದೇವೆ. ಮೂರನೇದಾಗಿ ಹುಳಿಯನ್ನ ನಾವು ಭೂಲೋಕದ ಸಂಜೀವಿನಿ ಹೇಳುವ ನಿಂಬೆ ಹಣ್ಣನ್ನ ತಿಂತಿದ್ವಿ, ಹುಣಸೆಹಣ್ಣನ್ನ ತಿಂತಿದ್ವಿ, ಆಮ್ಸೋಲನ್ನ ತಿಂತಿದ್ವಿ. ಈಗ ಬಹಳಷ್ಟು ಕಡೆ ತಿಂತಾ ಇರೋದು ಟೊಮೆಟೋನ್ನೇ ನಾವು ಹುಳಿ ಅಂತ ತಿಳ್ಕೊಂಡಿದೀವಿ. C17 ಕೊರತೆ ಆದ್ರೆ ಕ್ಯಾನ್ಸರ್ ಕಾಯಿಲೆ ಬರುತ್ತೆ. ನಿಂಬೆ ಹಣ್ಣಿನಲ್ಲಿ ಹೇರಳವಾಗಿರೋದನ್ನ ಬಾಲ್ಟಿಮೋರ್ ಅನ್ನುವಂತ ವಿಜ್ಞಾನ ಸಂಸ್ಥೆ ಹೇಳುತ್ತದೆ, 1 ನಿಂಬೆ ಹಣ್ಣಿನಲ್ಲಿ ಕಿಮೋ ಮಾಡಿಸುವ 10,000 ಪಟ್ಟು ಅದರಲ್ಲಿ ಲಕ್ಷಣ ಇದೆ ಅಂತ ಹೇಳಿದೆ. ಅದನ್ನ ಬಿಟ್ಟು ಟೊಮೆಟೊ ಸಾಂಬಾರಿಗೂ ಆಯ್ತು ಹುಳಿಗೂ ಆಯ್ತು ಅಂತೀವಿ. ಅದನ್ನ 40-50 ವರ್ಷದಿಂದ ಟೊಮೆಟೊ ತಿಂತಿರ್ಲಿಲ್ಲ. 4ನೇದ್ದು ಬಹಳ ಇಷ್ಟ ಆಗಿರೋದು ಸಿಹಿ. ಸಕ್ಕರೆಯ ಚಹಾ ಕೊಡಲಿಲ್ಲ ಅಂತ ಹೇಳಿ ಒಂದು ಮದುವೆನೇ ಮುರುಗಡೆ ಆಯ್ತಂತೆ ಮೊನ್ನೆ ಬೆಲ್ಲದ್ದು ಕೊಟ್ಟಿದ್ದಕ್ಕೆ. ಬೆಲ್ಲದಂತ 2 ಮಾತಾಡು ಅಂತ ಹೇಳ್ತಾರೆ, ಸಕ್ಕರೆ ಮಾತಾಡು ಅಂತ ಹೇಳಲ್ಲ, ಆದ್ರೆ ಸಕ್ಕರೆ ಇಲ್ಲಿರುವಂತ ಮನೆನೇ ಇಲ್ಲ ಅನ್ನುವಂತ ಸ್ಥಿತಿ ಆಗಿದೆ. ಸಕ್ಕರೆ ತಿಂದಾಗ 7ನೇ ನಿಮಿಷದಲ್ಲಿ ಅದು ರಕ್ತಕ್ಕೆ ಸೇರ್ಕೊತದೆ. ನೀವು ಸಪೋಟ ಹಣ್ಣು ಅಂದ್ರೆ ಚಿಕ್ಕು ಹಣ್ಣು ಸೀತಾಫಲ ತಿಂದ್ರೆ ಅದು 7 ತಾಸಿಗೆ ದೇಹಕ್ಕೆ ಚಯಾಪಚಯಗೊಂಡು ಹೋಗ್ತದೆ. ಸಕ್ಕರೆಯಲ್ಲಿ ಇರುವಂತ ಕೆಮಿಕಲ್ ಫಾಸ್ಟ್ ಆಗಿ ಹೇಗೆ ಅಂದ್ರೆ ಯಾರಿಗೆ ಅನೇಸ್ಥಿಯಾ ಕೊಟ್ಟಾಗ ಅಥವಾ ಮೆಡಿಸಿನ್ ಕೊಟ್ಟಾಗ ಹೇಗೆ ಬೆವರು ಬರುತ್ತೋ ಆ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಫಾಸ್ಟ್ ಆಗಿ ಸೇರೋದ್ರಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಸಕ್ಕರೆಯ ಬದಲಾಗಿ ಸಂಪೂರ್ಣವಾಗಿ ಸಾವಯವ ಬೆಲ್ಲ ಬಳಸಿದ್ರೆ ಇದು 4ನೇದಾಯ್ತು. 4ನೇದಾದ ಮೇಲೆ 5 ಯಾವುದು ಅಂದ್ರೆ ಕಹಿ ಇದೆ, ಮೆಕ್ಕೆಕಾಯಿ ಇದೆ, ಹಾಗಲಕಾಯಿ ಇದೆ, ವಿಷ ಸೌತೆಕಾಯಿಗಳಿದಾವೆ, ಅವುಗಳನ್ನ ಯಾವುದು ತಿನ್ನಲ್ಲ, ಮೆಂತೆ ಚಟ್ನಿ ತಿನ್ನೋದಿಲ್ಲ. ದೇಹಕ್ಕೆ ಕಹಿಯೂ ಬೇಕು, ಕನಿಷ್ಠ ವಾರದಲ್ಲಿ 2 ಬಾರಿ ಆದರೂ ಕಹಿ ತಿಂದಾಗ ಸಿಹಿಯಿಂದ ಆಗಿರೋ ದೋಷವನ್ನು ಅದು ಸರಿ ಮಾಡುತ್ತೆ. ಒಗರು ಅಂತಿದೆ, ಒಗರು ಬಹಳ ಜನರಿಗೆ ಗೊತ್ತಿಲ್ಲ. ಈ ಉತ್ತರ ಕರ್ನಾಟಕದಲ್ಲಿ ಬೆಳ

0: ದಕ್ಷಿಣದಲ್ಲಿ ಬೇಲದ ಹಣ್ಣು ಅಂತಾರೆ, ಅದು ಕಾಯಿ ಇರುವಾಗ ಒಗರಿರ್ತದೆ. ಹುಣಸೆಕಾಯಿ ಸಣ್ಣದಿರುವಾಗ ಅದು ಒಗರಿರ್ತದೆ. ಬಾಳೆಹಣ್ಣಿನ ಸಿಪ್ಪೆ ಒಗರಿರ್ತದೆ, ಅದನ್ನು ತಿಂದ್ರೆ ಬಾಯಲ್ಲಿರುವಂತ ಎಂಜಲು ಬರುವಂತ ಗ್ರಂಥಿಗಳಲ್ಲಿ ರಸ ಹೊಮ್ಮಲಿಕ್ಕೆ ಅದು ಅನುಕೂಲ ಮಾಡಿ ಕೊಡ್ತದೆ. ಒಗರು ತಿನ್ಬೇಕು. ಋತುಗಳು ಆರು, ದರ್ಶನಗಳು ಆರು. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಕೊರತೆ ಇರುವವರು, ಬಡವರು, ಮನೆ ಇಲ್ಲದೆ ಇರುವವರು, ಶ್ರೀಮಂತರು ಅಲ್ಲದೆ ಇರೋರು, ತಿನ್ನಲಿಕ್ಕೆ ಆಹಾರ ಇಲ್ಲದೆ ಇರೋರಿಗೆ ರೋಗ ಬರಬೇಕಾಗಿತ್ತು. ಶ್ರೀಮಂತರಿಗೆ ಯಾಕೆ ರೋಗ ಬರ್ತದೆ ಅಂದ್ರೆ ಅರಿಷಡ್ ವರ್ಗಗಳು ಕಾಡುವುದರಿಂದ ರೋಗ ಬರುತ್ತೆ ಅಂತ ಬರೆದಿದೆ. ಯಾರಿಗೆ ವಿಪರೀತ ಆಸೆ, ವಿಪರೀತ ಕೋಪ, ವಿಪರೀತ ನಾನತ್ವ, ಅಹಂಕಾರ, ಮದ ಮತ್ಸರ ಇದ್ರೆ, ನಿಜಗುಣ ಶಿವಗಳು ಹೇಳ್ತಾರೆ, ದುರಿತದೋಳು ಅಧಿಕವಾಗುವುದು ಪರರನ್ನ ನಿಂದಿಸುವುದು ಅಂತ ಹೇಳಿದ್ದಾರೆ. ಜಗತ್ತಿನ ಅತಿ ಕೆಟ್ಟದ್ದು ಯಾವುದು ಅಂದ್ರೆ ಇನ್ನೊಬ್ಬರ ಬಗ್ಗೆ ಆಡಿಕೊಳ್ಳೋದಂತ. ಆಡಿಕೊಂಡಾಗ ದೇಹದಲ್ಲಿ ರಕ್ತ ದೋಷ ಆಗುತ್ತೆ. ಹೀಗಾಗಿ ಅರಿಷಡ್ ವರ್ಗಗಳ ಆರು, ಋತುಗಳು ಆರು. ನೇರಳೆ ಹಣ್ಣನ್ನ ಪ್ರತಿದಿನ ತಿಂದ್ರೆ ಆ ಋತುವಿನಲ್ಲಿ ಮುಂದಿನ ವರ್ಷದವರೆಗೂ ಶುಗರ್ ಬರಲ್ಲ. ಬೀಜ ಸಹಿತ ತಿನ್ಬೇಕು, ಬೀಜದಲ್ಲಿ ಒಗರಿದೆ ಆದ್ರೆ ತಿನ್ನಲ್ಲ. ಮಾವಿನ ಹಣ್ಣಿನ ಋತು ಹೋದ ಮೇಲೆ ಅಂಗಡಿಗೆ ಹೋಗಿ ಕೊಡುವಂತ ಹೇಳ್ತೀವಿ. ಅದರಲ್ಲಿ ಒಂದು ಕೆಮಿಕಲ್ ಇರ್ತದೆ, ಋತು ಮೀರಿ ಬಂದಿರೋದು, ಹೋದ ವರ್ಷದ್ದೇ ಅದು ಕುಡಿತೀವಿ. ಚಿಂತನೆ ವ್ಯತ್ಯಾಸ ಆಗುತ್ತೆ, ಮನುಷ್ಯನ ಸಾತ್ವಿಕ ಶಕ್ತಿ ಹೋಗುತ್ತೆ. ಉದಾಹರಣೆಗೆ ಈಗ ಆಕಳ ಕರು ಇದೆ, ನಮ್ದು ಜವಾರಿ ಆಕಳ ಇದೆ, ಅದರ ಹಾಲು ಕುಡಿದವರು 30-40 ವರ್ಷದಿಂದ ರಸ್ತೆ ಬಿಟ್ಟು ಸೈಡ್ ಗಡ್ಡಾಡ್ತಿದ್ರು. ಇದ್ರ ಹಾಲು ಕುಡಿಯಕತ್ ಮೇಲೆ ನಟ್ ನೋಡು ರಸ್ತದಾಗ ನಿಂತಿರ್ತಾರ, ಬಸ್ ಬಂದ್ರು ದಾರಿ ಬಿಡಲ್ಲ. ರೋಗಗಳು 108 ಆದ್ರೆ ಈ ಭಾರತ ದೇಶದ ಭೂಮಿಯಲ್ಲಿ ಮಾತ್ರ ಎಷ್ಟು ವನಸ್ಪತಿ ಇದೆ ಅಂದ್ರೆ, ಮೂಲಿಕೆ ಇದೆ, ಧಾನ್ಯಗಳಿದಾವೆ, ತರಕಾರಿಗಳಿದಾವೆ, ಹಣ್ಣುಗಳಿದಾವೆ, ಅವೆಲ್ಲ ಸೇರಿದ್ರೆ 21 ಲಕ್ಷ ಇದೆ. ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ ಹೇಳಿದ್ದಾರೆ. ಕಾಣುವ ಎಲ್ಲ ಸಸ್ಯಗಳ ಔಷಧಿಗೆ ಬರ್ತದೆ ಅಂತ ಹೇಳ್ತಾರೆ. ಶಬ್ದ ರಚನೆಗೆ ಬರದೇ ಇರೋ ಅಕ್ಷರಗಳಿಲ್ಲ, ಉಪಯೋಗಕ್ಕೆ ಬಾರದೇ ಇರೋ ಮನುಷ್ಯರಿಲ್ಲ ಅಂತ ಹೇಳ್ತಾರೆ. ಸರ್ವರೋಗ ಕಾರಣಂ ಅಜೀರ್ಣಂ ಅಂತ ಹೇಳಿದ್ದಾರೆ ಸಂಸ್ಕೃತದಲ್ಲಿ. ಸರ್ವರೋಗ ಕಾರಣಂ ಮಲವಶಂ ಅಂತ ಹೇಳಿದರೆ ಎರಡು ಒಂದೇ. ದೇಹದಲ್ಲಿ ಕಲ್ಮಶ ಸಂಗ್ರಹ ಆದರೆ, ವಿಚಾರದಲ್ಲಿ ಬುದ್ಧಿಯ ಕಲ್ಮಶ ಸಂಗ್ರಹ ಆದ್ರೆ ಕಾಯಿಲೆ ಬರುತ್ತದೆ. ಅರಿಷಡ್ ವರ್ಗಗಳಿಂದ ರಾಗಾದಿಗಳು ಹೆಚ್ಚಾಗ್ತವೆ, ಷಡ್ರಸಗಳ ದೋಷ ಆದ್ರೆ ರೋಗಾದಿಗಳು ಹೆಚ್ಚಾಗ. ಹೀಗಾಗಿ 21 ಲಕ್ಷ ಸಸ್ಯ ರಾಶಿಗಳು ಎಲ್ಲವೂ ಔಷಧಕ್ಕೆ ಬರ್ತದೆ. ಒಂದಕ್ಕೆ ಅಮೃತ ಬಳ್ಳಿ ಅಂತ ಕರೀತಾರೆ, ಅದು ಒಂದಕ್ಕೆ ಹೆಸರಿರೋದು ಅಮೃತ ಬಳ್ಳಿ. ಅಮೃತ ಅಂದ್ರೆ ಮರಣ ಬರುವುದನ್ನು ತಪ್ಪಿಸುವುದು ಯಾವುದು ಅಂದ್ರೆ ಅಮೃತ ಬಳ್ಳಿ. ನಮಗೆ ಅಮೃತ ಬಳ್ಳಿ ಕಷಾಯ ರುಚಿಸೋದಿಲ್ಲ. ಹರಿದ ಪ್ಯಾಂಟ್ ಹಾಕೊಂಡಿರೋರ್ನ ನಾವು ಆದರ್ಶ ನಾಯಕಿ ಅಂತ ಹೇಳ್ತಾ ಇದೀವಿ. ಈ ಭಾರತಕ್ಕೆ, ಈ ಕರ್ನಾಟಕಕ್ಕೆ ಆದರ್ಶ ನಾಯಕಿ ಯಾರು ಅಂದ್ರೆ ಅಕ್ಕ ಮಹಾದೇವಿ ಅವರು. ಅವ್ರ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲ ಇವತ್ತು ನಮ್ಗೆ. ಅವಳದೇ ವಚನದಲ್ಲಿ ಹೇಳಿದ್ದಾರೆ, ನಮ್ಮ ಆಹಾರ ಹೆಂಗಾಗಿದೆ ಅಂದ್ರೆ, ರತ್ನದ ಸಂಕೋಲೆ ತೊಡರಲ್ಲವೇ, ಮುತ್ತಿನ ಬಲೆಯು ಬಂಧನವಲ್ಲವೇ, ಚಿನ್ನದ ಖಡ್ಗದಲ್ಲಿ ತಲೆಗೆ ಹೊಯ್ದರೆ ಸಾಯದಿರ್ಪರೆ, ಈ ಲೋಕದ ಭಜನೆಯಲ್ಲಿ ಸಿಲುಕಿದೊಡೆ ಹುಟ್ಟು ಸಾವುಗಳಿಂದ ಮುಕ್ತರಾಗುವರೆ ಮಲ್ಲಿಕಾರ್. ಅಂತ ಹೊಲಸು ಹೊಲಸು ತಿಂದು ಬಂಗಾರದ ಖಡ್ಗ ಅಂತ ಹೊಡೆಸ್ಕೊಳ್ಳುವಂತ ಸ್ಥಿತಿಗೆ ಬಂದಿದೀವಿ. ಸರ್ವರೋಗಕ್ಕೆ ಕಾರಣ ಅಜೀರ್ಣ ಬಂದಾರೆ, ಅದ್ರ ಉತ್ತರನ ಹೇಳಿದ್ದಾರೆ, ಕೇಳಿ, ಲಂಘನಂ ಪರಮೌಷಧಂ ಅಂತ ಹೇಳಿದ್ದಾರೆ. ಏಕಾದಶಿ ಉಪವಾಸವನ್ನ ಸ್ಟಡಿ ಮಾಡಿ ಇತ್ತೀಚೆಗೆ ಜಪಾನ್ದವನಿಗೆ ನೋಬೆಲ್ ಪಾರಿತೋಷಕ ಕೊಟ್ಟಿದೆ. ಒಂದು ಲಂಘನಂ ಪರಮೌಷಧಂ, ಲಂಘನಂ ಅಂದ್ರೆ ಸಮೀಕ್ಷೆ ಸರಿಯಾಗಿ ಊಟ ಮಾಡಬೇಕು, ಉಪವಾಸ ಮಾಡೋ ದಿನ ಉಪವಾಸವೇ ಇರಬೇಕು, ಅದಕ್ಕೆ ಲಂಘನಂ ಅಂದರೆ. ಎರಡನೇದ್ದು ಒಂದು ಹೇಳ್ತೀನಿ, ಅಭ್ಯಂಗ ಸ್ನಾನಂ ಪರಮೌಷಧಂ. ಯಾರು ವಾರದಲ್ಲಿ ಒಮ್ಮೆಯಾದರೂ ಸಂಪೂರ್ಣ ದೇಹವನ್ನ ಎಳ್ಳೆಣ್ಣೆ ಆಗ್ಲಿ, ಸಾಸಿವೆಣ್ಣೆ ಆಗ್ಲಿ, ಔಡ್ಲೆಣ್ಣೆ ಆಗ್ಲಿ, ಆಲಿವ್ ಆಯಿಲ್ ಆಗ್ಲಿ, ಹಸು ತುಪ್ಪ ಆಗ್ಲಿ, ಇದರಿಂದ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ತಾರೆ, ಮುಂದಿನ ಒಂದು ವಾರಕ್ಕೆ ಬೇಕಾಗಿರುವಷ್ಟು ನಿರೋಧಕ ಶಕ್ತಿ ಅವರಿಗೆ ಸಿಗುತ್ತೆ.
1: ಆತ್ಮೀಯ ಕೆಡುಗ್ರೆ ಇವಾಗಿದ್ದು ಗದಗಿನ ಪಾರಂಪರಿಕ ವೈದ್ಯರಾದ ಹಣಮಂತ್ ಮಳಲಿ ಅವರ ಮಾತುಗಳು. 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಆಹಾರ ಮತ್ತು ಆರೋಗ್ಯ ಸಮಾವೇಶದಲ್ಲಿ ಅವರು ಆರೋಗ್ಯದ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದರು. ಇನ್ನು ಕೆಳುಗ್ರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
3: ಶ್ರೋತೃ ಬಂಧುಗಳೇ, ಇದುವರೆಗೆ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆಲಿಸಿದರೆ, ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಲಿ ಸೇಡಂ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಸಮಯ ಸರಿಯಾಗಿ 7:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ಕೇಳುಗರೇ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಶ್ರೋತೃ ಬಂಧುಗಳೇ, ಗಮನಿಸಿ, ಇಂದು ಬೆಳಗ್ಗೆ 9:45 ನಮ್ಮ ನಿಲಯದಿಂದ ನಿಮ್ಮ ಕರೆ, ನಿಮಗೊಂದು ಗೀತೆ, ಕೋರಿಕೆ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ

0: ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
1: ಸಮಯ 7:34. ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೃಢ ಸಂಕಲ್ಪ ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ವಾರ್ತೆಗಳ ವಿವರ: ದೇಶ ನಿನ್ನೆ ತನ್ನ 80th ಸ್ವಾತಂತ್ರ್ಯ ದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಕೆಂಪುಕೋಟೆಯಿಂದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಪ್ರಮುಖ ಘೋಷಣೆಗಳನ್ನು ಮಾಡಿದರು. ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು ತಮ್ಮ ದೃಢ ಸಂಕಲ್ಪ ಮತ್ತು ಸಮರ್ಪಣಾ ಭಾವದಿಂದ ಭಾರತವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದರು. ದೊಡ್ಡ ಕನಸುಗಳು ಮತ್ತು ದೃಢ ಸಂಕಲ್ಪಗಳು ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಅವರು ಪ್ರತಿಪಾದಿಸಿದರು. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಯುವ ಜನರು ಮತ್ತು ಮಹಿಳೆಯರ ಸಬಲೀಕರಣ ಅತ್ಯಗತ್ಯ ಎಂದ ಪ್ರಧಾನಿ, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಅಭ್ಯರ್ಥಿಗಳಿಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ನೀಡಲಾಗುವುದು ಎಂದು ಘೋಷಿಸಿದರು. ಇದರ ಜೊತೆಗೆ ಮುಂಬರುವ 1 ವರ್ಷದಲ್ಲಿ ಒಟ್ಟು 1 ಕೋಟಿ ಯುವಕ ಯುವತಿಯರಿಗೆ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಅವರು ಪ್ರಕಟಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಜಾರಿಗೊಳಿಸುವ ವಿಚಾರವನ್ನು ರಾಜಕೀಯ ಸಂಘರ್ಷವನ್ನಾಗಿ ಮಾಡದೆ ಎಲ್ಲಾ ಪಕ್ಷಗಳು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಕೆಂಪುಕೋಟೆಯ ಆವರಣದಿಂದ ದೇಶವನ್ನು ಉದ್ದೇಶಿಸಿ 80th ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಾತನಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು, ಮಹಿಳೆಯರನ್ನು ಗೌರವಿಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಬಂದು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ದೇಶದ ಮಹಿಳೆಯರಿಗೆ 33% ಪ್ರಾತಿನಿಧ್ಯ ಶೀಘ್ರದಲ್ಲೇ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಭಾರತದ ನೀತಿಗಳನ್ನು ರೂಪಿಸುವಲ್ಲಿ ಮಹಿಳೆಯರಿಗೆ ತಮ್ಮ ಕೊಡುಗೆ ನೀಡಲು ಅವಕಾಶ ಕಲ್ಪಿಸಬೇಕು ಎಂದು ಅವರು ಹೇಳಿದರು. ಕೇಂದ್ರ ಸಹಕಾರ ಸಚಿವರಾದಂತಹ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಅಳ್ವಾರ್ನ ಸರಸ್ ಡೈರಿ ಸಂಕೀರ್ಣದಲ್ಲಿ ನೂತನ ಡೈರಿ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವಿವಿಧ ಹಾಲು ಒಕ್ಕೂಟಗಳ ಡೈರಿ ಸಂಸ್ಕರಣಾ ಘಟಕಗಳು ಹಾಗೂ ಜಾನುವಾರುಗಳ ಮೇವಿನ ಘಟಕಗಳನ್ನು ಅವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜಸ್ಥಾನದ 17 ಜಿಲ್ಲೆಗಳಲ್ಲಿ ಒಟ್ಟು 6,262 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಾಗುವುದು. ಉದ್ಯೋಗ ಉತ್ಸವದ ಅಂಗವಾಗಿ ಹೊಸದಾಗಿ ನೇಮಕಗೊಂಡ 10,500 ಅಧಿಕ ಸಿಬ್ಬಂದಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಗುವುದು ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಹೊಸ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ರಚನೆಯನ್ನು ಸಚಿವರು ಘೋಷಣೆ ಮಾಡಲಿದ್ದಾರೆ. ವಿವಿಧ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ಆರ್ಥಿಕ ನೆರವನ್ನು ವರ್ಗಾಯಿಸಲಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಇದರಲ್ಲಿ ಸೇರಿದ್ದಾರೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದಂತಹ ಸೂರ್ಯಪಥ ತಿರಂಗ ಜಾಗತಿಕ

0: ರಿಲೇ ನಿನ್ನೆ ಮುಕ್ತಾಯಗೊಂಡಿದ್ದು, ಪೂರ್ವದಲ್ಲಿ ಫಿಜಿಯಿಂದ ಪಶ್ಚಿಮದಲ್ಲಿರುವಂತಹ ಅಮೆರಿಕದವರೆಗೆ 54 ದೇಶಗಳು ಹಾಗೂ ವಿವಿಧ ಕಾಲಮಾನಗಳನ್ನು ದಾಟಿ ತನ್ನ ಪಯಣ ಪೂರ್ಣಗೊಳಿಸಿದೆ. ಸೂರ್ಯಪಥ ತಿರಂಗಾ ಉಪಕ್ರಮವನ್ನು ಹರ್ಗರ್ ತಿರಂಗಾ ಅಭಿಯಾನದ ಅಂಗವಾಗಿ ಆಚರಣೆ ಮಾಡಲಾಯಿತು. ಫಿಜಿಯಲ್ಲಿರುವಂತಹ ಭಾರತೀಯ ಹೈಕಮಿಷನ್ನಿಂದ ಆರಂಭಗೊಂಡಂತಹ ರಿಲೇ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೆ ತಿರಂಗಾದ ಸ್ಫೂರ್ತಿಯನ್ನು ಹೊತ್ತು ಸಾಗಿತು. ಈ ಮೂಲಕ ವಿಶ್ವದಾದ್ಯಂತ ಇರುವ ಭಾರತೀಯ ಸಮುದಾಯ ಹಾಗೂ ಭಾರತದ ಸ್ನೇಹಿತರನ್ನು ಒಗ್ಗೂಡಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತೀಯ ಕಾನ್ಸುಲೇಟ್ ಜನರಲ್ ಕಚೇರಿಯಲ್ಲಿ ಧ್ವಜಾರೋಹಣದೊಂದಿಗೆ ರಿಲೇ ಸಮಾಪ್ತಿಯಾಯಿತು. ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯನ್ನು ರಿಲೇ ಗುರುತಿಸಿದ್ದು, ಭಾರತದ ರಾಷ್ಟೀಯ ಸ್ಫೂರ್ತಿ ಮತ್ತು ಹೆಮ್ಮೆಯ ಸಂಕೇತವಾಗಿ ಅದರ ಶಾಶ್ವತ ಪರಂಪರೆಯನ್ನು ಸ್ಮರಿಸಲಾಯಿತು. ರಿಲೇಗೆ ವಿದೇಶಗಳಲ್ಲಿರುವಂತಹ ಭಾರತೀಯ ಸಮುದಾಯದ ಸದಸ್ಯರಿಂದ ಅಪಾರ ಪಾಲ್ಗೊಳ್ಳುವಿಕೆ ಮತ್ತು ಪ್ರಕ್ರಿಯೆ ವ್ಯಕ್ತವಾಗಿದ್ದು, ಭಾರತದ ಧ್ವಜದೊಂದಿಗೆ ಅವರಿಗಿರುವಂತಹ ಆಳವಾದಂತಹ ಭಾವನಾತ್ಮಕ ನಂಟನ್ನು ಇದು ಪ್ರತಿಬಿಂಬಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮತ್ತು ನಾಳೆ ತಮಿಳುನಾಡಿನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದು, ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರ್ ಮತ್ತು ತಂಜಾವೂರಿನಲ್ಲಿ ನಡೆಯಲಿರುವ ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ಉಪರಾಷ್ಟಪತಿಯವರು ಚೆಂಗಲ್ಪಟ್ಟುವಿನಲ್ಲಿ ನಡೆಯಲಿರುವಂತಹ SRM ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ನಾಗಾಲ್ಯಾಂಡ್, ಮಣಿಪುರ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ರಾಜ್ಯಪಾಲರ ಮೊದಲ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮತ್ತು ಹಿಂದೂ ಮುನ್ನಾನಿ ಸಂಸ್ಥಾಪಕರಾದಂತಹ ದಿವಂಗತ ಕೆ ರಾಮಗೋಪಾಲನ್ ಅವರ ಚಿಂತನೆಗಳನ್ನು ಒಳಗೊಂಡಂತಹ ಇಕೋಸ್ ಆಫ್ ಎ ನ್ಯಾಷನಲಿಸ್ಟ್ ಮೈಂಡ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರಲಿದ್ದಾರೆ. ನಾಳೆ ತಿರುವಾರೂರಿನಲ್ಲಿ ಜರುಗಲಿರುವಂತಹ ತಮಿಳುನಾಡು ಕೇಂದ್ರೀಯ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ದೂರಸಂಪರ್ಕ ಇಲಾಖೆ ಆಯೋಜನೆ ಮಾಡಿರುವಂತಹ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ITC ಟ್ರ್ಯಾಕ್ ಇಂದಿನಿಂದ 21ರವರೆಗೆ ಜರುಗಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ITC ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟುಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕೆ ITC ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಇಂದು UGC ನೆಟ್ ಜೂನ್ 2026, CSIR ನೆಟ್, ICAR ಅಖಿಲ ಭಾರತ ಪ್ರವೇಶ ಪರೀಕ್ಷೆ ಹಾಗೂ PhD ಕಾರ್ಯಕ್ರಮಗಳ ಪ್ರವೇಶ ಮತ್ತು ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಿದೆ. ಸಾಮಾಜಿಕ ಜಾಲತಾಣದಲ್ಲಿ NTA ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ. ಅಭ್ಯರ್ಥಿಗಳು NTA ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಸಂಸ್ಥೆ ಸಲಹೆ ನೀಡಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟಪತಿ ಭವನದಲ್ಲಿ ಸ್ವಾಗತ ಸಮಾರಂಭ ಆಯೋಜನೆ ಮಾಡಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಲೋಕಸಭಾಧ್ಯಕ್ಷರಾದಂತಹ ಓಂ ಬಿರ್ಲಾ, ಕೇಂದ್ರ ಸಚಿವರು, ರಾಜತಾಂತ್ರಿಕರು, ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ವರ್ಷದ ಸ್ವಾಗತ ಸಮಾರಂಭದಲ್ಲಿ ಛತ್ತೀಸ್ಗಢ, ಗೋವಾ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಶ್ರೀಮಂತ ಮತ್ತು ವೈವಿಧ್ಯಮಯ ಕಲೆ ಹಾಗೂ ಸಂಸ್ಕೃತಿ, ಕಾಲಾತೀತ ಪರಂಪರೆ ಹಾಗೂ ಪಾಕ ಪದ್ಧತಿಯನ್ನು ಬಿಂಬಿಸಲಾಯಿತು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನವದೆಹಲಿಯ ಉಪರಾಷ್ಟಪತಿ ಭವನದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಉಪರಾಷ್ಟಪತಿಯವರು, ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಎಂದು ಹೇಳಿದರು. ನಿರಂತರ ಕಲಿಕೆಗೆ ಆದ್ಯತೆ ನೀಡುವಂತೆ, ಕುತೂಹಲವನ್ನು ಬೆಳೆಸಿಕೊಳ್ಳುವಂತೆ, ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಹೊಸ ಅವಕಾಶಗಳನ್ನು ಸ್ವೀಕರಿಸುವಂತೆ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಸಮಾನ ಮಹತ್ವ ನೀಡಬೇಕು ಎಂದು ಅವರು ತಿಳಿಸಿದರು. ನೆದರ್ಲ್ಯಾಂಡ್ಸ್ನಲ್ಲಿ ನಡೆದಂತಹ FIH ಹಾಕಿ ವಿಶ್ವ

0: ಯುರೋಪ್ನ ಗ್ರೂಪ್ ಡಿ ಪಂದ್ಯದಲ್ಲಿ ಭಾರತ ನಿನ್ನೆ ವೇಲ್ಸ್ ತಂಡವನ್ನು 3-1 ಗೋಲುಗಳಿಂದ ಮಣಿಸಿದೆ. ಭಾರತದ ಪರವಾಗಿ ನಾಯಕ ಹರ್ಮನ್ಪ್ರೀತ್ ಸಿಂಗ್ 2 ಗೋಲುಗಳನ್ನು ಗಳಿಸಿದರೆ ಸಂಜಯ್ ರಾಣಾ 1 ಗೋಲನ್ನು ಗಳಿಸಿದರು. ವೇಲ್ಸ್ ಪರ ಸ್ಯಾಮ್ ವೆಲ್ಷ್ ಏಕೈಕ ಗೋಲನ್ನು ಗಳಿಸಿದರು. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರು ನಿನ್ನೆ ನವದೆಹಲಿಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೈ ಭಾರತ್ ಎನ್ಎಸ್ಎಸ್ ಸ್ವಯಂ ಸೇವಕರೊಂದಿಗೆ ಸಂವಾದವನ್ನು ನಡೆಸಿದರು. ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಸಾಮಾಜಿಕ ಸೇವೆಗೆ ಅವರು ನೀಡುತ್ತಿರುವ ಕೊಡುಗೆಗಳನ್ನು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೃಢ ಸಂಕಲ್ಪ ಸಮರ್ಪಣಾ ಭಾವದಿಂದ ರಾಷ್ಟದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 7:45. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯುಗಳ ಸ್ವರಗಳಲ್ಲಿ ಭಾರತದ ರತ್ನ ಸಿನಿಮಾದ ಗೀತೆಯನ್ನು ಜಯದೇವ್ ಕುಮಾರ್ ಅವರ ಗೀತರಚನೆಗೆ ರಾಗ ಸಂಯೋಜಿಸಿದ್ದಾರೆ ಆರ್ ಸುದರ್ಶನಂ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಶ್ರೋತೃ ಬಂಧವರ ಈಗ ಮೂಡಿಬಲ್ಲದೆ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಜೀವಕ್ಕೆ ಜೀವ ಸಿನಿಮಾದ ಗೀತೆ. ಸಂಗೀತ ರಾಜನಾಗೇಂದ್ರ, ಗೀತರಚನೆ ಚಿ ಉದಯಶಂಕರ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬಲ್ಲದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಇವುಗಳ ಸ್ವರಗಳಲ್ಲಿ ಹೃದಯ ಪಲ್ಲವಿ ಸಿನಿಮಾದ ಗೀತೆ. ಸಂಗೀತ ಎಂ ರಂಗರಾವ್, ಗೀತ ರಚನೆ ಆರ್ ಎನ್ ಜಯಗೋಪಾಲ್ ಅವರದು.

0: Cruising's team under the headline, AI-led matchmaking apps getting all the investor love. And with that, it's back to you, Anuja.
1: Thank you, Saira. And now before we end the bulletin, the headlines once again. Prime Minister Narendra Modi urges all parties to support implementation of women's reservation in parliament and state assemblies to strengthen women's contribution in shaping India's policies. Prime Minister announces free online coaching for competitive exams aspirants to ease financial burden on their families. 1 crore youths to be trained in artificial intelligence in next 1 year. Suryapat Tiranga, first of its kind campaign involving Indian missions in over 50 countries, concludes in San Francisco. Government rolls out foreign asset disclosure scheme for small taxpayers. And in chess, world number one Magnus Carlsen retains eSports World Cup title. And with that, we end the morning news. Have a nice day.
2: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರು, ಈಗ ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ
4: ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ, ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
3: ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮವೇ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ.
4: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ.

0: ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರಿನ ಕವಿಗಳಾದ ತಾಯಿರಾಜ್ ಮರ್ಚಟಾಳ್ ಅವರೊಂದಿಗೆ ಮಾತುಕತೆ. ಆತ್ಮೀಯ ಶ್ರೋತೃ ಬಾಂಧವರೇ, ನಮಸ್ಕಾರ. ಸಾಹಿತ್ಯ ಸಂಪುಟ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮ ತೀಕ್ಷ್ಣ ಕಾವ್ಯಧ್ವನಿ, ಸಾಮಾಜಿಕ ಬದ್ಧತೆ ಹಾಗೂ ವಿಚಾರಪೂರ್ಣ ಬರಹಗಳ ಮೂಲಕ ಅದರಲ್ಲೂ ವಿಶೇಷವಾಗಿ ದಲಿತ ಮತ್ತು ಶೋಷಿತ ವರ್ಗಗಳ ಧ್ವನಿಯಾಗಿ ಗುರುತಿಸಿಕೊಂಡವರು ರಾಯಚೂರು ಜಿಲ್ಲೆಯ ಹೆಮ್ಮೆಯ ಸಾಹಿತಿ ತಾಯಿರಾಜ್ ಮರ್ಚಟಾಳ್ ಅವರು. ರಾಯಚೂರು ತಾಲೂಕಿನ ಮರ್ಚಟಾಳ್ ಅಂತಕ್ಕಂತಹ ಸಣ್ಣ ಗ್ರಾಮದಲ್ಲಿ ಜನಿಸಿ ಶಿಕ್ಷಕರಾಗಿ, ಸಂಘಟಕರಾಗಿ, ಸಾಹಿತಿಯಾಗಿ ಬೆಳೆದ ಇವರ ಸಾಹಿತ್ಯ ಪಯಣ ಅತ್ಯಂತ ಪ್ರೇರಣಾದಾಯಿಯಾದದ್ದು. 1994 ಸಾವು ಮತ್ತು ನಾನು, 2000 ವ್ಯವಸ್ಥೆ, 2010 ಚರಿತ್ರೆಯಂತಹ ಮಹತ್ವದ ಕವನ ಸಂಕಲನಗಳನ್ನು ನೀಡಿರುವ ಇವರು ಕಗ್ಗೊಲೆ ಮತ್ತು ಅಯೋಧ್ಯೆಯಂತಹ ಏಕಾಂತ ನಾಟಕಗಳನ್ನು ರಚಿಸಿದ್ದಾರೆ. ವಿಶೇಷವಾಗಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ಪ್ರತಿಷ್ಠಿತ ಅಂಬೇಡ್ಕರ್ ಫೆಲೋಶಿಪ್ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ರಾಯಚೂರಿನಲ್ಲಿ ನಡೆದ 11 ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ತಾಯಿರಾಜ್ ಮರ್ಚಟಾಳ್ ಅವರು ಇಂದು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ, ಅವರ ಸಾಹಿತ್ಯ ಮತ್ತು ಬದುಕಿನ ಒಳನೋಟಗಳನ್ನು ಅವರ ಮಾತಿನಲ್ಲಿಯೇ ಕೇಳೋಣ. ತಾಯಿರಾಜ್ ಮರ್ಚಟಾಳ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ತಮಗೂ ನಮಸ್ಕಾರ ಸರ್.
0: ಮೊದಲಿಗೆ ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ ಮತ್ತು ನೀವು ಪಡೆದ ಶಿಕ್ಷಣದ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಡಿ.
1: ಸರ್, ನಾನು ರಾಯಚೂರು ತಾಲೂಕಿನ ಮಚ್ಚಳ ಗ್ರಾಮದಲ್ಲಿ 1972 ಜೂನ್ 1 ಜನಿಸಿದ್ದೀನಿ. ತಂದೆಯವರು ತಿಪ್ಪಯ್ಯ, ತಾಯಿಯವರು ಮಲ್ಲಮ್ಮ. ಅವರ 4 ಪುತ್ರ ನಾನು. ಗ್ರಾಮದಲ್ಲಿ ಆರಂಭಿಕ ಶಿಕ್ಷಣ 1 ಮತ್ತು 8 ತರಗತಿ ಮಾತ್ರ ಪೂರ್ತಿ ಓದಿದ್ದು. ಅಲ್ಲಿನ ತಂದೆಯವರು ನಮ್ಮ ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ, ತಂದೆ ಅನಕ್ಷರಸ್ಥರಾದರೂ ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಮ್ಮ ತಂದೆ ಮತ್ತು ತಾಯಿಯವರು ಮಾತಾಡಿಕೊಂಡು ನಮ್ಮನ್ನು ರಾಯಚೂರಿಗೆ ಇಲ್ಲಿಗೆ ಬರಬೇಕಾಯಿತು. ರಾಯಚೂರು ಅಂತ ರಾಮಪುರ ಗ್ರಾಮದ ನಮ್ಮ ಅಕ್ಕವರು ಇಲ್ಲಿ ಕೊಟ್ಟಿದ್ದೀವಿ. ಅವರ ಮನೆಯಲ್ಲಿ ಬಂದು ನಾವು ವಾಸವಾಗಿದ್ದು 3 ಮತ್ತು 4 ತರಗತಿ ರಾಯಚೂರಿನ ಬಾಪೂಜಿ ಪಾಠಶಾಲೆಯಿಂದ ಖ್ಯಾತ ಪಡೆದಂಥ ಜೈರಬ ಶಾಲೆಯಲ್ಲಿ 3 ಮತ್ತು 4 ತರಗತಿ ವಸತಿ ಶಾಲೆಯಲ್ಲಿ ಓದ್ಕೊಂಡಿರು. ಅಲ್ಲಿಂದ 5, 6, 7 ಅಲ್ಲಿನೇ ಜೈರಬ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸ್ಕೊಂಡು ಪ್ರೌಢ ಶಿಕ್ಷಣವನ್ನು ನಗರದ ಬಾಲಕರ ಪ್ರೌಢಶಾಲೆಯಲ್ಲಿ ಅಲ್ಲಿಂದ ಅಭ್ಯಾಸವನ್ನು ಮಾಡಿದ್ವಿ. 1900

0: ಭಾಗದಲ್ಲಿ ನಮಗೆ ನಮ್ಮ ತಾಯಿಯ ಸೋದರವಾಗಿರುವಂಥ ನಮಗೆ ಸೋದರ ಮಾವ ಆಗ್ತಾರೆ. ಅವರು ಸುಗ್ಗಿ ಕಾಲದಲ್ಲಿ ಅಥವಾ ಕೊಯ್ಲು ಸಂದರ್ಭದಲ್ಲಿ ಆಮೇಲೆ ಅತಿ ಹೆಚ್ಚು ಹಾಡುಗಳನ್ನು ಕಟ್ತಾಯಿದ್ರು, ಮತ್ತು ರಾಗಬದ್ದವಾಗಿ ಆಡ್ತಿದ್ರು ನಮ್ಮ ಸೋದರ ಮಾವ. ಅದೇ ಸೋದರ ಮಾವನ ಶೈಲಿಯಲ್ಲಿ ಕೂಡ ನಮ್ಮ ತಾಯಿಯವರು ಕೂಡ ಸೋಬಾನ ಪದ ಆಡಿದ್ರು, ಬೀಸು ಕಲ್ಲು ಪದಗಳು ಕೂಡ ತಾಯಿಗೆ ಅದು ರಕ್ತಗತವಾಗಿ ಬಂದಿದೆಯೋ ಅನ್ನೋ ಗೊತ್ತಿಲ್ಲ ನಮ್ಮ ಅಜ್ಜಿಯವರಿಂದ. ಚಿಕ್ಕ ವಯಸ್ಸಿನಲ್ಲಿ ನನಗೆ ಹಾಡುಗಳು ನಮ್ಮ ಸೋದರ ಮಾವ ಆವಾಗವಾಗ ನಮ್ಮ ಮನೆಗೆ ಬರ್ತಿದ್ರು. ಬರೋ ಸಂದರ್ಭದಲ್ಲಿ ನಮ್ಮ ತಾಯಿಯವರು ನಮ್ಮ ಅಕ್ಕಂದಿರು ನಮ್ಮ ಮಾವನ ಕಟಾಯಿಸಿ ಸತಾಯಿಸಿ ಪೀಡಿಸಿ ಸೋದರ ಮಾವರಿಂದ ಹಾಡುಗಳನ್ನು, ಕೊಯ್ಲು ಹಾಡುಗಳನ್ನು, ಸುಗ್ಗಿ ಪದಗಳನ್ನು ಹಾಡಿಸ್ತಿದ್ರು
1: ಅವರಿಂದ
0: ಇಡೀ ಬೆಳಗಾವ್ ತನಕನೇ. ಮನೆಗೆ ಬಂತಂದರೆ ನಮ್ಗೆ ಅದೇ ಹಾಡುಗಳು ಆಡುವಂಥ ಕೇಳುವಂತನೇ ಸುಗ್ಗಿ, ಒಂದು ಹಬ್ಬ ಇಡೀ ರಾತ್ರಿ. ನಾವು ಹಂಗೆ ನಮ್ಮ ತಾಯಿಯವರು ಕೂಡ ತಾಯಿಯ ಜೊತೆಯಲ್ಲಿ ಅಕ್ಕವ್ರ ಜೊತೆಯಲ್ಲಿ ನಾವು ಅವರ ತೊಡೆ ಮೇಲೆ ಮಲ್ಕೊಂಡು ಪದಗಳನ್ನು ಕೇಳ್ತಿದ್ವಿ. ಯಾವ ಮಲ್ಕುತ್ತಿದ್ವಿ ಅಂತ ಗೊತ್ತಿಲ್ಲ. ಬಹುಶಃ ಅದು ಕೂಡ ನನಗೆ ಪರಿಣಾಮ ಬೇರೆ ರೀತಿಯಲ್ಲಿ ಕೂಡ ಅದು ಪ್ರಭಾವ ಬೀರಬಹುದು ಅಂತ ನನಗೆ ಅನಿಸಿಕೆ. ಆದರೆ ನಮ್ಮ ಮನೆಯಲ್ಲಿ ಕೂಡ ಯಾವುದೇ ಥರ ಶೈಕ್ಷಣಿಕ ವಾತಾವರಣ ಅಂತ ಇರಲಿಲ್ಲ. ಅಪ್ಪ ಅನಕ್ಷರ, ತಾಯಿ ಕೂಡ ಅನಕ್ಷರ, ಇಬ್ಬರು ಅಕ್ಕಂದ್ರೆ ಕೂಡ ಅನಕ್ಷರ. ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಶಿಕ್ಷಣವನ್ನು ನಮ್ಮ ತಂದೆಯವರು ಭಾಳ ಕಟ್ಟುನಿಟ್ಟಾಗಿ ಓದಿರ್ತಕ್ಕಂಥ, ಆವತ್ತಿನ ದಿನಗಳಲ್ಲಿ ಮಕ್ಕಳು ಶಿಕ್ಷಿತರಾಗಬೇಕು, ಸುಸ್ಕೃತರಾಗಬೇಕು, ದೊಡ್ಡ ಮಟ್ಟದಲ್ಲಿ ಯಾವುದೋ ಒಂದು ಸರ್ಕಾರಿ ಹುದ್ದೆಯಲ್ಲಿ ನನ್ನ ಮಕ್ಕಳನ್ನು ಕಾಣುವಂತಾಗಬೇಕು ಅನ್ನೋದು ನಮ್ಮ ಅಪ್ಪನ ಕನಸಾಗಿತ್ತು. ಆ ನೆಲೆಯಲ್ಲಿ ಕೂಡ ನಮ್ಮ ತಂದೆಯವರು ಸ್ವಗ್ರಾಮವನ್ನು ಬಿಟ್ಟು ಇಲ್ಲಿ ನಗರಕ್ಕೆ ಬಂದು ವಾಸ ಮಾಡಿಕೊಂಡಿರುವಂಥದ್ದು ಇದು. ಬಹುಶಃ ಆ ತಾಯಿ ಮತ್ತು ಸೋದರ ಮಾವನ ಪ್ರೇರಣೆಯಿಂದ ಅಥವಾ ಅವ್ರ ಪ್ರಭಾವ ಬೀರಬಹುದು ಅಂತ ಆ ರೀತಿಯಲ್ಲಿ ಕೂಡ ನನ್ನ ಕಾವ್ಯಕ್ಕೆ ಅಥವಾ ಸಾಹಿತ್ಯಕ್ಕೆ ಒಂದಿಷ್ಟು ಹಿನ್ನೆಲೆ ಆಗಿರಬಹುದು ಅಂತ ನನ್ನ ಅನಿಸಿಕೆ.
1: ಖಂಡಿತ, ಬಹುಶಃ ನಿಮ್ಮ ಸೋದರ ಮಾವ ಮತ್ತು ನಿಮ್ಮ ತಾಯಿಯಂದ್ರು ನಿಮ್ಮ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಪ್ರಭಾವ ಖಂಡಿತವಾಗಿ ಬೀರಿದ್ದಾರೆ. ನಿಮ್ಮ ಮೊದಲ ಕವಲ ಸಂಕಲನ ಅಂದರೆ 1994ರಲ್ಲಿ ಸಾವು ಮತ್ತು ನಾನು ಅಂತಕ್ಕಂಥದ್ದು ಹೊರಬಂತು. ಸಾವು ಮತ್ತು ನಾನು ಎಂತಕ್ಕಂತಹ ಶೀರ್ಷಿಕೆ ಅತ್ಯಂತ ದಾರ್ಶನಿಕ ಮತ್ತು ಗಂಭೀರ ವಸ್ತುವನ್ನು ಸೂಚಿಸ್ತದೆ. ನಿಮ್ಮ ಮೊದಲ ಸಂಕಲನದಲ್ಲಿ ಈ ಥರದ್ದು ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಏನು ಪ್ರೇರಣೆ ಇತ್ತು ಅಂತ?
0: ಪ್ರೇರಣೆ ಅಂತ ಹೇಳಿದ್ರೆ ನನಗೆ ಇನ್ನೂ ಚಿಕ್ಕ ವಯಸ್ಸಿನ ಪಿ ಯು ಸಿನಲ್ಲೇ ಕವಿತೆಗಳನ್ನು ಬರೆದಿರುವಂಥದ್ದು. ಯಾವ ರೀತಿಯಲ್ಲಿ ಕವಿತೆಗಳನ್ನು ಬರೆದಿದ್ದೀನಿ, ಇವತ್ತು ನಾನು ಬರೆದಂಥ ಆವತ್ತಿನ ಕವಿತೆಗಳನ್ನು ಇವತ್ತು ನಾನು ಕೊಡೋ ಪಕ್ಷದಲ್ಲಿ ಅದನ್ನು ಒಂದು ಪವರ್ ಆಫ್ ಅಬ್ಸರ್ವೇಷನ್ಸ್ ಅನ್ನೋ ರೀತಿಯಲ್ಲಿ ನಾನು ನೋಡಿಕೊಂಡರೆ ಈ ಕವಿತೆಗಳು ನಾನೇ ಬರೆದಿದ್ದ ಅನ್ನುವಷ್ಟು ಮಟ್ಟಿಗೆ ನನಗೆ ಕವಿತೆಗಳು ಭಾಳ ದಿಗ್ಭ್ರಮೆ ಮತ್ತು ಆಶ್ಚರ್ಯವನ್ನು ಉಂಟು ಮಾಡುವಂಥ ಕವಿತೆಗಳು. 1994ರಲ್ಲಿ ನಾನು ಮೊಟ್ಟ ಮೊದಲ ಕವನ ಸಂಕಲನ ಸಾವು ಮತ್ತು ನಾನು ಬಂದಿರೋದು.
1: ಹೌದು,
0: ಆ ಶೀರ್ಷಿಕೆಯನ್ನು ಕೊಟ್ಟಿರೋದು ನಮ್ಮ ಶಿವಪುತ್ರ ಬೇರಿ, ಆವತ್ತಿನ ಸರ್ಕಾರ ನೌಕರ ಸಂಘದ ಅಧ್ಯಕ್ಷ ಆಗಿತ್ತು. ಆ ಸಾವು ಮತ್ತು ನಾನು ಕವನ ಸಂಕಲನ ನಾನು ಬೇರೆ ಹೆಸರನ್ನು ಇಟ್ಟಿದ್ದೆವು. ಆದರೆ ಸರ್ ಅವರು ಈ ಕವನ ಸಂಕಲನಕ್ಕೆ ಸಾವು ಮತ್ತು ನಾನು ಅನ್ನುವಂಥ ಶೀರ್ಷಿಕೆಯನ್ನು ಇರಲಿ ಅಂತ ಹೇಳಿ ಅವರೇ ಆ ಮುಖಪುಟ ಚಿತ್ರವನ್ನು ಹಾಕಿಕೊಟ್ಟಿರುವಂಥದ್ದು ಶಿವಪುತ್ರ ಆರ್ ಬೇರಿ, ಮತ್ತು ಆ ಕವನ ಸಂಕಲನ ಕೂಡ ಅವರೇ ಪ್ರಕಟ ಮಾಡಿರೋದು. ಆವತ್ತು ನಾನು ಪಿ ಯು ಸಿನಲ್ಲೇ ನನಗೆ ಈ ಸಮಾಜದ ಬಗ್ಗೆ, ಈ ವ್ಯವಸ್ಥೆ ಬಗ್ಗೆ, ಅಸಮಾನದ ಬಗ್ಗೆ ಹೆಚ್ಚು ಕಾಡುವಂಥದ್ದು. ಪಿ ಯು ಸಿ ಅಂದರೆ ಅವಾಗ ಚಿಕ್ಕ ವಯಸ್ಸು 16 ವರ್ಷ ಪಿ ಯು ಸಿ ಫಸ್ಟ್ ಸೆಕೆಂಡರ್ನಲ್ಲಿ ಅವತ್ತೇ ನಾನು ಬರೆದಿರೋದು ಕಾಲ ಈಜ್ ಬಲು ವೈಟು ಬೈಟು ಟೀಗೆ ನೂರಾರು ನಾಟಕ ಸಂಗಮ ಅಂತ ಕವಿತೆ ಬರೆದಿತ್ತೆ. ಕಾಲ ಏಜ್ ಏಜ್ ಏಜಿ ಕಾಲ ಏಜ್ ಕಾಲೇಜ್ ಬೈಟು ಟೀಗೆ ನೂರಾರು ನಾಟಕ ಸಂಗಮ ಆದಿ ಆ ವಾರ್ಡ್ ಸ್ನೇಹ ಅಂತ ರೀತಿಯಲ್ಲಿ ಕವಿತೆ ಬರೆದ್ರು ಅವತ್ತೆ
1: 94ರಲ್ಲಿ
0: ಪಿ ಯು ಸಿನಲ್ಲಿ ಓದುವಾಗೆ. ಆವತ್ತ ಸಂದರ್ಭದಲ್ಲೂ ಕೂಡ ಅತ್ಯಂತ ಕನ್ನಡ ಅಧ್ಯಾಪಕರು ಪುರೋಹಿತ್ ಸರ್ ಅವರು ಇದ್ರು, ಅವಾಗ ಕನ್ನಡ ಅಧ್ಯಾಪಕ
1: ಕೆ ಎಂ ಪುರದವರು.
0: ಅವರು ಪದ್ಯಗಳನ್ನು ಬಹಳ ಅರ್ಥಪೂರ್ಣವಾಗಿ, ಬಹಳ ಮಾರಕವಾಗಿ, ಅದರಲ್ಲಿರ್ತಕ್ಕಂಥ ಗೂಢಾರ್ಥಗಳನ್ನು ಹೊಡೆದು ಕಾವ್ಯವನ್ನು ಪದ್ಯಗಳನ್ನು ಹೇಳ್ತಾ ಇದ್ರು,
1: ಕಲಿಸ್ತಿದ್ರು.
0: ಅದು ಕೂಡ ನನಗೆ ಒಂದು ರೀತಿಯಲ್ಲಿ ಪ್ರಭಾವ ಬೀರಿದೆ, ಆ ಗುರುಗಳ ಟೀಚಿಂಗ್ ಬೋಧನಾ
1: ಪದ್ಧತಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆ
0: ಅದು ಕೂಡ ನನ್ನ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮ ಬೀರಿದೆ ಅಂತ ನಾನು ಭಾವಿಸುತ್ತೇನೆ. ಖಂಡಿತವಾಗ್ಲೂ ಕೂಡ ಅದನ್ನು ನಾನು ನೆನೆಸ್ಕೊಂತೇನೆ ಸರ್ ಅವರು, ಆ ರೀತಿಯಲ್ಲಿ ಕೂಡ ನನಗೆ ಪ್ರಭಾವ ಬೀರಿರ್ಬೋದು. ಈ ಶೀರ್ಷಿಕೆ ಸಾವು ಅಂದರೆ ಸಾವು ಎಲ್ಲರೂ ಸಹಜವಂತದ್ದು, ಸಹಜ
1: ಹೌದು,
0: ಸಹಜ ಸಾವು ಅಂದ ತಕ್ಷಣ ಅದೇನು ಇದಲ್ಲ. ಆದರೆ ಈ ಸಾವು ಮತ್ತು ನಾನು ಅನ್ನುವಂಥದ್ದು ಕೂಡ ಭಾಳ ಸೂಕ್ಷ್ಮವಾದಂಥ ಒಂದು ವಸ್ತು. ನೀವು ಏನು ಹೇಳಿದ್ರಲ್ಲ, ಭಾಳ ಗಂಭೀರವಾದಂಥ ವಸ್ತು ಅಂತ ಹೇಳಿದ್ರಲ್ಲ, ಅದು ಖಂಡಿತ. ಆದರೆ ಮನುಷ್ಯ ಮರಣದ ನಡುವಿನ ಸಂಬಂಧ ಜೀವ ಅನಿಸ್ಥಿತಿ ಮತ್ತು ಅಸ್ತಿತ್ವದ ಪ್ರಶ್ನೆಗಳನ್ನು ಎತ್ತಿ ತೋರುವಂಥ ಕವಿತೆ ಅದು ಸಾವು ಮತ್ತು ನಾನು. ಅದರಲ್ಲಿ ಒಂದೆರಡು ಸಾಲುಗಳದಾವೆ. ಸಾವು ಅನಿವಾರ್ಯ ಎಂಬ ಅರಿವಿನ ನಡುವೆ ಬದುಕಿನ ಮೌಲ್ಯಗಳನ್ನು ಕಂಡುಕೊಳ್ಳುವಂಥದ್ದು ಹಿನ್ನೆಲೆ ಇಟ್ಟುಕೊಂಡು ಅವತ್ತು ಕವಿತೆಯನ್ನು ರಚನೆ ಮಾಡೋದು ಸಾವು ಮತ್ತು ನಾನು. ಸಾವು ಮತ್ತು ನಾನು ಅನ್ನುವಂಥ ಶೀರ್ಷಿಕೆ ಒಳಗಡೆ ಅದು ಸುತ್ತನೇ ಅದರಲ್ಲಿರ್ತಕ್ಕಂಥ 26 ಕವಿತೆಗಳು ಅರ್ಥವನ್ನು ಪ್ರತಿಬಿಂಬನೆ ಮಾಡ್ತಾ
1: ಹೋಗ್ತವೆ.
0: ಸಾವು ಮತ್ತು ನಾನು ಒಂದು ಈ ಕವಿತೆನೇ ಶೀರ್ಷಿಕೆ ಏನು ತೋರಿಸ್ತಾ ಅಂತ ಹೇಳಿದ್ರೆ, ಸಾವನಿದ ನಿಂತಿರೋ ಮನುಷ್ಯನ ಕುರಿತು ಮಾತಾಡುವಂಥ ಒಂದು ಶೀರ್ಷಿಕೆ ಅದು. ಸಾವನೆದ್ರು ಪ್ರತಿಯೊಬ್ಬ ಮನುಷ್ಯರು ಸಾವಿನ ಎದುರುಗಡೆ ನಿಂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ. ಪ್ರತಿಯೊಬ್ಬನೇ ಹುಟ್ಟಿದ ತಕ್ಷಣವೇ ಸಾವಿನೆದುರು ನಾವು ಸೆಣಸಾಟ ಹೋರಾಟವನ್ನು ಮಾಡುತ್ತಲೇ ನಮ್ಮ ಜೀವನವನ್ನು ನಮ್ಮ ಬದುಕಿನ
1: ಅವಸರವನ್ನು
0: ನಾವು ತಳ್ತಾ ಇದ್ದೀವಿ. ಹಾಗಾಗಿ ಕವಿತೆ ಆರಂಭ ಸಾಲುಗಳನ್ನು ಹೀಗಿವೆ. ನಾನು ಏನು ಹೇಳ್ತೇನೆ ಅಂದರೆ, ರಣರಣ ಸ್ಮಶಾನ ನೆಲೆಸಿರ ಪ್ರಾಣಿ ಮಣ್ಣು ಬುಕ್ಕುತ್ತಿದೆ, ಇಲ್ಲಿ ಭೂಮಿ ಜೀವಿಕೊಳ್ಳದಂಥ ಸ್ಮಶಾನ ಆದಂತೆ ಮತ್ತು ನಿರ್ಜೀವವಾಗಿದೆ.

0: ಹಾಗೆಯೇ ಮುಂದಿನ ಸಾಲ ಏನಾದರೆ ಹಸಿರಿಲ್ಲದೆ ಆಕಳಕ್ಕವರು ಬೇರ್ಪಟ್ಟಿವೆ. ಇಲ್ಲಿ ಬರ ಹಸಿವು ಮತ್ತು ಕೃಷಿ ಸಂಕಷ್ಟದಿಂದ ಪ್ರಕೃತಿ ಸಂಬಂಧಗಳಿಗೆ ಮುರಿದು ಹೋಗುವಂತಹ ಸನ್ನಿವೇಶವನ್ನು ಇಲ್ಲಿ ಕೊಡ್ತದೆ. ಕೊನೆಯದಾಗಿ ಮತ್ತೆ ಇಲ್ಲಿ ಸಂಬಂಧಗಳು ಯಾಕೆ ಬಿದ್ದು ಹೋಗ್ತಾವ, ಮುರಿದು ಹೋಗ್ಬಿಡ್ತ ಸಂಬಂಧಗಳು. ಸಾವಮತ್ ನಾನು ಅನ್ನುವಂಥ ರೀತಿಯಲ್ಲಿ ಶಿಕ್ಷಣ ಇಟ್ಕೊಂಡು ನಾನು ನಡೀತಿದ್ದೇನೆ ಜೀವಂತ ಶವಗಳ ಮಧ್ಯದಲ್ಲಿ ಅನ್ನುವಂಥ ಸಾಲನ್ನು ಅಲ್ಲಿ ಬರೆದಿದ್ದೆ. ನಾನು ನಡೀತಿದ್ದೇನೆ ಜೀವಂತ ಶವಗಳ ಮಧ್ಯದಲ್ಲಿ ಅಂದರೆ ಇಲ್ಲಿ ಬದುಕಿದ್ರೂ ಕೂಡ ಬದುಕಿನ ಉತ್ಸವ ಆಶಯ ಮತ್ತು ಸ್ವಾಭಿಮಾನ ಕಳೆದುಕೊಂಡು ಜನರ ನಡುವೆ ಕವಿ ಸಾಗುತ್ತಿರುವಂಥ ಭಾವನೆಯನ್ನು ಅಲ್ಲಿ ನಾನು ವ್ಯಕ್ತಪಡಿಸಿದ್ದೀನಿ. ಸಾವು ಮಾತ್ರ ಹಿನ್ನೆಲೆ ಅಂದರೆ ದಲಿತ ಹಾಗೂ ಶೋಷಿತ ಸಾಹಿತ್ಯದಲ್ಲಿ ಕಾಣುವಂಥ ತೀವ್ರ ರೂಪಕ ಇದು. ಒಬ್ಬ ಮನುಷ್ಯ ದಲಿತ ಶೋಷಿತರು ತಾವಿನ ನಡುವೆ ಸಾವಿನ ಮಧ್ಯದಲ್ಲಿ ಹೇಗೆ ಒಬ್ಬ ದಲಿತ ಶೋಷಿತರು ಹೇಗೆ ಸಣಸಾಟನ ಆಡ್ತಿದ್ದಾರೆ ಅಂತ ಹಿನ್ನೆಲೆ ಇಟ್ಕೊಂಡು ಅದರಲ್ಲಿ ಬರೆದಿದ್ದು. ಆಮೇಲೆ ಸಾವು ನೋವುಗಳ ಪ್ರಾಣ ಪದ್ಯದ ಬೆನ್ನೆಲುಬುಗಳು ಅವಿತುಕೊಂಡಿದೆ ಅನ್ನೋಂಥ ಸಾಲು ಕೂಡ ಬರ್ತದೆ ಈ ಪದ್ಯದಲ್ಲಿ. ನಾಲ್ಕು ಸಾಲು ಇಷ್ಟು ಬರ್ತದೆ
1: ಅಂದರೆ ಈ ಎಲ್ಲ ಅಂಶಗಳು ಪ್ರಭಾವದಿಂದ ಈ ಒಂದು ಟೈಟ್ಲು ಮತ್ತು ಅವರ ಕವನ ಸಂಕಲನವನ್ನು ರಚಿಸಿದಿರಿ.
0: ಕವಿಯ ಕಾವ್ಯ ಜನರ ನೋವು ಹಸಿವು ಸಾವು ಮತ್ತು ಶೋಷಣದಿಂದ ಹುಟ್ಟಿದೆ ಎಂಬ ಅರ್ಥ ಇಟ್ಕೊಂಡು ಕೊನೆಯ ಸಾಲಿನಲ್ಲಿ ಹಳ್ಳಿಗೊಡ್ಡು ದಿಲ್ಲಿಯ ಗದ್ದುಗೆ ಮೇಲೆ ವಿದೇಶ ಜ್ವಾಲ ದಲ್ಲಾಳ ಅರಸ ದಾಳಿಗೆ ದಿಲ್ಲಿ ದಿವಾಳಿ ಅನ್ನುವಂಥ ಕೊನೆಯ ಸಾಲಿದೆ ಸಾವು ಮತ್ತು ನಾನು ಶೀರ್ಷಿಕೆ. ಕೊನೆಯ ಸಾಲುಗಳನ್ನು ನಾವು ನೋಡಿದಾಗ ಸಾಮಾನ್ಯ ಜನರ ಬದುಕು ನಾಶವಾಗ್ತಿದ್ದರೂ ಕೂಡ ಬಂಡವಾಳಶಾಹಿಗಳು ಅಧಿಕಾರ ಮತ್ತು ಹಣದ ನಡುವೆ ಅವರ ಹಾರಾಟಗಳು ಹೋಗ್ತಾನೆ ಇರ್ತವೆ. ಕೊನೆಯ ಸಾಲಿದು ಈ ವ್ಯವಸ್ಥೆನೇ ಕೂಡ ಆಗಿದೆ. ಇಲ್ಲಿ ಆಶೆಗಳ ಸಾವಿದೆ, ಕೃಷಿ ನಂಬಿಕೊಡ್ತಕ್ಕಂಥ ಅವರ ಬದುಕಿನ ಸಾವಿದೆ, ಮಾನವೀಯತೆ ಸಾವು ಕೂಡ ಇದೆ, ಮತ್ತು ಹಾಗೆಯೇ ಸಾಮಾಜಿಕ ನ್ಯಾಯದ ಸಾವು ಕೂಡ ಈ ಕವಿತೆಯೊಳಗೆ ಗೂಢಾರ್ಥದಲ್ಲಿ ನಾನು ಅದನ್ನು ವಿವರಿಸುವಂಥ ರೀತಿಯಲ್ಲಿ ಈ ಕವಿತೆಯೊಳಗೆ ನಾನು ಪ್ರತಿಭಟನೆ ರೀತಿಯಲ್ಲಿ ಅಂದರೆ ಓಪನ್ ಆಗಿ ಸಿಟ್ಟು ಆಕ್ರೋಶ ಯಾವುದು ಇರುವುದಿಲ್ಲ ನನ್ನ ಕವಿತೆಗಳು ಹೆಚ್ಚಾಗಿ ಭಾಳ ಸೂಕ್ಷ್ಮವಾಗಿ ಭಾಳ ಕ್ಲಿಷ್ಟವಾಗಿ ಮತ್ತಷ್ಟೇ ಗಪ್ಪವಾಗಿ ಕೂಡ ನನ್ನ ಕವಿತೆಗಳನ್ನು ರಚನೆ ಮಾಡ್ತಕ್ಕ ನನ್ನ ಶೈಲಿದೆ. ಇಲ್ಲಿ ಎಲ್ಲರ ಬದುಕಳು ಇಡೀ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವ ಪ್ರಕೃತಿಯಲ್ಲಿ ಹಿಡಿದು ಪ್ರತಿಯೊಬ್ಬ ಮನುಷ್ಯನ ಶೋಷಿತರಿರ್ತಕ್ಕಂಥ ಎಲ್ಲರೂ ಶೋಷಿತ ವರ್ಗ ಆಗಲಿ ಹಿಂದುಳಿದ ವರ್ಗ ಆಗಲಿ ಎಲ್ಲ ವರ್ಗಗಳ ಸಾವು ಇದರಲ್ಲಿ ಇದೆ ಅನ್ನುವಂಥ ರೀತಿಯಲ್ಲಿ ಈ ಶೀರ್ಷಿಕೆಯನ್ನು ಇಟ್ಕೊಂಡು ಮತ್ತು ಇದೇ ಶೀರ್ಷಿಕೆಯನ್ನು ಇಟ್ಕೊಂಡು 26 ಕವಿತೆಗಳು ಅದೇ ವಸ್ತುವನ್ನು ಅವಲನ್ನು ಕೂಡ ಪ್ರತಿಬಿಂಬಿಸ್ತಾ ಹೋಗ್ತವೆ. ಅದು ನನ್ನ ಮೊದಲನೇ ಕವನ ಸಂಕಲನದ ಒಂದು ಸೂಚ್ಯವಾದಂಥ ಅರ್ಥದಲ್ಲಿ ಸಾವು ಮತ್ತು ನಾನು ಕವಿತೆಗಳನ್ನು ಆರಿಸ್ಕೊಂಡಿರೋದು.
1: ನಿಜವಾಗ್ಲೂ ಅದ್ಭುತವಾಗಿ ಆ ಟೈಟಲ್ ನೋಡಿದ್ರೇ ಏನೋ ಒಂದು ಮೈ ರೋಮಾಂಚನ.
0: ಇವತ್ತು ಕೂಡ ನನ್ನ ಐಡೆಂಟಿಟಿ ಕೊಡುವ ಸಾವು ಮತ್ತು ನಾನು ಮೊದಲನೇ ಕವನ ಸಂಕಲನದಲ್ಲಿ ಮೊದಲು ಭಾಳಷ್ಟು ವರ್ಷಗಳ ಹಿಂದೆ ಕರಿತಿದ್ರು ಏ ಸಾವು ಮಾತ್ರ ತಾಯಪ್ಪ ಅಂತೇಳಿ
1: ಅಷ್ಟು ಅದು ಜನರಿಗೆ ತಲುಪ್ತು ಅಂತ. ಅದ್ರ ಜೊತೆಗೆ 2nd ಕವನ ಸಂಕಲನ ಅಂದರೆ 2000 ವ್ಯವಸ್ಥೆ, ಅದ್ರ ಜೊತೆಗೆ 2010 3nd ಕವನ ಸಂಕಲನ ಚರಿತ್ರೆ ಅಂತಕ್ಕಂಥದ್ದು.
0: ಹೌದು,
1: ಸಾವು ಮತ್ತು ನಾನುನಿಂದ ಆರಂಭವಾಗಿರ್ತಕ್ಕಂತಹ ನಿಮ್ಮ ಈ ಕಾವ್ಯದ ಪಯಣ ವ್ಯವಸ್ಥೆ ಮತ್ತು ಸಾಮಾಜಿಕ ವಿಮರ್ಶೆಯಾಗಿ ನಂತರ ಚರಿತ್ರೆಯ ಶೋಧನೆಯಾಗಿ ಅದು ರೂಪಾಂತರಗೊಳ್ಳುತ್ತದೆ. ಈ 3 ಕವನ ಸಂಕಲನಗಳ ನಡುವಿನ ನಿಮ್ಮ ವೈಚಾರಿಕ ಮತ್ತು ಕಾವ್ಯಾತ್ಮಕ ಒಂದು ಬೆಳವಣಿಗೆಯನ್ನು ನೀವು ಹೇಗೆ ನೋಡ್ತೀರಿ ಅಂತ.
0: ಸಾವು ಮತ್ತು ನಾನು ಕವನ ಸಂಕಲನ ಆದ ನಂತರ ನಾನು ಮೊದಲೇ ನಿಮಗೆ ಹೇಳಿದ್ದೆ ಸಮಾಜದ ಅಸಮಾನತೆಗಳ ವಿರುದ್ಧ ನನ್ನದಾದಂಥ ಒಂದು ಪ್ರತಿರೋಧ ಇತ್ತು. ಅದು ಯಾವುದೇ ರೀತಿಯ ಯಾವ ರೀತಿಯಾದಕ್ಕೆ ಒಂದು ಸನ್ನಿವೇಶಕ್ಕೆ ಇರಬಹುದು. ಹಾಗಾಗಿ ನಾನು 2nd ಕವನ ಸಂಕಲನ ಹೆಸರು ವ್ಯವಸ್ಥೆ. ಇಡೀ ವ್ಯವಸ್ಥೆಯನ್ನು ಇಟ್ಕೊಂಡೇ ವ್ಯವಸ್ಥೆ ಸಮಾಜದ ಅಸಮಾನತೆ ವಿರುದ್ಧ ಸಮಾನತೆಗೋಸ್ಕರ ಏನು ಬೇಕು ಜಾಗೃತಿ ಮೂಡಿಸ್ತಕ್ಕಂಥ ಎಲ್ಲ ಕವಿತೆಗಳು ವ್ಯವಸ್ಥೆಯ ಸಂಕಲನದಲ್ಲಿ ಇದೆ. ಅಲ್ಲಿ ಒಂದೆರಡು ಕವಿತೆಗಳನ್ನು ನಾನು ಹೇಳ್ತೀನಿ. ಇಲ್ಲಿ ಭಾಳ ಚಿಕ್ಕ ಕವಿತೆಗಳನ್ನ ಬರೆಯೋದು ಅತಿ ಸರಳವಂಥ ಶಬ್ದಗಳು. ನಾನು ಶಬ್ದಗಳನ್ನು ನಾನು ಹುಡುಕಿದ್ರೆ ಡಿಕ್ಷನರಿ ಅವಶ್ಯಕತೆ ಇಲ್ಲ, ಡಿಕ್ಷನರಿ
1: ಜನಸಾಮಾನ್ಯರಿಗೂ ಅದು ತಲುಪಬೇಕಂತ ಕಲಿತು ನಿಮ್ಮ ಉದ್ದೇಶ.
0: ಬಟ್ ಅರ್ಥ ಮಾತ್ರ ಭಾಳ ಗೂಢ ಅರ್ಥ ಇರುತ್ತೆ. ಇಲ್ಲಿ ನಾವೊಂದು ವ್ಯವಸ್ಥೆಗಳು ಒಂದು ಚಿಕ್ಕ ಕವಿತೆ, ಹೈದರಾಬಾದ್ ಹುಸೇನ್ ಸಾಗರದ ಕೊಳಚೆ ನೀರಿನ ನಡುವೆ ಬುದ್ಧನ ವಿಗ್ರಹ ಕವಿತೆ. ನಾನು ಉದ್ದ ಬರೆಯೋದಲ್ಲ, ಅಡ್ಡ ಬರೆಯೋದು, ಶಬ್ದದ ಕಡೆಗೆ ಶಬ್ದದ ಕಡೆಗೆ. ಹೈದರಾಬಾದ್ ಹುಸೇನ್ ಸಾಗರದ ಕೊಳಚೆ ನೀರ ನಡುವೆ ಬುದ್ಧನ ವಿಗ್ರಹ, ಇಷ್ಟು ಚಿಕ್ಕ ವ್ಯವಸ್ಥೆ. ಶೀರ್ಷಿಕೆ ವ್ಯವಸ್ಥೆ.
1: ವ್ಯವಸ್ಥೆ
0: ಈ ಬುದ್ಧ ಅಂತರ್ಗ ಶಾಂತಿ ಕರುಣೆ ಮಾನವೀಯತೆ ಸಂಕೇತ, ಅದು ಪ್ರತಿರೂಪ.
1: ಹೌದು,
0: ಅಂಥ ಕರುಣೆ ಮಾನವೀಯತೆ ಸಂಕೇತವಾಗಿರ್ತಕ್ಕಂಥ ಒಬ್ಬ ಬುದ್ಧನನ್ನ, ಒಬ್ಬ ಮಾನವೀಯತೆ ಮೌಲ್ಯಗಳಿರ್ತಕ್ಕಂಥ ಒಬ್ಬ ಬುದ್ಧನನ್ನ ಕೊಳಚೆ ನೀರಿನ ನಡುವೆ ನಿಂದಿಸುವುದಂತೂ ವಿಪ್ರಯಾಸ ಮತ್ತು ಸಮಾಜದ ಒಂದು ವಿರೋಧ ಭಾಸ. ನಾವು ಹೈದರಾಬಾದ್ಗೆ ಹೋದರೆ ಎಲ್ಲರೂ ನೋಡ್ತಿರ್ತೀವಿ,
1: ಹೌದು,
0: ಕೊಳಚೆ ನೋಡೋ ಬುದ್ಧನ ವಿಗ್ರಹ. ಬಟ್ ನನ್ನ ಕಣ್ಣಿಗೆ ಕಾಣ್ತಿರೋದು ಸಮಾಜದಲ್ಲಿ ಆ ಬುದ್ಧನ ಅಂತ ಸಮಾಜ ಮಾನವೀಯ ಸಂಕೇತ ಕರುಣೆ ಶಾಂತಿ ಪ್ರಿಯ ಅಂತ ಹೇಳ್ತೀವಿ. ಅಂಥ ಒಬ್ಬ ಬುದ್ಧನಿಂದ ನಾವು ಪಡೆಯುವಂಥದ್ದು ಮಾನವೀಯ ಮೌಲ್ಯಗಳನ್ನು ಪ್ರದರ್ಶಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ, ಒಬ್ಬ ಮಹಾನ್ ದಾರ್ಶನಿಕ, ಮಹಾ ಮಾನವತಾವಾದಿಯಾದಂಥ ಒಬ್ಬ ವ್ಯಕ್ತಿಯನ್ನು ಇಡೀ ಸಮಾಜ ಇಡೀ ವ್ಯವಸ್ಥೆಯ ವಿರುದ್ಧ ಹೇಗಿದೆ ಅಂತ ಹೇಳಿದ್ರೆ ಆತನನ್ನು ಕೊಳಚೆ ನೀರಿನೊಡೆ ನಿಲ್ಲಿಸಿ ವೈರುದ್ಧವನ್ನು ಮೆರೆಯುವತಕ್ಕಂಥದ್ದು.
1: ಅದ್ರ ಜೊತೆಗೆ ಚರಿತ್ರೆಗೂ ಕೂಡ 2010 ತಾವು ಚರಿತ್ರೆ
0: ಅಂತಕ್ಕಂಥ ಚರಿತ್ರೆಯಲ್ಲಿ ಕೂಡ ಅದೇ ದಾಟಿ ಶೈಲಿಯಲ್ಲಿ.

0: ಈ ಸಮಾಜವನ್ನು ಬಿಟ್ಟು ನಾನು ಹೊರಗಡೆ ಹೋಗಿಲ್ಲ, ಮತ್ತೆ ಈ ಪ್ರೀತಿ ಪ್ರೇಮ ಕಾವ್ಯದ ಸುತ್ತ ಕೂಡ ನನ್ನ ಕವಿತೆಗಳನ್ನು ರಚನೆ ಮಾಡುವಂಥದ್ದು ಕೂಡ ಇಲ್ಲ. ಸಮಾಜದಲ್ಲಿರ್ತಕ್ಕಂಥ ವಿರುದ್ಧಗಳು, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು, ಸಮಾಜದಲ್ಲಿರ್ತಕ್ಕಂಥ ಸಮಾಜದಲ್ಲಿ ಶೋಷಿತರ ಬದುಕುಗಳನ್ನು, ಅವ್ರು ಪಡುವ ಆರಾಟಗಳನ್ನು, ಅವ್ರ ಕೂಗನ್ನು ಎತ್ತಿ ತೋರಿಸುವಂಥದ್ದೇ ನಾನು
1: ನಿಮ್ಮ ಕವಿತೆಗಳಲ್ಲಿ ವ್ಯಕ್ತಪಡಿಸಿದ್ದೀನಿ.
0: ಇಲ್ಲಿ ಚರಿತ್ರೆಯಲ್ಲಿ ಎರಡೇ ಸಾಲಿನ ಪದ್ಯ, ದೊರೆಯ ಗುರುತು ಒತ್ತ ನಾಣ್ಯಕ್ಕೆ ದುಡಿಯುವ ಬಡವನ ರಕ್ತ ತ್ರೇ ಶೀರ್ಷಿಕದೆ, ಮತ್ತೆ ಕಾಲ ಕಳೆಗೆ ಸವೆಯುತ್ತಿರುವ ಚಪ್ಪಲಿ ಅಂತ ಇನ್ನೊಂದು ಕವಿತೆ, ಎಡ್ಲೈನ್ ಚರಿತ್ರೆ. ಇಲ್ಲಿ ದೊರೆಯ ಗುರುತು ಒತ್ತ ನಾಣ್ಯಕ್ಕೆ ದುಡಿಯುವ ಬಡವನ ರಕ್ತ, ಇಷ್ಟೇ ಕವಿತೆ ಸರ್, ಇನ್ನೇನಿಲ್ಲ. ಇನ್ನೊಂದು ಕಾಲ ಕಳೆಗೆ ಸವೆಯುತ್ತಿರುವ ಚಪ್ಪಲಿ. ಈ ರೀತಿಯಲ್ಲಿ ಆತಗಳನ್ನು ಇಟ್ಕೊಂಡು ಬರೆಯುವಂಥದ್ದು ನಮ್ಮ ಅಭ್ಯಾಸ. ಇಲ್ಲಿ ನಾಣ್ಯ ಕೇವಲ ಕತೆ ಅಲ್ಲದು, ಒಂದು ನಾಣ್ಯ ಕತೆ ಅಲ್ಲದು, ಒಂದು ಸುಮ್ಮನೆ ನಾಣ್ಯ ನಮಗೆ ಅದು ನಾಣ್ಯ ಅಂತ, ಬಟ್ ನಾಣ್ಯ ಅಲ್ಲದು. ಅಲ್ಲಿ ಅಧಿಕಾರ, ಅಲ್ಲಿ ಶೋಷಣದ ಅಧಿಕಾರದ ದುಡಿಯುವ ಜನರ ಇತಿಹಾಸವನ್ನು ಸಂಕೇತಮಕವಾಗಿ ಚಿತ್ರೀಕರಿಸುವಂಥ ಒಂದು ರೂಪಕ, ಒಂದು ಪ್ರತಿಮೆ ಅದು. ಹಾಗೆಯೇ ದೊರೆ ಗುರುತು ಅಂತ ನಾಣ್ಯ ಅಂದರೆ ಇಲ್ಲಿ ಅಧಿಕಾರ ಮತ್ತು ಆಳು ವರ್ಗದ ಪ್ರಭುತ್ವದ ಸಂಕೇತ. ನನ್ನ ದೃಷ್ಟಿಯಲ್ಲಿ ದೊರೆ ಗುರುತು ಅಂತಂದರೆ ಇದು ಸಂಕೇತ. ಇಲ್ಲಿ ದುಡಿಯುವನ ಬಡವನ ರಕ್ತ ಅಂದರೆ ಶ್ರಮಜೀವಿಗಳ ಬೆವರು, ಅವರ ತ್ಯಾಗ ಮತ್ತು ನೋವು, ಆಳುವ ವ್ಯವಸ್ಥೆಯ ಸಂಕೇತವಾಗಿ ಈ ಚರಿತ್ರೆಯಲ್ಲಿ ಈ ಕವಿತೆ ನಮಗೆ ಸ್ಪಷ್ಟವಾಗಿ ಅರ್ಥವನ್ನು ತೋರಿಸ್ತದೆ.
1: ಅದೇ ಹೀಗೆ ನಿಮ್ಮ ವೈಚಾರಿಕತೆ ಮತ್ತು ಕಾವ್ಯಾತ್ಮಕ ಬೆಳವಣಿಗೆಯನ್ನು ನೀವಲ್ಲಿ ಕಂಡುಕೊಂಡಿದ್ದೀರಿ.
0: ಹೌದು.
1: ಅದರ ಜೊತೆಗೆ ನೀವು ಕಾವ್ಯದ ಜೊತೆಗೆ ಕಗ್ಗೊಲೆ ಮತ್ತು ಅಯೋಧ್ಯೆ ಅಂತಕ್ಕಂತಹ ಎರಡು ಏಕಾಂತ ನಾಟಕಗಳನ್ನು ಕೂಡ ಬರೆದಿದ್ದೀರಿ.
0: ಹೌದು.
1: ಕಾವ್ಯ ನೀಡದ ಯಾವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ರಂಗಭೂಮಿಯ ತೀವ್ರತೆ ನಿಮ್ಮನ್ನು ನಾಟಕ ರಚನೆಗೆ ಪ್ರೇರೇಪಣೆ ನೀಡಿತು ಅಂತ?
0: ನಾನು ಪಿ ಯು ಸಿನಲ್ಲಿರುವಾಗಲೇ ರಾಮ್ಪುರದಲ್ಲಿ ಒಂದು ಯುವಕ ಮಂಡಳನ ಕಟ್ಟಿರೋದು, ನನ್ನ ನೇತೃತ್ವದೊಳಗೆ ಚೇತನ ಕಾಲ ಯುವಕ ಮಂಡಳಿ ಅಂತ ಕಟ್ಟಿರೋದು. ಇದನ್ನು ಸಾಂಸ್ಕೃತಿಕವಾಗಿ ಯುವ ಜನರಲ್ಲಿ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಮೂಡಿಸುವಂಥ ನನಗೆ ಆವತ್ತು ಅನಿಸಿತು. 1986 ನಾನು ಪಿ ಯು ಸಿ ಓದಿತ್ತಿರುವಾಗಲೇ ರಾಮ್ಪುರ್ನಲ್ಲಿ ಇದ್ದುಕೊಂಡು ಒಂದಿಷ್ಟು ಗೆಳೆಯರನ್ನು, ಯುವ ಸಮೂಹವನ್ನು ಕಟ್ಟಿಕೊಂಡು,
1: ಸಮವಯಸ್ಕರನ್ನು
0: ಇಟ್ಕೊಂಡು ಚೈತನ್ಯ ಕಲಾ ಯುವಕ ಮಂಡಳಿ ಅಂತ ಅಸ್ತಿತ್ವಕ್ಕೆ ತಂದಿರೋದು. ಅದರ ಮುಖಾಂತರನೇ ನಾಟಕಗಳನ್ನು, ಹಾಡುಗಳನ್ನು, ಜನಪದ ನೃತ್ಯಗಳನ್ನು ಅದ್ರ ಮುಖಾಂತರ ನಾವಲ್ಲಿ ಕ್ಲಬ್ ಹತ್ರ ಪ್ರತಿ ಜನವರಿ ಮತ್ತು ಆಗಸ್ಟು ಸ್ವಸ ದಿನೋತ್ಸವ ಮತ್ತು ಜನವರಿ 26 ಮತ್ತು ವಿಶೇಷ ದಿನಗಳಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ನಾನೇ ಅದರ ಮುಖ್ಯಸ್ಥ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೆ. ಕಾವ್ಯ ಮತ್ತು ನಾಟಕ ನನಗೆ ಒಟ್ಟೊಟ್ಟಿಗೆ ಬಂದಿರೋದು. ನಾನು ಇನ್ನೂ ಹೆಚ್ಚು ಆಸಕ್ತ ಕ್ಷೇತ್ರ ನಾಟಕ. ಈ ಕಗ್ಗೊಲೆ ಅನ್ನೋಂಥ ನಾಟಕ ಗಣರಾಜ್ಯ ಅದರ ಮೂಲ ಹೆಸರು, ಆ ಗಣರಾಜ್ಯ ಅರ್ಥಾತ್ ಕಗ್ಗೊಲೆ ಆ ನಾಟಕ ಆಡಿರೋದು. ಅದು ಅಲ್ಲಿ ನಮ್ಮ ಯುವಕರ ಕೈಯಿಂದಲೇ ಆ ನಾಟಕವನ್ನು ಪ್ರದರ್ಶನ ಮಾಡಿರೋದು. ಅದಾದ ನಂತರ 96 ಅಯೋಧ್ಯೆ ಅನ್ನೋಂಥ ನಾಟಕನ ಬರೆದಿದ್ರು. ಅದು ಕೂಡ ಪ್ರಯೋಗ ಆಯಿತು. ಯುವಕ ಮಂಡಳಿಗಳು ಅವಾಗ ನಾಟಕಗಳು, ಸ್ಪರ್ಧೆ, ಜನಪದ ನೃತ್ಯ, ಹಾಡು, ಗಾಯನ ಎಲ್ಲವೂ ವಿರಗಾಸೆ ಎಂಥವೆಲ್ಲ ಕೊಡ್ತಿದ್ವಿ. ನಾಟಕ ಕೂಡ ಅಲ್ಲಿ ಸ್ಪರ್ಧೆಗಿಡ್ತಿತ್ತು. ಆ ಯುವಕ ಮಂಡಳಿಗಳು ನಾನೇ ನಿರ್ದೇಶನ ಮಾಡ್ತಿದ್ದೆ.
1: ನಾಟಕ ರಚನೆಯ ಜೊತೆಗೆ ನಿರ್ದೇಶನ ಕೂಡ ಮಾಡ್ತಾ ಇದ್ರಿ.
0: ಅಯೋಧ್ಯೆ ಆಗಲಿ ಗಣರಾಜ್ಯ ಆಗಲಿ ನಾನೇ ನಿರ್ದೇಶನ ಮಾಡಿರೋದು. ನಿರ್ದೇಶನದಲ್ಲಿ ಕೂಡ ನಮಗೆ ಚೆನ್ನಾಗಿ ಅದರಲ್ಲಿ ಒಂದು ಒಂದಿಷ್ಟಿದೆ ಕಲೆ,
1: ಆಸಕ್ತಿ
0: ಇದೆ. ಆವಾಗ ಸಾಮಾಜಿಕವಾಗಿ ಜಾಗೃತಿ ಮೂಡಿಸುವಂಥ ನಾಟಕಗಳನ್ನ ಬರೆದ್ರು. ಅವೆರಡು ನಾಟಕ ಬರೆದ್ರು. ಅದು ಪ್ರಯೋಗಗಳು ಕೂಡ ಆಯ್ತು. ಆಮೇಲೆ ಗಣರಾಜ್ಯ ಪ್ರಯೋಗ ಆಯಿತು, ಆಮೇಲೆ ಅಯೋಧ್ಯೆ ಕೂಡ ಪ್ರಯೋಗ ಆಯಿತು. ಯುವಕ ಮಂಡಳಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಕೂಡ ನಾಟಕ ಕೂಡ 2nd ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿತ್ತು. ಆಯ್ಕೆಯಲ್ಲಿ ಕೂಡ ಆಯ್ಕೆ 2nd ಪಡೆದುಕೊಂಡಿರೋದು.
1: ಜೊತೆಗೆ 2004 ನಿಮಗೆ ದೆಹಲಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ನೀಡತಕ್ಕಂತಹ ಅಂಬೇಡ್ಕರ್ ಫೆಲೋಶಿಪ್ ಪ್ರಶಸ್ತಿ ಕೂಡ ಲಭಿಸಿತು.
0: ಹೌದು.
1: ಈ ಗೌರವ ನಿಮ್ಮ ಸಾಹಿತ್ಯಕ ಬದ್ಧತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸುವಲ್ಲಿ ಹೇಗೆ ನೆರವಾಯಿತು ಅಂತ?
0: ಇವೆಲ್ಲ ಬೆಳವಣಿಗೆ. ಪಿ ಯು ಸಿನಲ್ಲಿ ನಾನು ನಾಟಕ ಮತ್ತು ಆಡ್ತಿರೋದು, ಆಮೇಲೆ ಕಾವ್ಯ ರಚನೆ ಮಾಡೋದು, ಆಗಲೇ 94 ಸಾವಂಬತ್ ನಾನು ಕವನ ಸಂಕಲನ ಬಿಡುಗಡೆ ಆಗಿತ್ತು. ಇವೆಲ್ಲವುಗಳನ್ನು ಜೊತೆಗೆ ಅವತ್ತಿನ ಭಾರತೀಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗಿರುವಂಥ ಸ್ವಾಮಿ ವಲ್ಲಭ ಸರ್ ಅವರು ನಮ್ಮನ್ನು ಗುರುತಿಸಿ, ನಮ್ಮ ಸಾಹಿತ್ಯಿಕವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಗುರುತಿಸಿ, ನೀವು ಚೆನ್ನಾಗಿ ಸಾಹಿತ್ಯ ರಚನೆ ಮಾಡ್ತಿದ್ರಿ, ನಮ್ಮ ಭಾಗದಲ್ಲಿ ಚಿಕ್ಕ ವಯಸ್ಸಾದರೂ ಕೂಡ ಆವಾಗಲೇ ನಾನು ಆರ್ಟಿಕಲ್ಸ್ನ ಸುಮಾರು ಆರ್ಟಿಕಲ್ಸ್ನ ಬರ್ತಿದ್ದೆ. ಆವಾಗಲೇ ಲೇಖನಗಳು ಅವತ್ತು ಸ್ಥಳೀಯ ನಿತ್ಯನೂತನ ಪತ್ರಿಕೆ ಮತ್ತು ರೈಚೂರು ವಾಣಿ ಪತ್ರಗಳಿಗೆ ನಾನು ನಿರಂತರ ಆರ್ಟಿಕಲ್ಸ್ಗಳನ್ನ ಬರೆಯೋದು.
1: ಇವತ್ತಿಗೂ ಕೂಡ ಬರಿತಾ ಇದ್ರಿ ನಿಮ್ಮ ಲೇಖನಗಳು? ಇವತ್ತಿಗೂ ಕೂಡ
0: ನಿರಂತರ
1: ಪತ್ರಿಕೆಯಲ್ಲಿ ನಾವು ಓದ್ತಾ ಇರ್ತೀವಿ.
0: ಅವತ್ತು ಎಲ್ಲ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಬರ್ತಿರೋದು. ಅವತ್ತಿಗೆ ನಾನು ಬರ್ತಿದ್ದೆ. ಇದೆಲ್ಲನ್ನ ಗಮನಿಸ್ಕೊಂಡು ಸರ್ ಅವರು, ಇಲ್ಲ ನೀನು ಡೆಲ್ಲಿಗೆ ನಾನು ರೆಫರ್ ಮಾಡ್ತೀನಿ, ನೀನು ಎಲ್ಲ ದಾಖಲೆಗಳನ್ನು ಕೊಡ್ರಿ ಅಂತ ಹೇಳಿಸಿ ಅಂಬೇಡ್ಕರ್ ಫಿಲಾಸಫಿಗೆ ಸರ್ ಅವರು ನನಗೆ ಶಿಫಾರಸು ಮಾಡಿದ್ರು. ಸೋಮ ವಲ್ಲಭ ಸರ್ ಅವರು ನೆನೆಸ್ಕೋಬೇಕು. ಸಾಹಿತ್ಯಕ್ಕಾಗಿ ನನಗೆ ಹೆಚ್ಚು ಕೂಡ ಪ್ರೇರಣೆ ಮತ್ತು ಹೆಚ್ಚು ಪ್ರೋತ್ಸಾಹ ಕೊಟ್ಟಂಥ ಒಬ್ಬ ಸೂಚಿ ಸಮುದಾಯದ ಒಬ್ಬ ಒಳ್ಳೆಯ ಕಾದಂಬರಿಕಾರ, ಒಬ್ಬ ಕವಿ ಮತ್ತು
1: ಕಾದಂಬರಿ
0: ಅವರು ಸರ್ ಅವರು ಏಡಿಗಳ ಕಾದಂಬರಿಯನ್ನು ರಚನೆ ಮಾಡುವಂಥ. ಅವತ್ತು ನನಗೆ ಸರ್ ಅವರು ಈ ಫಿಲಾಸಫಿ ಪ್ರಶಸ್ತಿಗೆ ಅವಾರ್ಡನ್ನು ಕೊಟ್ಟರು. ಪ್ರಶಸ್ತಿನ ಪಡ್ಕೊಂಡು ಬಂದ ಮೇಲೆ ಒಂದು ಪ್ರಶಸ್ತಿ ಅಂದ ತಕ್ಷಣ ಸಮಾಜ ಜವಾಬ್ದಾರಿ ಜಾಸ್ತಿ ಆಗ್ತದೆ, ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ.

0: ಆವತ್ತಿನವರೆಗೆ ನಾವು ಏನು ಮಾಡಿರ್ತೀವಿ ಸಾಹಿತ್ಯಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಏನು ಸೇವೆ ಇರ್ತದ, ಆ ಸೇವೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಮತ್ತಷ್ಟು ಸಮಾಜ ಗುರುತಿಸ್ಕೊಂಥ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹುಮ್ಮಸ್ಸು ಪ್ರೋತ್ಸಾಹ ಅದರಿಂದ ಇರ್ತದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸವನ್ನು ಮಾಡಬೇಕಾದ ಆ ನಿಟ್ಟಿನಲ್ಲಿ ಅದನ್ನು ಸ್ವೀಕಾರ ಮಾಡಿರ್ತೀವಿ. ಮತ್ತೆ ಪ್ರಶಸ್ತಿಗಳ ಗೋಜಿಗೆ ನಾವು ಹೋಗಿಲ್ಲ, ಆರಂಭದ ಪ್ರಶಸ್ತಿ ಮತ್ತು ಕೊನೆಯ ಪ್ರಶಸ್ತಿ ಕೂಡ ಅದೇ.
1: ಖಂಡಿತ. ಅದರ ಜೊತೆಗೆ ತಾವು ರಾಯಚೂರಿನಲ್ಲಿ ಆಯೋಜನೆ ಕಂಡಿರತಕ್ಕಂತಹ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಮುಖ್ಯ ಆಯೋಜಕರಲ್ಲೂ ಕೂಡ ನೀವೊಬ್ಬರಾಗಿದ್ದೀರಿ. ಇಂದಿನ ಕಲ್ಯಾಣ ಕರ್ನಾಟಕ ಹಾಗೂ ರಾಯಚೂರು ಭಾಗದಲ್ಲಿ ದಲಿತ ಸಾಹಿತ್ಯ ಮತ್ತು ವೈಚಾರಿಕ ಚಳವಳಿಯ ಪ್ರಸ್ತುತ ಅದರ ಸ್ಥಿತಿಗತಿ ಹೇಗಿದೆ ಅಂತ.
0: ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆಗಿ 2004ರಲ್ಲಿ ನಾನು ಆಯ್ಕೆಯಾಗಿರೋದು, ಅವಾಗ ಆರಂಭದ ಕಾರ್ಯದರ್ಶಿ ಆಗಿದ್ದೆ. ಆಮೇಲೆ 2006-08ರಲ್ಲಿ ಅಧ್ಯಕ್ಷನಾಗಿ ನಾನು ಅಲ್ಲಿ ನಿರಂತರವಾಗಿ ಬೇರೆ ಬೇರೆ ವಿಷಯಗಳನ್ನು ಇಟ್ಟುಕೊಂಡು ವೈಚಾರಿಕವಾಗಿ ವಿಷಯಗಳನ್ನು ಸಾಮಾಜಿಕ ಜಾಗೃತಿ ಮೂಡಿಸ್ತಕ್ಕಂಥ ಬೇರೆ ಬೇರೆ ಸೋಷಿ ಸಮುದಾಯಕ್ಕೆ ಅನುಕೂಲ ಆಗುವಂಥ ವಿಷಯಗಳನ್ನು ಇಟ್ಕೊಂಡು ನಾವು ವಿಚಾರಗೋಷ್ಠಿಗಳನ್ನು ವಿಚಾರಗ ಹಮ್ಮಿಕೊಳ್ತಾ ಬಂದಿರೋದು. ನನಗೆ ಆವತ್ತಿನಿಂದ ನಾನು ಅಧ್ಯಕ್ಷ ಆದಾಗಲಿಂದ ಕೊನೆಯವರೆಗೆ 2003ರಲ್ಲಿ ಅವಕಾಶ ಬಂದಿತ್ತು ರಾಯಚೂರು ಜಿಲ್ಲೆಗೆ 3ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ. ಆವತ್ತು ನನಗೆ ಅಷ್ಟು ಅದರ ಬಗ್ಗೆ ಅಂಜನಾ ಜಾಲಿಬೆಂಚ್ ಅವರು ಅಧ್ಯಕ್ಷ ಇದ್ದರು, ಸರ್ ಅವರು ಬೇಡಂದರು. ಈಗ ನಾವು ಮೊನ್ನೆ ತಾನೇ ಅಧ್ಯಕ್ಷ ಕಾರ್ಯದರ್ಶಿಗಳಾಗಿವಿ, ಸಮ್ಮೇಳನ ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಆರ್ಥಿಕ ಕೊಡ್ಕೊಂಡು ಹೇಗೆ ಮಾಡಬೇಕು ಅನ್ನೋ ಇಲ್ಲಿ ನಮ್ಗೆ ಕಷ್ಟ ಆಗುತ್ತೆ, ಈ ವರ್ಷ ಬೇಡ ಅಂತೇಳಿಕೆಸಿ ಸರ್ ಅವರು ಸರಸಾಗಟಾಗಿ ಅವರು ಮನವಿಯನ್ನು ರಾಜ್ಯ ಸಮಿತಿಯ ಮನವಿಯನ್ನು ತಿರಸ್ಕಾರ ಮಾಡ್ತಾರೆ. ಆದ ನಂತರ ಅಲ್ಲಿಂದ ನಾನು ಅಧ್ಯಕ್ಷ ಆದಮೇಲೆ ಒಂದಲ್ಲ ಒಂದು ದಿವಸ ರಾಯಚೂರಿನಲ್ಲಿ ದೊಡ್ಡ ಸಮ್ಮೇಳನ ಮಾಡಬೇಕು ಅನ್ನುವಂಥದ್ದು ನನ್ನ ಕನಸಾಗಿತ್ತು. ನಾನು ಅಧ್ಯಕ್ಷ ಆದ ನಂತರದಲ್ಲಿ ನನಗೆ ಅದೊಂದು ನನ್ನ ಎದೆಯೊಳಗೆ ಅದು ನನ್ನ ಹೃದಯದಲ್ಲಿ ಒಂದು ಸಣ್ಣಗೆ ಚಿಗುರಿಡಿತ್ತು. ಈ ರಾಯಚೂರಿನಲ್ಲಿ ದಲಿತ ಸಾಹಿತ್ಯ ಅಂದರೆ ಏನು ಅನ್ನುವಂಥದ್ದನ್ನು ಇಡೀ ನಮ್ಮ ರಾಯಚೂರು ಜಿಲ್ಲೆಗೆ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದು ಸಮ್ಮೇಳನ ದೊಡ್ಡ ಮಟ್ಟದಲ್ಲಿ ವೈಚಾರಿಕ ನೆಲೆಯಲ್ಲಿ ಇಟ್ಟುಕೊಂಡು ಒಂದು ಸಮ್ಮೇಳನ ಸಮಾಜಕ್ಕೆ ಒಂದು ಐಡೆಂಟಿ ಆಗಿ ಕೊಡಬೇಕು ಅನ್ನುವಂಥದ್ದು ನನಗೆ ಹಂಬಲ ಆಸೆ ಇತ್ತು. ಆವತ್ತಿನಿಂದ ಇವತ್ತಿನವರೆಗೆ ಕಂಟಿನ್ಯೂ ಪ್ರತಿ ವರ್ಷ ನಾವು ಕೇಳ್ತಾ ಬಂದಿದ್ದೀವಿ ಸರ್ ರಾಜ್ಯಾಧ್ಯಕ್ಷ ಒಂದು ಮನವಿಯನ್ನು.
1: ನಿಮ್ಮ ರಾಜ್ಯಕ್ಕೆ ನೀವು ಮನವಿಯನ್ನು ಸಲ್ಲಿಸ್ತಾ ಇದ್ದೀರಿ?
0: ಈ ಸಲ ಸಲ್ಲಿಸ್ತೀವಿ. ಸಲ್ಲಿಸಿದಾಗಲೆಲ್ಲ ಬೇರೆ ಬೇರೆ ಜಿಲ್ಲೆವರೆಗೆ ಅದು
1: ಹೋಗ್ತಾ
0: ಹೋಗ್ತಿತ್ತು. ಆದರೂ ಕೊನೆಗೂ ಕೂಡ ನಾವು ಕೊಡಲೇಬೇಕು ಅನ್ನೋದು ಇದ್ರೂ ಕೂಡ ಅದು ಅವಕಾಶಗಳು ಸಾಗ್ಬಾರ್ದು, ಗೊತ್ತಾಗಲ್ಲ ಯಾವ ರೀತಿಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಅವಕಾಶ ನಮ್ಗೆ ಸಿಗ್ತಾ ಗೊತ್ತಲ್ಲ. ಬಟ್ ಈ ವರ್ಷ ಕಳೆದ 2025ನೇ ಸಾಲಿನಲ್ಲಿ ಅದು ನಮ್ಗೆ ಅವಕಾಶ ಬಂತು. ಒಂದು ಮನವಿಯನ್ನು ಕೊಟ್ಟಿದ್ವಿ, ಮನವಿ ಪುರಸ್ಕರಿಸಿ ರಾಯಚೂರಿನಲ್ಲಿ ದಲಿತ ಸಾಹಿತ್ಯ ಸಮ್ಮೇಳನ ಅನೌನ್ಸ್ಮೆಂಟು ನಮ್ಮ ರಾಯಚೂರಿಗೆ ಸಿಕ್ಕಿತ್ತು. ಸಿಕ್ಕಿದಾಗ ಕ್ಷಣದಿಂದ ಹಿಡಿದು ಕೊನೆಯಾದ ಸಮ್ಮೇಳನ ಮಾಡುವವರೆಗೆ ಆ ಎಲ್ಲ ರೀತಿಯ ರಾಜ್ಯಾಧ್ಯಕ್ಷ ಸೂಚನೆಗಳು ಏನೇನು ಕೊಡ್ತಾರೆ ಆ ಸೂಚನೆಗಳನ್ನು ಕ್ರಮಬದ್ಧವಾಗಿ ನಾವು ಅನುಸರಿಸಿಕೊಂಡು ಮತ್ತು ಅವರ ಮಾರ್ಗದರ್ಶನದಲ್ಲಿ ಕೂಡ ಅವ್ರು ಏನೇನು ನಮ್ಗೆ ಮಾರ್ಗದರ್ಶನ ಕೊಡ್ತಾರೋ, ಹೇಗೆ ನಿರ್ದೇಶನ ಕೊಡ್ತಾರೋ, ಅವ್ರಿಗೆ ನಮ್ಗೆ ಏನು ಸೂಚನೆಗಳನ್ನು ಕೊಡ್ತಾರೋ ಅದೇ ರೀತಿಯಲ್ಲಿ ಕೂಡ ನಾವು ಸಮ್ಮೇಳನವನ್ನು ಆಯೋಜನೆ ಮಾಡ್ಕೊಂತ ಬಂದ್ವಿ. ಸರ್ ಅವರು ಮತ್ತು ನಾವು ಸೇರಿಕೊಂಡು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಕೂಡ ಅದನ್ನು ಎಲ್ಲ ರೀತಿಯಿಂದಲೂ ಕೂಡ ಭಾಳ ನಮ್ಮ ರಾಯಚೂರು ಜಿಲ್ಲೆಗೆ ಒಂದು ಹೊಸ ರೀತಿಯಲ್ಲಿ ಕೂಡ ಜನಸಾಮಾನ್ಯರಿಗೆ ಸಾಹಿತ್ಯಾಸಕ್ತರಿಗೆ ಓದುಗರಿಗೆ ಮನಮುಟ್ಟುವಂಥ ರೀತಿಯಲ್ಲಿ ಕೂಡ ಒಂದು ಸಮ್ಮೇಳನ ಮಾಡಿರುವಂಥದ್ದು ಒಂದು ಇತಿಹಾಸ.
1: ಖಂಡಿತ. ಆ ಸಂದರ್ಭದಲ್ಲಿ ಜಯದೇವಿ ಗಾಯಕ್ವಾಡ್ ಮೇಡಮ್ ಅವರನ್ನು ಕೂಡ ನೀವು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರಿ. ಈ ವೈಚಾರಿಕ ಚಳವಳಿಯ ಪ್ರಸ್ತುತ ಸ್ಥಿತಿಗತಿ ಹೇಗಿದೆ ಅಂತ.
0: ಈಗ ಹೈದರಾಬಾದ್ ಕರ್ನಾಟಕ ಅಂತ ನಾವು ತೆಗೆದುಕೊಂಡಾಗ ರಾಯಚೂರು ಮತ್ತು ಹೈದರಾಬಾದ್ ಕರ್ನಾಟಕದ ಈ 7 ಜಿಲ್ಲೆಗಳಲ್ಲಿ ದಲಿತ ಸಾಹಿತ್ಯ ಅಂತ ನೋಡಿದಾಗ ದಲಿತ ಸಾಹಿತ್ಯ ಅಷ್ಟರ ಮಟ್ಟಿಗೆ ದಲಿತ ಸಾಹಿತ್ಯ ರಚನೆ ಆಗಿಲ್ಲ. ಆವತ್ತಿನ ಚೆನ್ನನ ವಾಲ್ಕರ್ ಆಗಲಿ, ಜಮ್ಮಣ್ಣ ಅಮರ್ಚಿಂತ ಆಗಲಿ, ಶಾಂತರ ಸರ್ವರು ಆಗಲಿ, ಗುಲ್ಬರ್ಗದ ಎಚ್ ಟಿ ಪೋತಿ ಸರ್ ಆಗಲಿ, ಯಾದಗಿರಿಯ ಜಯದೇವಿ ಗಾಯಕ್ವಾಡ್ ಆಗಲಿ, ಎಚ್ ಕೆ ಪಾಟೀಲ್ ಆಗಲಿ, ಗುಲ್ಬರ್ಗದ ಚಂದ್ರಕಾಂತ್ ಸುಜಾತ ಅವರಂತ ಆಗಲಿ, ಇಲ್ಲಿ ರಾಯಚೂರಿನ ದಾನಪ್ಪ, ಬಂಡ್ರಗಲ್ಲು, ಜಾಲ್ಬಂಚಿ, ಸೋಮ್ಯ ವಲ್ಲಭ ಮತ್ತು ಬೋಳ್ಬಂಡಪ್ಪ, ಇವರ ಸಾಹಿತ್ಯದಲ್ಲಿ ದಲಿತ ಸಂವೇದನೆ ಅಂಶಗಳು ಮತ್ತು ದಲಿತ ಸಮುದಾಯಕ್ಕೆ ಇವಡ್ಕಂಥ ಪ್ರತಿರೋಧಗಳು ಕೂಡ ಇಲ್ಲಿ ಈ ಕಾವ್ಯಗಳಲ್ಲಿ, ಇವರ ಸಾಹಿತ್ಯಗಳಲ್ಲಿ, ಇವರ ಲೇಖನಗಳಲ್ಲಿ, ಇವರ ಕೃತಿಗಳಲ್ಲಿ ನಾವು ನೋಡುವಂಥದ್ದು. ಇದರಾದ ನಂತರ ಈಗ ಎರಡನೇ ತಲೆಮಾರಿನ ಬರಹಗಾರರಾಗಲಿ ಲೇಖಕರಾಗಲಿ ದಲಿತ ಸಾಹಿತ್ಯದ ಛಾಯೆ ಅಷ್ಟು ಕಂಡಿಲ್ಲ,
1: ಕಾಣಿಸ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಒಂದು ಅಭಿಪ್ರಾಯ?
0: ಹೌದು. ಆತ ಎರಡನೇ ತಲೆಮಾರಿನಲ್ಲಿ ಕೂಡ ಯಾರೂ ಕೊಡಲಿಲ್ಲ. ಮತ್ತು ನಮ್ಮ ಹೆಚ್ಚಿನ ಖ್ಯಾತ ಕಥೆಗಳ ಅಮ್ಮ ಅಂಬರೀಷ್ ನುಗುಣೆ ಅವರ ಕೃತಿಗಳಲ್ಲಿ ಕೂಡ ಕಥೆಗಳಲ್ಲಿ ಕೂಡ ನಾವು ದಲಿತ ಸಂವೇದನೆ ಕೂಡ ಇದೆ.
1: ಹೌದು.
0: ನಾನು ಹೇಳುವಂಥ ಈ ಹೆಸರುಗಳಲ್ಲಿ ಇವರು ಈ ಲೇಖಕರಲ್ಲಿ ದಲಿತ ಸಂವೇದನೆ ನೋಡ್ತಿದ್ವಿ. ಅದರ ಆದ ನಂತರ ಮುಂದಿನ ತಲೆಮಾರಿನಲ್ಲಿ ದಲಿತ ಸಾಹಿತ್ಯದ ಯಾವ ಸಮೇರಿರ್ತಕ್ಕಂಥ ಯಾವ ಕೃತಿಗಳಲ್ಲಾಗಲಿ ಕಾವ್ಯದಲ್ಲಾಗಲಿ ಕಥೆಗಳಲ್ಲಾಗಲಿ ರಚನೆ ಕಂಡಿಲ್ಲ. ಇದು ಒಂದಿಷ್ಟು ನನಗೆ ನೋವನ್ನು ಕೊಡುವಂಥದ್ದು ವಿಚಾರ. ಒಟ್ಟಾರೆಯಾಗಿ ಮತ್ತು ದಲಿತ ಸಾಹಿತ್ಯ ಮತ್ತು ಚಳವಳಿಗಳು ಅಂತ ವೈಚಾರಿಕ ಚಳವಳಿಗಳು ಅಂತ ಬಂದಾಗ ಹೈದರಾಬಾದ್ ಕರ್ನಾಟಕ ಚಳವಳಿಗಳು ಅಂತ ಬಂದಾಗ ಚಳವಳಿಗಳು ಆಗಾಗ ಅಲ್ಲಲ್ಲಿ ಕಾಣುವಂಥದ್ದನ್ನು ನೋಡ್ತೀನಿ. ಆದರೆ ಅಷ್ಟರ ಮಟ್ಟಿಗೆ ವೈಚಾರಿಕ ಚಳವಳಿಗಳು ನಡೆದಿಲ್ಲ, ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಕಡಿಮೆ ಆಗಿದೆ ಅಂತೇಳಿ ಕೂಡ ನಾವು ಹೇಳೋಕ್ಕಾಗೋದಿಲ್ಲ. ಈಗ ಸಂದರ್ಭಗಳು ಆ ಥರ ಇದೆ.

0: ಪ್ರಾಮುಖ್ಯತೆ. ಚಳುವಳಿ ಅಂದ ತಕ್ಷಣ ಒಂದು ಎಷ್ಟು ಒಂದು ಹೆಜ್ಜೆ ಹಿಂದಕ್ಕೆ ಹೋಗುವಂಥ ಸನ್ನಿವೇಶಗಳು ಇವತ್ತು ಈ ಸಮಾಜದಲ್ಲಿ ಅದು
1: ನಿರ್ಮಾಣ ಆಗಿದೆ ಅಂತದ್ದು.
0: ವೈಚಾರಿಕ ಚಳವಳಿಗಳು ಕಡಿಮೆ ಆಗಿದೆ. ವೈಚಾರಿಕ ನೆಲೆಗಟ್ಟಿನಲ್ಲಿ ಲೇಖನಗಳು ಬರ್ತವೆ ಹೊರತು ವೈಚಾರಿಕ ನೆಲೆಗಟ್ಟಿನ ಚಳವಳಿಗಳು ಆಗ್ತಿಲ್ಲ ಅನ್ನುವಂಥದ್ದು ಕೂಡ ನಾವು ಅದನ್ನು ಭಾಳ ಗಂಭೀರವಾಗಿ ನೋಡತಕ್ಕಂಥದ್ದು.
1: ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಿಮ್ಮ ಮೂರು ಕವನ ಸಂಕಲನಗಳಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಕವಿತೆಗಳನ್ನು ಮತ್ತೊಮ್ಮೆ ಕೇಳಿಸಬಹುದಾಗಿ.
0: ಖಂಡಿತ. ಬಂಜರು ನೆತ್ತಿಯಲ್ಲಿ ಉರಿಯುವ ಸೂರ್ಯ, ಬಂಜರು ನೆತ್ತಿಯಲ್ಲಿ ಉರಿಯುವ ಸೂರ್ಯ, ಬಿರುಕು ಬಿಟ್ಟ ಭೂಮಿ, ಹಸಿರು ಹುಲ್ಲು ಹುಡುಕುತ್ತಾ ಹುಡುಕುತ್ತಾ ಸುಸ್ತಾಗಿ ಎದುರಿಸಿರು ಕಂಗಲಾದ ದನಕರು ಕುರಿ, ಹಸಿರು ಹುಲ್ಲು ಹುಡುಕುತ್ತಾ ಹುಡುಕುತ್ತಾ ಸುಸ್ತಾಗಿ ಎದುರಿಸಿರು ಕಂಗಲಾದ ದನಕರು ಕುರಿ. ನೇಗಿಲಿಡಿದ ರೈತ ಕವಿತೆಯ ಮಿಡಿತ, ನೇಗಿಲಿಡಿದ ರೈತ ಕವಿತೆಯ ಮಿಡಿತ, ದಾಮೋದರ ರಸ್ತೆ ಬೇಗಿಗೆ ದಿಕ್ಕೆಟ್ಟ ಜನ, ಇಟ್ಟ ಹೆಜ್ಜೆ ಬೆಂಕಿ ಉಗುಳಿ ಬುಸುಗುಡುವ ಸರ್ಪ, ಮಾತಿರದ ಬೇನೆಯೇ ಬೇರಿಳಿಬಿಟ್ಟ, ಮೌನದಲ್ಲಿ ಬರಗಾಲಕ್ಕೆ ತಲೆಯೆತ್ತಿ ನಿಂತ ಹಸಿರು ವೃಕ್ಷ, ಮೌನದಲ್ಲಿ ಬರಗಾಲಕ್ಕೆ ತಲೆಯೆತ್ತಿ ನಿಂತ ಹಸಿರು ವೃಕ್ಷ. ಗದ್ದರ್
1: ಅದ್ಭುತವಾಗಿರ್ತಕ್ಕಂತಹ ಕವನ. ನಿಜವಾಗ್ಲೂ ಈ ಕವನವನ್ನು ಕೇಳ್ತಾ ಇದ್ರೆ ನಮ್ಮನ್ನೆಲ್ಲ ಒಂದು ಆಲೋಚನೆಗೆ ಒಯ್ತಕ್ಕಂತಹ ಒಂದು ಕವನ. ಇನ್ನು ಕೊನೆಯದಾಗಿ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಯುವ ಪೀಳಿಗೆಗೆ ಸಾಹಿತ್ಯದ ಕಡೆಗೆ ಇರತಕ್ಕಂಥ ಆಸಕ್ತಿ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ನೀವಾಗಲೇ ಹೇಳಿದಿರಿ ನಿಮ್ಮ ಮಾತಿನಲ್ಲಿ. ಹೊಸ ತಲೆಮಾರಿನ ಕವಿಗಳಿಗೆ ಮತ್ತು ಬರೆಯಲು ಹೊರಟಿರತಕ್ಕಂತಹ ಯುವಕರಿಗೆ ನಿಮ್ಮ ಅನುಭವದ ಬೆಳಕಿನಲ್ಲಿ ನೀವು ಕೊಡ್ತಕ್ಕಂತಹ ಸಲಹೆ ಏನು ಅಂತ?
0: ನನ್ನ ದೃಷ್ಟಿಯಲ್ಲಿ ಇವತ್ತು ಇವತ್ತಿನ ಕಾಲ ಅಂದರೆ ತಾಂತ್ರಿಕ ಯುಗ, ಡಿಜಿಟಲ್ ಯುಗ ಅಂತ ಹೇಳಿ ನಾವು ಹೇಳ್ತೀವಿ.
1: ಹೌದು.
0: ಇಂಥ ಸಂದರ್ಭಗಳಲ್ಲಿ ಸಾಹಿತ್ಯದ ಓದು, ಚಿಂತನೆ ಮತ್ತು ಸೃಜನಶೀಲತೆ ಕಡೆಗಿನ ಆಸಕ್ತಿ ಯುವಕರಲ್ಲಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತಿರೋ ಅಂತ ಕೂಡ ನಾನು ನೋಡ್ತೀನಿ. ಡಿಜಿಟಲ್ ಯುಗದಲ್ಲಿ ಕವಿತೆ ಬರೆದ್ರಂತ ಒಂದು ಲೈಕ್ ಬಂದರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ಇವತ್ತು ಯುವ ಬರಹಗಾರರು, ಯುವ ಲೇಖಕರು ಇವತ್ತು ಇದ್ದಾರೆ, ಬರೀತಿದ್ದಾರೆ. ಒಂದು ಲೈಕ್ ಬಂದರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ಅನ್ನೋದು ರೀತಿಯಲ್ಲಿ ಕೂಡ ಅವರು ಅಲ್ಲಿಗೆ ತೃಪ್ತಿ ಪಡುವಂತಕ್ಕಂಥ ಕಾಲ ಇದು. ಈಗ ನನ್ನ ಯುವಜನರಿಗೆ ನನ್ನ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ಆಯಾ ಕಾಲಘಟ್ಟದ ಮತ್ತು ಈಗಿನ ಕಾಲಘಟ್ಟದ ಕವಿಗಳ ಕೃತಿಗಳನ್ನು ಅಧ್ಯಯನವನ್ನು ಮಾಡಬೇಕು. ಎರಡನೇದಾಗಿ, ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸುವಂಥ ಅವಲೋಕನ ಅವರಿಗೆ ಇರಬೇಕು. ಮೂರನೇದಾಗಿ, ತಮ್ಮ ಬರೆಯಕ್ಕೆ ಬಂದಿರತಕ್ಕಂಥ ಯಾವುದೇ ಥರದ ವಿಮರ್ಶೆ, ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಅದನ್ನು ಸ್ವಚ್ಛ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ಆಮೇಲೆ ಒಳ್ಳೆಯ ಕವಿ ಅಂದರೆ ನಿರಂತರವಾಗಿ ಕಲಿಯುವಂತಹ ಒಬ್ಬ ವ್ಯಕ್ತಿ. ಹಿರಿಯರ ಮಾರ್ಗದರ್ಶನವನ್ನು ಪಡೆಯಬೇಕು. ಹಿರಿಯ ಕವಿಗಳನ್ನು ಆವಾಗಾವಾಗ ಗೌರವಿಸಬೇಕು. ನಮ್ಮ ಬರಹವನ್ನು ನಾವೇ ಆವಾಗಾವಾಗ ಅವಲೋಕನ ಮಾಡಿಕೊಳ್ಬೇಕು, ಸ್ವಾವಿಮರ್ಶೆ ಇರಬೇಕು. ಮತ್ತು ಒಟ್ಟಾರೆಯಾಗಿ ಯುವ ಬರಹಗಾರ ಬರವಣಿಗೆ ಯಾವ ಕಡೆ ಇರಬೇಕು ಅಂತೇಳಿದರೆ, ಸತ್ಯಕ್ಕೋಸ್ಕರ ಇರಬೇಕು, ನ್ಯಾಯಕ್ಕೋಸ್ಕರ ಇರಬೇಕು, ಮತ್ತು ನೀತಿಗೋಸ್ಕರ ಇರಬೇಕು, ಮತ್ತು ಅಷ್ಟೇ ಪ್ರೀತಿಗೋಸ್ಕರ ಅವ್ರ ಕಾವ್ಯ ಬರಹ ಇರಬೇಕು. ಮಾನವೀಯ ಮೌಲ್ಯಗಳ ಪರವಾಗಿ ಧ್ವನಿ ಆಗಿರಬೇಕು. ಆಗಲೇ ಕಾವ್ಯವಾಗಲಿ ಅಥವಾ ಬರಹವಾಗಲಿ ಅಥವಾ ಯಾವುದೇ ಪ್ರಕಾರ ಸಾಹಿತ್ಯವಾಗಲಿ, ಸಹೃದಯ ಓದುಗರ ಹೃದಯದಲ್ಲಿ ಅದು ಶಾಶ್ವತವಾಗಿ ನೆಲೆ ನಿಲ್ಲುವಂಥ ಅವಕಾಶಗಳು ಜಾಸ್ತಿ ಇರ್ತವೆ ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ.
1: ಖಂಡಿತವಾಗಿಯೂ ಕೂಡ ನಿಮ್ಮ ಈ ಅಭಿಪ್ರಾಯ ನಮ್ಮ ಯುವಕರು ಅದನ್ನು ಅನುಸರಿಸಲೇಬೇಕು. ನೀವು ಹೇಳ್ತಕ್ಕಂತಹ ಓದ್ತಕ್ಕಂಥದ್ದು, ಅವ್ರು ಕಲಿಬೇಕಾಗಿರ್ತಕ್ಕಂಥದ್ದು, ಮಾರ್ಗದರ್ಶನ, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಇವೆಲ್ಲವುಗಳನ್ನು ಕೂಡ ಅವರು ಅಳವಡಿಸ್ಕೊಂಡ್ರೆ ನಿಜವಾಗಲೂ ಒಂದು ಉತ್ತಮವಾಗಿರ್ತಕ್ಕಂತಹ ಕವಿತೆಗಳನ್ನು ಅವರು ರಚನೆ ಮಾಡಬಹುದು ಅಂತಕ್ಕಂತಹ ಒಂದು ಆಶಯದೊಂದಿಗೆ, ಸಾವು ವ್ಯವಸ್ಥೆ ಮತ್ತು ಚರಿತ್ರೆಗಳ ನಡುವಿನ ಈ ಸೂಕ್ಷ್ಮ ಸಂವೇದನೆಗಳನ್ನು ಕಾವ್ಯವಾಗಿಸಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ತೀಡುವ ನಿಟ್ಟಿನಲ್ಲಿ ಸಾಹಿತ್ಯ ಮತ್ತು ಸಂಘಟನೆಯನ್ನು ಒಟ್ಟಾಗಿ ಕರೆದೊಯ್ದಿರತಕ್ಕಂತಹ ಕವಿ ತಾಯಿರಾಜ್ ಮರ್ಚಾಟಾಳ್ ಅವರು. ಅವರ ಮಾತುಗಳು ನಿಜವಾಗಲೂ ಅತ್ಯಂತ ಮೌಲ್ಯಯುತವಾಗಿದ್ದವು. ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ತಮ್ಮ ಸಾಹಿತ್ಯಿಕ ಪಯಣದ ಅನುಭವಗಳನ್ನು ಹಂಚಿಕೊಂಡಿರತಕ್ಕಂತಹ ತಾಯಿರಾಜ್ ಮರ್ಚಾಟಾಳ್ ಅವರಿಗೆ ಆಕಾಶವಾಣಿಯ ಹಾಗೂ ಸಮಸ್ತ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ನಿಮ್ಮ ಕಾವ್ಯ ಕೃಷಿ ಮತ್ತು ಸಾಮಾಜಿಕ ಸೇವೆ ಹೀಗೆಯೇ ಮುಂದುವರಿಯಲಿ ಅಂತಕ್ಕಂತಹ ಆಕಾಶವಾಣಿಯ ಪರವಾಗಿ ನಿಮಗೆ ಶುಭ ಹಾರೈಸುತ್ತೇವೆ. ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್.
1: ಇದುವರೆಗೆ ರಾಯಚೂರಿನ ಕವಿಗಳಾದ ತಾಯಿರಾಜ್ ಮರ್ಚಾಟಾಳ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ.

0: ಇದುವರೆಗೆ ಕತೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ
0: ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟವನ್ನ

0: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ.
1: ನಿರ್ಮಾಣ ವೆಂಕಟೇಶ್ ಬೇವಿನ ಪಿಂಚಿ.
0: ಸಹಕಾರ ಬಿ ನರಸಿಂಹಲು ಮತ್ತು

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು ಕೇಳುಗ ಸ್ನೇಹಿತರೆ, ಈಗ ಸಮಯ 9:15. ಇದೀಗ ಪ್ರಕಟಣೆಗಳು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

ಅಕ್ಕಿ ತಿಂದವ ಅಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು, ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

ಅಪರಿಚಿತ ಮೃತದೇಹ ಪತ್ತೆಯಾಗಿರುವ ಕುರಿತು ಪ್ರಕಟಣೆಯಾಗಿದೆ. ಅಂದಾಜು 35-40 ವಯಸ್ಸಿನ ಗಂಡು ಮೃತದೇಹ ಪತ್ತೆಯಾಗಿದೆ. ಸದರಿ ಮೃತದೇಹದ ಮೇಲೆ ಮಾಸಿದ ಬಿಳಿಯಂಗಿ, ನೀಲಿ ಬಣ್ಣದ ನೈಟ್ ಪ್ಯಾಂಟ್, ಹಾಗೆ ಬಲಗೈ ಮೇಲೆ ಅಕ್ಕ ಭಾವ ಅಂತ ತೆಲುಗಿನಲ್ಲಿ ಅಚ್ಚೆ ಹಾಕಿಸಿಕೊಂಡಿದ್ದು ಕಂಡುಬರುತ್ತದೆ. ಕೊರಳಲ್ಲಿ ಕಪ್ಪು ಮತ್ತು ಬಿಳಿ ದಾರ, ಹಾಗೆ ರುದ್ರಾಕ್ಷಿ ಮಾಲೆ ಕಂಡುಬಂದಿದೆ. ಈಗ ಹೇಳಿದ ಅಪರಿಚಿತ ಮೃತದೇಹದ ಕುರಿತು ಮಾಹಿತಿ ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ. ದೂರವಾಣಿ ಸಂಖ್ಯೆ 08532235187 ಅಥವಾ 08532236338. ಮೊಬೈಲ್ ಸಂಖ್ಯೆಗಳು 9480803800 ಅಥವಾ 9480803820 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರೀಗ ಸಮಯ ಸರಿಯಾಗಿ 9:05 ಕೇಳೋಣ ವಚನ ಗಾಯನ ಕಾರ್ಯಕ್ರಮವನ್ನು.
1: ಕಲ್ಲಿನೊಳಗಳ ಜ್ಯೋತಿ, ಅರಿವಿನ ಮಾರಿ ತಂದೆಯವರ ರಚನೆ. ರಾಗ ಹಂಸನಾದ, ತಾಳ ಖಂಡಚಾಪು. ಗಾಯನ ಅಜಯ್ ವಾರಿಯರ್, ಸಂಗೀತ ಎಸ್ ಶಂಕರ್.

ಬಸವಣ್ಣನವರ ರಚನೆ. ಸಿಂಧು ಭೈರವಿ ರಾಗ ಮಿಶ್ರ ಛಾಪುತಾಳ. ಗಾಯನ ಸಿ ಆರ್ ಅಮರನಾಥ್. ಸಂಗೀತ ಎಸ್ ಶಂಕರ್.

ಉಂಬಲ್ಲಿ ಉಡುವಲ್ಲಿ. ರಚನೆ ಚೆನ್ನಬಸವಣ್ಣ, ರಾಗ ವಾಸಂತಿ, ತಾಳ ಖಂಡಚಾಪು, ಗಾಯನ ಮತ್ತು ಸಂಗೀತ ಎಸ್ ಶಂಕರ್.

ಅರಿವರತು ಮರಹರತು ಆದಯ್ಯನವರ ವಚನ ಶಹನರಾಗ ಖಂಡ ಛಾಪುತಾಳ ಗಾಯಕಿ ವಿದುಷಿ ಅರ್ಚನಾ ಆರ್ ಸಂಗೀತ ನಿರ್ದೇಶನ ಡಾಕ್ಟರ್ ಟಿ ಎಸ್ ಸತ್ಯವತಿ.

ಹೊನ್ನು ಹೆಣ್ಣು ಮಣ್ಣು ಅಪ್ಪಿದೇವಯ್ಯನವರ ರಚನೆ. ಆನಂದ ಭೈರಿ ವಿರಾಗ ಮಿಶ್ರ ಛಾಪುತಾಳ. ಗಾಯಕಿ ವಸುಧಾ ಬಾಲಕೃಷ್ಣ. ಸಂಗೀತ ಎಸ್ ಶಂಕರ್.

ಕ್ಷೀರದಿಂದಾದ ತುಪ್ಪ ಕ್ಷೀರ ಒಪ್ಪುದೆ, ಅಂಬಿಗರ ಚೌಡಯ್ಯನವರ ವಚನ, ರಂಜನಿ ರಾಗ, ರೂಪಕತಾಳ, ಗಾಯನ ವಿದುಷಿ ರಾಜೇಶ್ವರಿ ನಾಗೇಂದ್ರ ಪ್ರಕಾಶ್, ಸಂಗೀತ ನಿರ್ದೇಶನ ಡಾಕ್ಟರ್ ಟಿ ಎಸ್ ಸತ್ಯವತಿ.

ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು. ಅಕ್ಕ ಮಹಾದೇವಿಯವರ ರಚನೆ. ಭೈರವಿರಾಗ ಖಂಡ ಚಾಪುತಾಳ. ಗಾಯಕಿ ವಿದುಷಿ ಕಲಾವತಿ ಅವಧೂತ್. ಸಂಗೀತ ನಿರ್ದೇಶನ ಡಾಕ್ಟರ್ ಟಿ ಎಸ್.

ಶ್ರೋತೃ ಬಂದವರ ಇದುವರೆಗೆ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿಬಂದ್ವಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 9:45:30. ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಸ್ನೇಹಿತರೆ, ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಿಮ್ಮ ಕರೆ, ನಿಮಗೊಂದು ಗೀತೆ, ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೂರವಾಣಿ ಸಂಖ್ಯೆ 200312 ಅಥವಾ 2958988 STD ಕೋಡ್ ಸಂಖ್ಯೆಯೊಂದಿಗೆ 08532 ಈ ಸಂಖ್ಯೆಯೊಂದಿಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಬನ್ನಿ, ಮೊದಲ ಕರೆ ಸಿದ್ಧವಾಗಿದ. ಯಾರು, ಎಲ್ಲಿಂದ, ಯಾವ ಗೀತೆ ಅವರ ಕೋರಿಕೆಯದು ಅಂತ ಆಲಿಸೋಣ. ಹಲೋ, ಆಕಾಶವಾಣಿ.
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ ಗೌಡ್ರೆ. ಏ ಗೌಡ್ರ, ವಾಯ್ಸ್ ಭಾರಿ ಸೂಪರ್ ಇರುತ್ತೆ ಗೌಡ್ರೆ. ತಮಗೂ ತಮ್ಮ ಕುಟುಂಬದವ್ರಿಗೂ ಕೂಡ ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏ ಭಾರಿ ಲಕ್ಕಿ ರೀ ತಾವು ಗೌಡ್ರೆ. ಆರಾಮ್ ನೋಡ್ರಿ. ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ?
1: ಇಂದ್ರಜಿತ್ ಹಾಕಿ ಸರ್, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ.
0: ಖಂಡಿತವಾಗಿ ಪ್ರಸಾರ ಮಾಡ್ತೀವಂತೆ.
1: ಸರ್, ನಮ್ಮ ಗೆಳೆಯರ ಅಂತ ಭೀಮನಗೌಡ ದೂಗುರು, ಸುರೇಶ್ ಬೆಣ್ಣಿ, ಚಳಮಾರ್ ಸರ್, ಕಿರಣ ಗಂಗಾವತಿ, ಮಾಲಿಂಗರಾಯ, ನಾಗಪ್ಪ, ಚಂದ್ರೇಗೌಡ, ಬಸವೇಗೌಡ, ನಿಮ್ಗೋಸ್ಕರ ಸರ್.
0: ತುಂಬಾ ತುಂಬಾ ತುಂಬಾ ಧನ್ಯವಾದ ಗೌಡ್ರೆ. ತಮ್ಗೆ, ತಮ್ಮ ಕುಟುಂಬದವ್ರಿಗೆ, ಹಾಗೆ ಎಲ್ಲ ಸ್ನೇಹ ಬಳಗಕ್ಕೋಸ್ಕರ ಗೀತೆ ಪ್ರಸಾರ ಮಾಡ್ತಾ ಇದೀವಿ. ನಮಸ್ತೆ. ನಾಗಪಂಚಮಿ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ತಮಗೆ. ಧನ್ಯವಾದ. ಸ್ನೇಹಿತರೆ, ಈಗ ಮೂಡಿಬಲ್ಲದೆ SP ಬಾಲಸುಬ್ರಹ್ಮಣ್ಯಂ ಮತ್ತು BR ಛಾಯಾ ಅವರ ಸ್ವರಗಳಲ್ಲಿರುವ ಇಂದ್ರಜಿತ್ ಸಿನಿಮಾದ ಗೀತೆ. ಸಂಗೀತ R. ರತ್ನ, ಗೀತರಚನೆ CV ಶಿವಶಂಕರ್ ಅವರದು.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಲೋ ನಮಸ್ತೆ.
2: ನಮಸ್ತೆ ಸರ್.
1: ನಾಗಪಂಚಮಿ ಹಾರ್ದಿಕ ಶುಭಾಶಯ. ತಮಗೆ ಸುರೇಶ್ ಬೆಣ್ಣಿ ಅವರು?
2: ಹೌದು ಸರ್.
1: ಹೇಳ್ರಿ, ನಿಮ್ ಕಡೆಗೆ ನಾಗರ ಪಂಚಮಿ ಆಚರಿಸ್ತಾರೆ?
2: ಹೌದು ಸರ್, ಇವತ್ತು ಹಾಲು ಸರ್.
1: ಮತ್ತೆ ಏನು
2: ನಾಗರ ಪಂಚಮಿ ಶುಭಾಶಯಗಳು ಸರ್ ತಮಗೂ ಹಾಗೂ ಎಲ್ಲ ಕೇಳಿದವರಿಗೂ.
1: ತುಂಬಾ ಧನ್ಯವಾದ. ನಿಮ್ ಕಡೆ ಎಲ್ಲ ನಾವು ಉಂಡೆ ಅಂತ ಹೇಳ್ತೀವಿ, ನೀವೇನಂತ ಹೇಳ್ತೀರಿ?
2: ನಾವು ಉಂಡೆ ಅನ್ನೋದು ಸರ್.
1: ಉಂಡೆನೆ ಅನ್ನೋದ?
2: ಶೇಂಗಾ ಉಂಡಿ, ಕಡ್ಲೆ ಉಂಡಿ, ಆಮೇಲೆ ಎಳ್ಳು ಉಂಡಿ ಅಂತ ಮಾಡ್ತೇವೆ ಸರ್. ಆಮೇಲೆ ರವಿ ಉಂಡಿ ಸ್ವಲ್ಪ ಮಾಡ್ತೀವಿ. ಒಟ್ಟಿಗೆ ಹಬ್ಬ ಜೋರಿದೆ ಸರ್.
1: ಜೋರಿದೆ ಸರಿ. ಹೇಳ್ರಿ, ಯಾವ ಗೀತೆ ಪ್ರಸಾರ
2: ಮಾಡೋಣ ಸರ್? ಹಳೆ ಫಿಲಮ್ ಸರ್, ಅರಿಶಿಣ ಕುಂಕುಮ ಅಂತಂದು. ಅದರಲ್ಲಿ ಎಸ್ ಆರ್ ಕೆ ಅವ್ರು ಹಾಡ್ಯಾರ ನೋಡಿ ಸರ್, ಅರಿಶಿಣ ಕುಂಕುಮ ಸೌಭಾಗ್ಯ ಸ್ಕಂದ ಅಂತಂದು.
1: ಸರಿ,
2: ಇದೆ ಅಂತ
1: ಮತ್ತೇನ್ರಿ ನೋಡ್ತಾ ಇದ್ದೀನಿ. ಹಾಂ, ಇದೆ ಇದೆ ರೀ, ಇದೆ ರೀ. ಸುರೇಶ್ ಬಣ್ಣಿ ಅವರೇ ಪ್ರಸಾರ ಮಾಡ್ತಾ ಇದೀವಿ ನೋಡಿ. ಹೌದು ಹೌದು ಹೌದು,
2: ಟೈಟಲ್ ಸಾಂಗ್ ಅದು.
1: ಹೌದು ಹೌದು ಹೌದು
2: ಸರ್. ಈ ಗೀತೆ ನಮ್ಮ ಸ್ನೇಹಿತರಾದಂತ ವೈದ್ಯ ಚಳ್ಳಮರದು, ಮತ್ತೆ ಜಗಳೂರಿನ ಅಪ್ಪಂತಾಪುರದ ಒನ್ನೂರಲ್ಲಿ ಅಂತ ಸರ್, ನಾಗೇಂದ್ರಪ್ಪ ಗೌಡ, ಜಾಗೀರ ವೆಂಕಟಾಪುರದ ಶರಣಪ್ಪ ಪೂಜಾರಿ ಅಂತ ಸರ್, ಹೊನ್ನಪ್ಪ ದಾಳಿ, ಚಿತ್ರದುರ್ಗದ ನಳಿನಿ ಸತಿ, ಸಂಪೃತ ರಮೇಶ್ ಮೇಡಮ್ ಅಂತಂದ್ರೆ ಇವರೆಲ್ಲರಿಗಾಗಿ ಸರ್.
1: ತುಂಬಾ ತುಂಬಾ ಧನ್ಯವಾದ ಕರೆ ಮಾಡೋದಕ್ಕೆ ಸುರೇಶ್ ಬೆಣ್ಣಿ ಅವರೇ.

0: ನಿಮಗೋಸ್ಕರ ಹಾಗೆ ನಿಮ್ಮೆಲ್ಲ ಸ್ನೇಹ ಬಳಗಕ್ಕೋಸ್ಕರ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ. ನಮಸ್ತೆ.
1: ನಮಸ್ತೆ.
0: ಎಸ್ ಜಾನಕಿ ಅವರ ಕಂಠ ಸಿರಿಯಲ್ಲಿ ಮೂಡಿಬಲದೆ ಅರಿಶಿಣ ಕುಂಕುಮ ಸಿನಿಮಾದ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ವಿಜಯ ಭಾಸ್ಕರ್.

0: ಒಳ್ಳೆ ಮಧುರವಾದ ಗೀತೆಯನ್ನು ಕೇಳಬಂದ್ವಿ. ಬನ್ನಿ ಸ್ನೇಹಿತರೆ, ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಆಕಾಶವಾಣಿ
1: ಸರ್, ನಮಸ್ತೆ.
0: ನಮಸ್ಕಾರ
1: ಸರ್, ನಾವು ಇಲ್ಲಿ ಗಂಗಾವತಿ ತಾಲೂಕು ಸೇರೂರಿಂದ ಸರ್, ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಬಡಿಗೇರ್ ಅವರು?
1: ಹೌದ್ರಿ ಸರ್. ನಾಗಪಂಚಮಿ ಹಬ್ಬದ ಶುಭಾಶಯ ತಮಗೆ.
0: ತಮಗೂ ಕೂಡ ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವ ಗೀತೆ ಪ್ರಸಾರ ಮಾಡೋಣ
1: ಸರ್? ಅದು ಪೂಜಾ ಫಲ ಐತೆ ಅಂತ ಸತ್ಯ ಸರ್.
0: ಯಾವ್ದ್ರಿ
1: ಪೂಜಾ ಫಲ?
0: ಪೂಜಾ ಫಲ
1: ಹ್ಞೂ
0: ಹೇಳ್ರಿ, ಯಾವ ಗೀತೆ ಅದರಲ್ಲಿ?
1: ಅದೇ ನಾಗರ ಹಾವಿ ಆವಳ ಹೂವಿ ಅಂತ ಒಂದು ಹಾಡಿದನು ಸರ್.
0: ಹಾ ರೀ, ಹಾ ರೀ, ಖಂಡಿತವಾಗಿ ಪ್ರಸಾರ ಮಾಡ್ತೀವಂತೆ. ನಿಮ್ ಕಡೆ ಹೇಗೆ ಆಚರಣೆ ಮಾಡ್ತೀರಿ? ರಾಯಚೂರು ಗಂಗಾವತಿ ಎಲ್ಲ ಎಲ್ಲ ಒಂದೇ ತರ? ಈ ತಿಂಗಳೆಲ್ಲ ಅವ್ರಿಗೆ ಮೀಸಲಿಟ್ಬಿಟ್ಟಿದೀವ್ರಿ, ಶ್ರಾವಣ ಮಾಸ.
1: ಶ್ರಾವಣ ಮಾಸ
0: ಅವ್ರಿಗೆ ಟಚ್ ಮಾಡಂಗಿಲ್ಲ. ಅವ್ರಿಗೆ ಟಚ್ ಮಾಡಂಗಿಲ್ಲ. ಸರಿ ಸರಿ ಸರಿ, ಧನ್ಯವಾದ ಕರೆ ಮಾಡೋದಕ್ಕೆ. ನಿಮ್ ಗೀತೆ ಪ್ರಸಾರ ಮಾಡ್ತಾ ಇದೀವಿ ನೋಡಿ. ನಮಸ್ತೆ, ಶುಭ ದಿನ. ಪಿ ಸುಶೀಲ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಮೂಡಿಬರಲಿದೆ ಪೂಜಾ ಫಲ ಚಿತ್ರದ ಗೀತೆ. ಸಂಗೀತ ಸತ್ಯಂ, ಗೀತರಚನೆ ಪಂಜೆ ಮಂಗೇಶ್ ರಾಯ್ ಅವರದು.

0: ನಿಮ್ಮ ಕರೆ ನಿಮಗೊಂದು ಗೀತೆಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ.
1: ನಾನು ಕೆ ಹನುಮಂತ ಅಂತೇಳಿ, ಅರ್ಜನವಾಡ ಏರಿಯಾ ಸರ್.
0: ಮೊದಲ ಬಾರಿ ಕರೆ ಮಾಡ್ತಾ ಇದ್ರೆ ಹನುಮಂತ ಅವರೇ?
1: ಸರ್, ಬಹಳ ಬಹಳ ಸರಿ ಕರೆ ಮಾಡೀನಿ ಸರ್.
0: ಏ ಸೂಪರ್ ಸೂಪರ್, ಹೇಳ್ರಿ ಯಾವ ಗೀತೆ ಪ್ರಸಾರ ಮಾಡೋಣ
1: ಸರ್? ಸಾತಿ ಮುತ್ತು ಚಿತ್ರದಲ್ಲಿ ಸುವಿ ಸುವಿ ಸುವಲಮ್ಮ ಅಂತೇಳಿ ಹಾಡೈತಿ ನೋಡ್ರಿ ಸರ್.
0: ಖಂಡಿತವಾಗಿ ಪ್ರಸಾರ ಮಾಡ್ತೀವಂತೆ, ಒಳ್ಳೆ ಗೀತೆ ರೀ. ಹೌದಾ? ಇಲ್ಲ
1: ಏನ್ ಸರ, ಏನ್ ಸರ,
0: ತುಂಬಾ ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡಿರಿ, ಧನ್ಯವಾದ. ಹೇಳ್ರಿ ಯಾರಿಗೋಸ್ಕರ ಗೀತೆ ಪ್ರಸಾರ ಮಾಡೋಣ?
1: ಅದೇ ನಾಗರ ಪೂಜೆ ನಾವು ಕೇಳ್ಬೇಕಂತಿದ್ವಲ್ಲ ಸರ್, ಜಸ್ಟ್ ಈಗ ಕೇಳಿದ್ವಲ್ಲ ಸರ್.
0: ಹೌದು ಹೌದು ಹೌದು,
1: ಅದಕ್ಕೆ ನಾವು ಚೇಂಜ್ ಮಾಡಿ ಸರ್.
0: ಏ ಸೂಪರ್ ರೀ, ಆಯ್ತು ರೀ. ನಿಮ್ಗೋಸ್ಕರ ಹಾಗೆ ನಿಮ್ಮ ಕುಟುಂಬದವ್ರಿಗೋಸ್ಕರ ನಿಮ್ಮ ಸ್ನೇಹ ಬಳಗಕ್ಕೋಸ್ಕರ ಗೀತೆ ಪ್ರಸಾರ ಮಾಡ್ತಾ ಇದೀವಿ, ಧನ್ಯವಾದ.
1: ನಮ್ಮ ಅರ್ಜನವಾಡ ಎಲ್ಲ ಅವರಿಗೆ ಈ ಹಾಡು ಸರ್.
0: ಏ ಖಂಡಿತವಾಗಿಯೂ ಎಲ್ಲ ಹರಿಜನವಾಡ ನಿವಾಸಿಗಳಿಗೋಸ್ಕರ ಈ ಗೀತೆಯನ್ನು ಡೆಡಿಕೇಟ್ ಮಾಡ್ತೇವೆ, ಧನ್ಯವಾದ ಕರೆ ಮಾಡೋದಕ್ಕೆ. ನಮಸ್ತೆ, ಶುಭ ದಿನ.

ನಮಸ್ತೆ. ರಾಜೇಶ್ ಮತ್ತು ಚಿತ್ರ ಇವುಗಳ ಸ್ವರಗಳಲ್ಲಿ ಮೂಡಿಬಲ್ಲದೆ ಸ್ವಾತಿ ಮತ್ತು ಸಿನಿಮಾದ ಗೀತೆ, ರಮೇಶ್ ರಾಮನಾಥ್ ಅವರ ಗೀತ ರಚನೆ, ಸಂಗೀತವಿದೆ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ ಇದೆ.

0: ಸ್ನೇಹಿತರೆ 10:32 ನಿಮ್ಮ ನೆಚ್ಚಿನ ಆಕಾಶವಾಣಿ ರಾಯಚೂರು FM ಕೇಂದ್ರಕ್ಕೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು. ನಿಮ್ಮ ಕರೆ ನಿಮಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ಬನ್ನಿ ಮುಂದಿನ ಕರೆವೇ ಯಾರದು ಅಂತ ನೋಡೋಣ. ಹಲೋ ಆಕಾಶವಾಣಿ.
1: ಹಲೋ ನಮಸ್ಕಾರ ಸರ್.
0: ನಮಸ್ತೆ
1: ಸರ್, ನಾ ಇಲ್ಲಿ ವಿಜಯಪುರದ ಭರತ್ ಕುಮಾರ್ ಸರ್.
0: ಭರತ್ ಕುಮಾರ್ ಅವರು
1: ನೋಡಿ ಸರ್,
0: ಹೇಳ್ರಿ ಯಾವ ಗೀತೆ ಪ್ರಸಾರ ಮಾಡ
1: ಸರ್? ಪಡವಾರಹಳ್ಳಿ ಪಾಂಡವರು ನೋಡಿ ಸರ್.
0: ಯಾವ ಗೀತೆ ಅದರಲ್ಲಿ?
1: ಅದರಲ್ಲಿ ಸಾವಿರ ಸಾವಿರ ಯುಗ ಯುಗ ಸಂಭ್ರಮದ ಒಂದು ಹಾಡ ಸರ್.
0: ಮತ್ತೇನ್ರಿ ನಿಮ್ ಕಡೆಗೆ ಆಚರಣೆ ಮಾಡ್ತೀರಿ ನಾಗ ಪಂಚಮಿ ಹಬ್ಬನ?
1: ಸರ್ ಉಂಡೆ ರೆಡಿ ಮಾಡತಾರ ಸರ್ ಮನೆಯಾಗಿ.
0: ಹ್ಮ್
1: ಎಲ್ಲಾದ್ರೂ ಉಂಡೆ ಮಾಡಿ ಇವತ್ತು ಹೊರಗಿನ ಹಾಲ ಸರ್, ನಾವೇನು ಹೊರಗಿನ ಹಾಲ ಇರ್ತಾರೆ ನಮ್ಮ ಕಡೆ. ಮಾಡ್ಯಾರ ಸರ್ ಕರ್ಕಿ ಕೈ ಎಲ್ಲಾ ತರ ಮಾಡಿದಾರಿ.
0: ಹ್ಮ್
1: ನಾವಿವತ್ತು ಟೂಟಿ ಮುಗಿಸೋದು ಸಂಜೆಗೆ ಹೋಗ್ಬೇಕು ಸರ್ ನಾವು.
0: ಹೌದಾ? ಯಾವ ಗೀತೆ ಅಂದ್ರಲ್ಲ ಪಡವರಹಳ್ಳಿ ಪಾಂಡವರ ಚಿತ್ರದಲ್ಲಿ,
1: ಅದರಲ್ಲಿ ಸಾವಿರ ಸಾವಿರ ಯುಗ ಯುಗ ತಗೊಂಡ್ಸ್ತಾರ.
0: ಖಂಡಿತವಾಗಿ ಪ್ರಸಾರ ಮಾಡ್ತೀವಿ. ಧನ್ಯವಾದ ಕರೆ ಮಾಡೋದಕ್ಕೆ. ನಮಸ್ತೆ, ನಮಸ್ತೆ. ಸ್ನೇಹಿತರೆ ಪಡವರಹಳ್ಳಿ ಪಾಂಡವರು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ರಾಗ ಕಯ್ಯಾರ ಕಿಯಣ್ಣರಾಯ್ ಅವರದು, ಗೀತ ರಚನೆ ಕಯ್ಯಾರ ಕಿಯಣ್ಣರಾಯ್ ಅವರದು, ಸಂಗೀತ ಸಂಯೋಜನೆ ವಿಜಯಭಾಸ್ಕರ್ ಅವರದು.

0: ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ಕಾರ.
1: ನಮಸ್ತೆ ಸರ್. ಹೆಚ್ ಸತೀಶ್ ಕುಮಾರ್ ಅಂತ ಸರ್.
0: ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ?
1: ಸರ್, ತಮಗೂ ಮತ್ತೆ ಎಲ್ಲ ಆಕಾಶವಾಣಿ ಕೇಳಿದ್ರು ನಾಗರಸ್ವತಿ ಪಂಚಮಿ ಶುಭಾಶಯಗಳು.
0: ಧನ್ಯವಾದ
1: ಸರ್. ಇವತ್ತು ದೇವರು ಕೊಟ್ಟ ತಂಗಿಯಿಂದ ತಣ್ಣೀರೇ ಇರೋಣ.
0: ದೇವರು ಕೊಟ್ಟ ವರದಿಂದ
1: ದೇವರು ಕೊಟ್ಟ ತಂಗಿ.
0: ದೇವರು ಕೊಟ್ಟ ತಂಗಿ, ಯಾವ ಗೀತೆ ಅದರಲ್ಲಿ?
1: ತಣ್ಣೀರೇ ಹಾಲ ತಣ್ಣೀರೇ ಅಣ ಅಂತ ನಾಗರಕುಲ ಹಾಡು ಪ್ರಸಾರ ಮಾಡಿ.
0: ದೇವರು ಕೊಟ್ಟ ತಂಗಿ ನಿನ್ನ ಯಾವ್ದಂದ್ರಲ್ಲ ಗೀತೆ, ಲಾಲಿ ಹಾಡು
1: ಅಲ್ಲಲ್ಲ, ತಣ್ಣೀರೇ ಹಾಲ ತಣ್ಣೀರೇ ಅಣ ದೇವರು ಕೊಟ್ಟ ತಂಗಿ ಹಳೇದು ಸರ್, ರಾಜ್ಕುಮಾರ್. ಇತ್ತೀಚಿಂದಾದ್ರೆ ಸುರೇಶ್ ಮಾಡ್ಬೋದು.
0: ಹೌದ್ರಿ, ಹ್ಮ್ ಸರಿ, ಪ್ರಸಾರ ಮಾಡ್ತೀವಿ. ಎಸ್ ಜಾನಕಿ ಅವರದಲ್ಲ ಕಂಠ ಸಿರಿ. ಸರಿ, ಧನ್ಯವಾದ ಕರೆ ಮಾಡೋದಕ್ಕೆ. ನಮಸ್ತೆ,
1: ಶುಭ.
0: ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಕೇಳೋಣ ದೇವರು ಕೋಟ ತಂಗಿ ಸಿನಿಮಾದ ಗೀತೆ. ಸಂಗೀತ ವಿಜಯ್ ಭಾಸ್ಕರ್, ಗೀತ ರಚನೆ ಚೀವುದಯ ಶಂಕರ್ ಅವರದು.

0: ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ.
1: ಸಿಂಧನೂರ್ ತಾಲೂಕು ತಿಪ್ಪನಟ್ಟಿ ಗ್ರಾಮದಿಂದ ರಾಜ ಹುಸೇನ್ ಮಾತಾಡ್ತಾ
0: ಇದ್ದೆ. ರಾಜ ಹುಸೇನ್ ಅವರೇ ನಮಸ್ತೆ.
1: ನಮಸ್ತೆ ಸರ್.
0: ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ
1: ಸರ್? ವೀರಪ್ಪ ನಾಯಕ ಚಿತ್ರದಿಂದ ಸರ್. ಅದರಲ್ಲಿ ಭಾರತಾಂಬೆ ನಿನ್ನ ಜನ್ಮದಿನ ಅಂತ ಗೀತೆ ಇದೆಯಲ್ಲ ಸರ್, ಆ ಗೀತೆ ಪ್ರಸಾರ ಮಾಡಿ.
0: ಖಂಡಿತವಾಗಿ ಪ್ರಸಾರ ಮಾಡ್ತೀವಿ. ಮತ್ತೆ ಮತ್ತೇನ್ರಿ, ಹೆಂಗ್ ಸೆಲೆಬ್ರೇಟ್ ಮಾಡಿದ್ರಿ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯನ್ನ?
1: ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸರ್, ಯಾಕಂದ್ರೆ ರಾಷ್ಟ್ರೀಯ ಹಬ್ಬ, ಎಲ್ಲರೂ ನಾವು ಗೌರವ ಕೊಡ್ಲೇಬೇಕು ಸರ್ ರಾಷ್ಟ್ರೀಯ ಹಬ್ಬಕ್ಕೆ.
0: ಸರಿ, ಯಾರಿಗೋಸ್ಕರ ಗೀತೆ?
1: ಗೀತೆ ಸರ್ ಆಕಾಶವಾಣಿ ಕೇಳುವಂತ ನಮ್ಮೆಲ್ಲ ಸ್ನೇಹಿತರಿಗೋಸ್ಕರ ಪ್ರಸಾರ ಮಾಡಿ ಸರ್.
0: ತುಂಬಾ ತುಂಬಾ ಧನ್ಯವಾದ. ನಮಸ್ತೆ, ಶುಭ ದಿನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠ ಸಿರಿಯಲ್ಲಿ ಮೂಡಿಬರದೆ ವೀರಪ್ಪ ನಾಯಕ ಸಿನಿಮಾದ ಗೀತೆ. ಎಸ್ ನಾರಾಯಣ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ರಾಜೇಶ್ ರಾಮನಾಥ್.

0: ಹಲೋ ನಮಸ್ತೆ ಸರ್.
1: ನಮಸ್ತೆ ಮೇಡಮ್.
0: ಚಿತ್ರದುರ್ಗದಿಂದ ಸರ್ ರೂಪಾ ಪಾಂಡುರಂಗರ.
1: ರೂಪಾ ಮೇಡಮ್ ಅವರು?
0: ಹಾಂ ಸರ್.
1: ಮೇಡಮ್ ಹೇಳಿ, ಯಾವ ರೀತಿ ಪ್ರಸಾರ ಮಾಡೋಣ
0: ಸರ್ ಇವತ್ತು ಹೊಸ ಇತಿಹಾಸ ಫಿಲಮ್ ಅಲ್ಲಿ?
1: ಹ್ಮ್.
0: ನಕ್ಕಾಗ ನೋಡ ಆಷಾಢ ಮೋಡ ಅಂತ ಒಂದು ಹಾಡಿದೆ ಸರ್, ಈ ಹಾಡ್ಬೇಕಾಗಿತ್ತು.
1: ಸರಿ ಮೇಡಮ್, ಮತ್ತೇನ್ ಮೇಡಮ್ ನಿಮ್ ಕಡೆ ಹೆಂಗೆ?
0: ಹೌದು ಸರ್, ನಾಗರ ಪಂಚಮಿ ಇದೆ ನಾಳೆ.
1: ಹ್ಮ್.
0: ಎಲ್ಲ ಕೇಳುಗರಿಗೂ ನಾಗರ ಪಂಚಮಿ ಹಾಗೂ ನಾಗರ ಚೌತಿಯ ಶುಭಾಶಯಗಳು ಸರ್.
1: ನಿಮ್ ಕಡೆಗೆ ಆಚರಣೆ ಮಾಡ್ತೀರಾ ಮೇಡಮ್?
0: ಹೌದು ಸರ್, ಮಾಡ್ತಾರ ಸರ್ ಈ ಕಡೆನು. ನಮ್ದು ನಾಳೆ ಮಾಡ್ತೀವಿ ಸರ್ ನಾವು ಪಂಚಮಿ ಹಬ್ಬ.
1: ತುಂಬಾ ತುಂಬಾ ಧನ್ಯವಾದ. ಯಾರಿಗೋಸ್ಕರ ಗೀತೆ ಮೇಡಮ್?
0: ಸರ್ ಈ ಹಾಡು ಸರ್ ನನ್ನ ಮಗ ಶ್ರವಣ್ ಮತ್ತು ಕೇಳುಗರಾದ ಎಂ ಎಚ್ ರವಿಕುಮಾರ್ ಇವರಿಗಾಗಿ ಸರ್, ಎಲ್ಲ ಕೇಳುಗರಿಗಾಗಿ.
1: ತುಂಬಾ ಧನ್ಯವಾದ. ನಮಸ್ತೆ, ಶುಭ ದಿನ. ನಮಸ್ತೆ,
0: ಶುಭ ದಿನ.
1: ಸ್ನೇಹಿತರೆ, ಹೊಸ ಇತಿಹಾಸ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ ಆನಂದಿಸಿ.

0: ಹೀಗೇನೆ
1: ಶ್ರೋತೃ ಬಂಧುಗಳು, ಇದುವರೆಗೆ ನಿಮ್ಮ ಕರೆ ನಿಮಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಲಿಸಿದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರತಕ್ಕಂಥ ಸಮಸ್ತ ಶ್ರೋತೃ ಬಂಧುವರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೆ ಅನುಮತಿ ಕೊಡಿ. ನಮಸ್ಕಾರ, ಶುಭ ದಿನ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ರಾಜ ಕೆಂಪು ರೋಜಾ ಚಿತ್ರದ ಗೀತೆ ಕೇಳಿದಿರಿ. ಎಂ ಎನ್ ವ್ಯಾಸರಾವ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಹೃದಯ ಹಾಡಿತು ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ನಾದವೇದ ಹಬ್ಬ ಮಾಸ ಪ್ರೀತಿ ಬದುಕು ಕಾಯೋದು ಕರೆಯೋದು ಬಾಂಧವ್ಯಗಳ ಮೂಲ ಏನು ಯೋಚಿಸ್ತಾ ಸಾಗೋಣ. ಹಾಡು ಕೇಳ್ತಾ ಇರಿ. ತಂಪಾದ ಗಾಳಿ ಇಂಪಾದ ರಾಗ, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸೋಣ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಎಫ್ ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರ ಈಗ ಸಮಯ 11 ಗಂಟೆ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಆಕಾಶವಾಣಿ ರಾಯಚೂರು FM ಕೇಂದ್ರ ಕೇಳುಗರೆ, ಸಮಯ 11:02 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿ ಬರಲಿವೆ.
7: ಹಿರಿಯ ಅಧಿಕಾರಿಗಳ ಸಭೆ ಮತ್ತು 12ನೇ ಪರಿಸರ ಸಚಿವರ ಸಭೆಯು ನಾಳೆ ಮತ್ತು ನಾಡಿದ್ದು ನವದೆಹಲಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:40. ಈ ಸಮಯ ಹೊಸ ಹಾಡು ಕಾರ್ಯಕ್ರಮದ ಸಮಯ. ಹೊಸ ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಹೊಸ ಹಾಡು

ಕಾರ್ಯಕ್ರಮದಲ್ಲಿ ಹೊಸ ಚಿತ್ರದ ಗೀತೆಗಳನ್ನು ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರುವಂಥ ಚಿತ್ರದ ಗೀತೆಗಳನ್ನು ಕೇಳ್ತೀವಿ ಸ್ನೇಹಿತರೆ. ಇನ್ನೇನು ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಆರಂಭಿಸೋದಕ್ಕೂ ಮುಂಚೆಯೇ ನೀವೆಲ್ಲರೂ ಹೇಗಿದ್ದೀರ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಕಾರ್ಯಕ್ರಮದ ಮೊದಲನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪೆದ್ದಿ ಚಿತ್ರದ ಗೀತೆ. ಇದು ಸಂಜಿತ್ ಹೆಗಡೆ ಅವರ ಗಾಯನದಲ್ಲಿ, ವರದರಾಜ್ ಚಿಕ್ಕಬಳ್ಳಾಪುರ ಇವರ ರಚನೆ, ಎ ಆರ್ ರೆಹಮಾನ್ ಅವರ

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದ ಆರಂಭದಲ್ಲಿ ಅನೇಕ ವೆಲ್ಕಮ್ ಸಂದೇಶಗಳು ಬಂದಿದೆ, ಪ್ರೀತಿಯ ಸಂದೇಶಗಳು. ಆ ಎಲ್ಲ ವೆಲ್ಕಮ್ ಪ್ರೀತಿಯ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಬಲರಾಮನ ದಿನಗಳು ಚಿತ್ರದ ಗೀತೆ ಇದು. ಸಂಜಿತ್ ಹೆಗಡೆ.

ರಾಜಸಾಬ್ ಚಿತ್ರದ ಗೀತೆ ಇದು. ಅಸುರ ಸಾಹಿತಿ ಅಡಪ ಅವರ ಗಾಯನ, ಅದ್ವಿತೀಯ ಉಜ್ಜಾಲ ಅಸುರ ಅವರ ರಚನೆ, ಎಸ್ ತಮನ್ ಅವರ ಸಂಗೀತ.

0: ಶ್ರೋತೃ ಬಂದವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹೊಸ ಹಾಡುಗಳನ್ನು ಕೇಳ್ತಾ ಇದ್ದಾರೆ. ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ, ಎಫ್ ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 11:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700000

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

0: ಶ್ರೋತೃ ಬಂದವರೇ, ಸಮಯ 11:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿ ಬರಲಿವೆ.
1: ಅಂದರೆ ತಪ್ಪಾಗಲಾರ್ದು. ಯಾರಿರ್ಬೋದು ಗೆಸ್ ಮಾಡ್ತೀರಿ? ಇನ್ನು ಇವರ ಸಿನಿಮಾದ ವಿಶೇಷತೆ ಏನಪ್ಪ ಅಂತಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ವಿಶೇಷ ಇರುತ್ತೆ ಸ್ನೇಹಿತರೆ. ಕ್ಲೈಮ್ಯಾಕ್ಸ್ ಏನು ಅಂದ್ಕೊಂತೀವಿ, ಯಾವ ರೀತಿ ಆಗ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಒಂದು ಫೈಟ್ ಇರುತ್ತೆ, ದೊಡ್ಡ ಫೈಟ್ ಆಗುತ್ತೆ, ವಿಲನ್ನ ಹೊಡೆದು ಅದನ್ನು ಕಾನೂನಿಗೆ ಒಪ್ಪಿಸ್ಲಾಗುತ್ತೆ, ಇವೆಲ್ಲ ಅಂದ್ಕೊತಾ ಇರ್ತೀವಿ. ಆದರೆ ಈತನ ಇವರ ಸಿನಿಮಾಗಳಲ್ಲಿ ಆ ಥರ ಕ್ಲೈಮ್ಯಾಕ್ಸ್ ಇರೋದಿಲ್ಲ. ವ್ಯಕ್ತಿಯೇ ತನ್ನನ್ನು ಮಾನಸಿಕವಾಗಿ ತನ್ನ ತಪ್ಪನ್ನು ಅರಿವು ಮಾಡಿಕೊಳ್ಳಿ, ಗಿಲ್ಟಿ ಶುಡ್ ಬಿ ಪನಿಸ್ಡ್ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಇವರ ಕ್ಲೈಮ್ಯಾಕ್ಸ್ಗಳಿರುತ್ತೆ. ಹಾಗೆ ಏನು ಅಂದ್ಕೊಂಡಿರ್ತೀವಿ ಕ್ಲೈಮ್ಯಾಕ್ಸನ್ನು ಆ ರೀತಿ ತೊಗೊಂಡೋಗ್ದೇ ಬೇರೆ ರೀತಿಯಲ್ಲೇ ಕ್ಲೈಮ್ಯಾಕ್ಸನ್ನು ಕೊಡ್ತಾರೆ. ಹಾಗೆಯೇ ಹ್ಯೂಮನ್ ವ್ಯಾಲ್ಯೂಸ್ಗೆ, ಬಾಂಧವ್ಯಗಳಿಗೆ, ಅಪ್ಪ ಮಗನ, ಅಣ್ಣ ತಮ್ಮನ, ಹಾಗೆ ಒಂದು ಕುಟುಂಬದ ಮೌಲ್ಯಗಳಿಗೆ ಅತಿ ಹೆಚ್ಚು ಬೆಲೆಯನ್ನು ಕೊಡುವಂಥವರು, ಅದರಲ್ಲೂ ತಂದೆ ಮಕ್ಕಳ ಸಂಬಂಧಕ್ಕೆ ಅತಿ ಹೆಚ್ಚು ಬೆಲೆಯನ್ನು ಕೊಡುವಂತಹ ಒಬ್ಬರು ನಿರ್ದೇಶಕರು ಯಾರು ಅಂತ ಗೆಸ್ ಮಾಡ್ತಾ ಇರಿ. ಒಂದು ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡಿ ಯಾರು ಆ ವ್ಯಕ್ತಿ ಅಂತ ಹೇಳ್ತಾ ಸಾಕ್ತೀನಿ.

ಕಲಬಾರತಿ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತನಾಡ್ತಿದ್ದೆ ಅಂತ ಕೇಳಿದೆ. ಅವರ ನಿರ್ದೇಶನದ ಒಂದು ಗೀತೆಯನ್ನು ಕೇಳಿಸ್ದೆ. ಈ ಗೀತೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಹ್ಯೂಮನ್ ಎಮೋಷನ್ಸ್, ಎಸ್ಪೆಷಲಿ ಲವ್, ಫಾದರ್ ಸೆಂಟಿಮೆಂಟ್ ಹೇಗೆ ತೋರಿಸಿದ್ದಾರೆ ಅನ್ನೋದನ್ನು ನೀವು ಗೊತ್ತು ಮಾಡ್ಕೊತೀರಾ. ಇನ್ನು ಯಾರೆಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನೋಡೋಣ. ರತ್ನ ಅವರು ಬೆಂಗಳೂರಿನಿಂದ, ಎಸ್ ಎರಡಕ್ಕೂ ಉತ್ತರ ಆಯಿತು. ನೀವು ಈಗ ಏನಂತ ರಿಯಾಕ್ಷನ್ ಕೊಟ್ಟಿದ್ರೆ ಎರಡು ಉತ್ತರದಲ್ಲೂ ಇಂದಿನ ಕಾರ್ಯಕ್ರಮದ ಉತ್ತರ ಬಂತು. ಹಾಗೆ ಉದಯ ಕರ್ಕೇರ ಉಡುಪಿಯಿಂದ ಕೆಲವು ಕ್ಷಣದಲ್ಲಿ ಗೊತ್ತಾಗುತ್ತೆ ಉದಯ ಅವರೇ. ಹಾಗೆ ಯಾರಿದು ನೇತ್ರ ಅವರು ಕೆಂಗೇರಿಯಿಂದ, ಸರಿ ಇದೆ. ಯಾರಿದು ಕಲಾಭಾರ, ಯಾರದು ಮಮತಾ ಮೇಘತ್ರುವ ಕೇಶವಪುರ ಹುಬ್ಳಿಯಿಂದ ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಹಾಗೆ ಪೂರ್ಣಿಮಾ ಮೇಸ್ತ್ರಿ ಅವರೇ ಧಾರವಾಡದಿಂದ, ನಿಮಗೂ ಸಹ. ಯಾರಿದು ನಂಬರ್ ಎಂಡಿಂಗ್, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಕೆಲವು ಕ್ಷಣದಲ್ಲಿ ನಿಮಗೂ ಸಹ ಗೊತ್ತಾಗುತ್ತೆ. ಗುರುನಾನಕ್ ನೀಲಾಂಬರಿ ಯಶಸ್ವಿನಿ ಶರಣಮ್ಮ ಶರಣಪ್ಪ ಅವರ ಸಂದೇಶ ರಾಯಚೂರಿನಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಸರಿ ಇದೆ. ಜಿ ಎಸ್ ಚಂದನ ಚಿತ್ರದುರ್ಗ, ಸರಿ ಇದೆ. ಯಾರಿದು ಜಯಕುಮಾರ್ ಅವರು ದಾಸನಹಳ್ಳಿಯಿಂದ, ಇನ್ನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ ನಿಮಗೆ. ಹೌದು, ಇಂದಿನ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ಅಂದರೆ, ಗೀತರಚನೆಕಾರ, ಸಂಭಾಷಣೆಕಾರ, ಚಿತ್ರಕಥೆಗಾರ ಹಾಗೂ ನಿರ್ದೇಶಕರಾದಂತಹ ಸಂತೋಷ್ ಆನಂದರಾಮ್ ಅವರ ಕುರಿತು ಮಾತನಾಡ್ತಿದ್ದೀವಿ. ಸ್ಟಾರ್ ನಿರ್ದೇಶಕರು ಇವರು, ಹ್ಯಾಟ್ರಿಕ್ ಪಡ್ಕೊಂಡಂಥ ನಿರ್ದೇಶಕರು ಇವರು. ತಮ್ಮ ಚೊಚ್ಚಲ ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ, ರಾಜ್ಕುಮಾರ, ಯುವರತ್ನ, ಈ ಚಿತ್ರಗಳಿಗೆ ಇವರು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ಟನ್ನು ನೀಡಿ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತ ಸಹ ಕರೆಸ್ಕೊಂಡ್ರು. ಹೇಗೆ ಹ್ಯಾಟ್ರಿಕ್ ಹೀರೋ ಅದೇ ರೀತಿ ಇವರು ಸಹ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತಲೂ ಸಹ ಕರೆಸ್ಕೊಂಡ್ರು. ಹಾಗೆ ಇವರು ಮೂಲತಃ ನಮ್ಮ ಉಡುಪಿಯವರು, ಉಡುಪಿಯ ಕೋಟ ಇವರ ಹುಟ್ಟೂರು. ಆದರೆ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು, ಓದಿದ್ದು ಸಹ ಬೆಂಗಳೂರು. ಕಾರ್ಪೊರೇಟಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ನಂತರ ಕಾರ್ಪೊರೇಟ್ ಕೆಲಸವನ್ನು ಬಿಟ್ಟು ಇವರು ಯಶ್ ಅವ್ರ ಜೊತೆ ತಮ್ಮ ಒಂದು ಅವರ ಸಿನಿಮಾಗಳಲ್ಲಿ ಕೆಲಸವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಆರಂಭದಲ್ಲಿ ಇವರು ರಾಖಿ ಸಿನಿಮಾದ ಒಂದು ಗೀತೆಯನ್ನು ಆರಿಸೋದ್ರ ಮೂಲಕ ಅವರ ಸಿನಿಯಾನವನ್ನು ಆರಂಭ ಮಾಡ್ತಾರೆ. ಹಾಗೆ ಚಿಂಗಾರಿ ಚಿತ್ರಕ್ಕೆ ಚಿತ್ರಕಥೆ ಸಂಭಾಷಣೆಯನ್ನು ಹಾಗೆ ನಿರ್ದೇಶನದ ವಿಭಾಗದಲ್ಲೂ ಕೆಲಸವನ್ನು ಮಾಡೋದ್ರ ಮೂಲಕ ಸಿನಿ ರಂಗದಲ್ಲಿ ತಮ್ಮ ಯಾನವನ್ನು ಆರಂಭಿಸ್ತಾರೆ. ಹಗ್ರಜ ಹಾಗೂ ಗಜಕೇಸರಿಗಳಿಗೆ ಸಂಭಾಷಣೆ ಹಾಗೂ ಬರಹಗಾರ ಕೆಲಸ ಮಾಡ್ತಾರೆ. ಗಜಕೇಸರಿ ಆ ಸಿನಿಮಾದ ಬರಹ ಯಶ್ ಅವರ ಜೊತೆ ಅವರ ಒಡನಾಟವನ್ನು ಕೊಡ್ತು. ಒಡನಾಟದ ನಂತರ ಅವರು, ನಿಮಗೆ ಗೊತ್ತಿದೆ ಅಲ್ವಾ, ಬ್ಲಾಕ್ ಬಸ್ಟರ್ ಮೂವಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಚಿತ್ರದ ಮೂಲಕ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಿರ್ದೇಶಕರೊಬ್ಬರು ಪಾದಾರ್ಪಣೆಯನ್ನು ಮಾಡ್ಕೊತಾರೆ. ಅವರೇ ಸಂತೋಷ್ ಆನಂದರಾಮ್ ಅವರು. ಅವರ ನಿರ್ದೇಶನದ ಗೀತೆಗಳನ್ನು ಹಾಗೆ ಅವರ ಕುರಿತು ಮಾತುಗಳನ್ನು ಹಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗೋಣ. ಸ್ನೇಹಿತರೆ, ಮುಂದಿನ ಗೀತೆ ಕೇಳಿ, ನಂತರ ಅವರ ಕುರಿತಾದ ಮಾತುಕತೆ ಮುಂದುವರಿಯುತ್ತೆ.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಆನಂದರಾಮ್ ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಅನೇಕ ಸ್ನೇಹಿತರು ಗೊತ್ತಾಗಲಿಲ್ಲ ತಪ್ಪು ಹೇಳಿ ಅಂತ ಫೀಲ್ ಆಗ್ತಿದ್ದಾರೆ. ನೋ ರಾಂಗ್, ಅದರಲ್ಲೇನಿದೆ, ಪ್ರಯತ್ನವನ್ನು ಮಾಡೋದಷ್ಟೇ. ಸೊ ಆರಾಮಾಗಿರಿ, ಜಸ್ಟ್ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ, ಓಕೆನಾ? ನೋ ಪ್ರಾಬ್ಲಮ್. ಇಂದಿನ ಕಾರ್ಯಕ್ರಮದಲ್ಲಿ ಸಂತೋಷ್ ಆನಂದರಾಮ್ ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಸಂತೋಷ್ ಆನಂದರಾಮ್ ಅವರು ಮನೆ ಮನೆಯ ಮಾತಾಗಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ರಾಜಕುಮಾರ ಚಿತ್ರವನ್ನು ನಿರ್ದೇಶನ ಮಾಡಿದಾಗ ಆರಂಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರೇ ಹೆಸರು ಬೇಕಾ ಈ ಟೈಟ್ಲು ರಾಜ್ಕುಮಾರ ಅನ್ನೋದು ತುಂಬ ಬರ್ಡನ್ ಆಗುತ್ತೆ, ಆ ಸ್ಟ್ಯಾಂಡರ್ಡ್ಗೆ ರೀಚ್ ಆಗ್ತೀವ ಇಲ್ವೋ ಅನ್ನೋ ಭಯ ಇದೆ ಅಂತ ಅಂದಾಗ ಇವರಿಗೆ ನಂಬಿಕೆ ಇತ್ತು ಕಥೆಯ ಮೇಲೆ. ಇಲ್ಲ ಸರ್, ನೀವು ಮಾಡಿ, ಸಿನಿಮಾ ರೀಚ್ ಆಗುತ್ತೆ, ಆ ಟೈಟ್ಲ್ ನಿಮಗಷ್ಟೇ ಸೂಟ್ ಆಗುತ್ತೆ, ಈ ಟೈಟ್ಲನ್ನ ನೀವಷ್ಟೇ ಇಟ್ಕೊಂಡು ಮಾಡಿದ್ರೆ ಜನ

ರೀಚ್ ಮಾಡ್ಕೊತಾರೆ, ತೆಗೆದುಕೊಳ್ತಾರೆ ಅದನ್ನು ಅಂತ ಹೇಳ್ತಾರೆ. ಈ ರಾಜ್ಕುಮಾರ ಸಿನಿಮಾದ ಬಗ್ಗೆ ಮಾತನಾಡುವಾಗ ಪ್ರತಿ ಸಲ ನನಗೆ ಒಂದು ಇನ್ಸಿಡೆಂಟನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ. ಅದೇ ಈಗಾಗಲೇ ತಿಳಿಸಿದ್ದೀನಿ, ಅನೇಕ ನಮ್ಮ ಕೇಳುಗರಿಗೆ ಗೊತ್ತಿರುತ್ತೆ. ತಮ್ಮ ತಾಯಿಯನ್ನು ಮಕ್ಕಳು ವೃದ್ಧಾಶ್ರಮಕ್ಕೆ ಸೇರಿಸೋದಕ್ಕೆ ಕರ್ಕೊಂಡೋಗಿರ್ತಾರೆ ಒಂದು ಊರಿನಲ್ಲಿ. ವೃದ್ಧಾಶ್ರಮಕ್ಕೆ ಅವ್ರು ಹೇಳ್ತಾರೆ, ಸರ್ ಇವಾಗ ಸ್ವಲ್ಪ ಅಡ್ಮಿನ್ ಯಾರಿಲ್ಲ, ನೀವು ಸಂಜೆ ಬಂದು ಸೇರಿಸ್ಬಿಟ್ಟು ಹೋಗಿ ಅಂತ ಹೇಳಿದಾಗ, ಮಧ್ಯಾಹ್ನದಿಂದ ಸಂಜೆವರೆಗೂ ಸಮಯ ಇರುತ್ತೆ, ಏನು ಮಾಡೋದು ಅಂತ ಇದ್ದಾಗ ಮಂಡ್ಯದಲ್ಲಿ ಒಂದು ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತಾರೆ ತಮ್ಮ ತಾಯಿಯನ್ನು ಕರ್ಕೊಂಡು. ಹೇಗೂ ಅಮ್ಮ ಇದ್ದಾರೆ, ಅಮ್ಮನಿಗೆ ಇವತ್ತು ಮೂವಿ ತೋರಿಸ್ಬಿಟ್ಟು ಅಪ್ಪು ಸಿನಿಮಾ ಅಲ್ವಾ ನೋಡ್ತಾರೆ ಖುಷಿಯಾಗಿ ಅಂದ್ಬಿಟ್ಟು ಮೂವಿ ಕರ್ಕೊಂಡು ಹೋಗ್ತಾರೆ. ಆ ಮೂವಿಯನ್ನು ನೋಡಿ ಬಂದ ನಂತರ ವೃದ್ಧಾಶ್ರಮಕ್ಕೆ ಹೋಗಿ ಅವರು ಒಂದು ಮಾತನ್ನು ಹೇಳ್ತಾರೆ, ಇಲ್ಲ ಸರ್ ನಾವು ನಮ್ಮ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದಿಲ್ಲ, ಮನೆಗೆ ಕರ್ಕೊಂಡೋಗಿ ನಮ್ಮ ಜೊತೆಯಲ್ಲೇ ಇಟ್ಕೊಂಡು ಅವ್ರನ್ನ ನೋಡ್ಕೊತೀವಿ ಅಂತ ಹೇಳ್ತಾರೆ. ಒಂದು ಸಿನಿಮಾ ಇಂತಹ ಪರಿಣಾಮಗಳನ್ನೇ ಸಮಾಜದ ಮೇಲೆ ಬೀರ್ಬೇಕು ಸ್ನೇಹಿತರೆ. ಅಂತಹ ಪರಿಣಾಮವನ್ನು ನಮ್ಮ ಸಂತೋಷ್ ಆನಂದರಾಮ್ ಅವರು ಅವರ ಕತೆ ಚಿತ್ರಕಥೆಗಳ ಮೂಲಕ ಬೀರ್ತಾನೆ ಬಂದರು. ಅಂದರೆ ಅಂತಹ ಪ್ರಭಾವವನ್ನು ಬೀರೋದಕ್ಕೆ ಸಾಧ್ಯ ಅಲ್ವಾ? ಖಂಡಿತ. ಸಮಾಜಕ್ಕೆ ಸಿನಿಮಾಗಳು ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು, ಇಲ್ಲ ಅವರು ಸದಾಕಾಲ ನೆನಪಲ್ಲಿಟ್ಕೊಳ್ಳುವಂಥ ಮೌಲ್ಯವನ್ನು ಕೊಡಬೇಕು. ಇವೆರಡೂ ಕೊಟ್ಟಂಥ ಸಿನಿಮಾಗಳು ಯಾವತ್ತಿಗೆ ಗೆಲ್ತವೆ? ಸಂತೋಷ್ ಆನಂದರಾಮ್ ಅವರ ಸಿನಿಮಾಗಳಲ್ಲಿ ಎಂಟರ್ಟೈನ್ಮೆಂಟು ಇರುತ್ತೆ, ಹಾಗೆ ಮೌಲ್ಯಗಳು ಸಹ ಇರುತ್ತೆ. ಇಂತಹ ಮೌಲ್ಯಗಳನ್ನು ಹೊತ್ತು ಬಂದಂಥ ಚಿತ್ರ ರಾಜಕುಮಾರ 2017 ಬಿಡುಗಡೆ ಆಯಿತು. ಮಾರ್ಚ್ನಲ್ಲಿ ಅನೇಕ ಕೇಳುಗರು ಇದನ್ನು ತಮ್ಮ ಮನೆಯ ಸಿನಿಮಾ ಅನ್ನೋ ಥರ ನೋಡಿದ್ರು, ಒಪ್ಪಿಕೊಂಡ್ರು ಸಿನಿಮಾ ಎಂಥ ಯಶಸ್ಸನ್ನು ಕಾಣುತ್ತೋ ಅಂತ. ಅಂದರೆ ಇವರು ಕನ್ನಡದ ಸ್ಟಾರ್ ನಿರ್ದೇಶಕರ ಪಟ್ಟಕ್ಕೆ ಹೇರ್ಬಿಟ್ರು. ನಂತರ ಇವರ ಬಾಂಡಿಂಗ್ ಅಲ್ಲೇ ನಿಲ್ಲಿಲ್ಲ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಮತ್ತೊಂದು ಸಿನಿಮಾವನ್ನು ಸಹ ಇವರು ಕೈಗೆತ್ಕೊಳ್ತಾರೆ, ಅದು ಯುವರತ್ನ. ಹೆಸರಿಗೆ ತಕ್ಕಂತೆ ಸಿನಿಮಾ, ಅನೇಕ ಫ್ಯಾಮಿಲಿ ಆಡಿಯನ್ಸನ್ನು ಅಪ್ಪು ಫ್ಯಾನ್ಸ್ಗೆ, ಹಾಗೆ ಕನ್ನಡ ಚಿತ್ರರಂಗದ ಕನ್ನಡ ಪ್ರೇಮಿಗಳೆಲ್ಲರಿಗೂ ಸಹ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳೇ ಅವರೆಲ್ಲರೂ ಸಹ ಸಿನಿಮಾವನ್ನು ಒಪ್ಪಿ ಅಪ್ಪಿ ಸ್ವೀಕರಿಸ್ತಾರೆ. ಇದೇ ಸಿನಿಮಾ ತೆಲುಗುನಲ್ಲೂ ಸಹ ಬರುತ್ತೆ, ಈ ಮೂಲಕ ತೆಲುಗುಗೂ ಸಹ ಇವರು ಪಾದಾರ್ಪಣೆಯನ್ನು ಮಾಡ್ತಾರೆ. ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ. ಗೀತೆಯ ನಂತರ ಮತ್ತಷ್ಟು ಮಾತುಕತೆ ಇವರ ಕುರಿತಾಗಿ ಸ್ನೇಹಿತರೆ.

ಸಂತೋಷ್ ಆನಂದರಾಮ್ ಅವರ ಕುರಿತಾಗಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀವಿ ಸ್ನೇಹಿತರೆ. ಹಾಗೆ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಯಾವಾಗ ಕೊಟ್ಟರು ಅದೇ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿಗಳು ಸಹ ಅವರನ್ನು ಉಡ್ಕೊಂಡು ಬಂತು. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡನ್ನು ಪಡ್ಕೊತಾರೆ, ಫಿಲ್ಮ್ ಫೇರ್ ಅವಾರ್ಡನ್ನು ಪಡ್ಕೊತಾರೆ. ನಂತರ ರಾಜಕುಮಾರ ನೋಡಿ ಅನೇಕ ಪ್ರಶಸ್ತಿಗಳನ್ನು ಅವರ ಮಡಿಲಿಗೆ ಅವರ ಮುಡಿಗೆ ಏರಿಸುತ್ತೆ. ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅವಾರ್ಡನ್ನು ಪಡ್ಕೊತಾರೆ. ಅದೇ ರೀತಿ ಒಂದು ಖಾಸಗಿ ವಾಹಿನಿಯಲ್ಲಿ ಕೊಡುವಂಥ ಹೆಮ್ಮೆಯ ಕನ್ನಡಿಗ ಅವಾರ್ಡ್ ಪ್ರಶಸ್ತಿಯನ್ನು ಸಹ ಪಡ್ಕೊತಾರೆ. ಬೆಸ್ಟ್ ಡೈರೆಕ್ಟರ್ 7th ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸಲ್ಲೂ ಸಹ ಬೆಸ್ಟ್ ಡೈರೆಕ್ಟರ್ ಅವಾರ್ಡನ್ನು ಪಡ್ಕೊತಾರೆ. ಹಾಗೆ ಬೆಸ್ಟ್ ಲಿರಿಸಿಸ್ಟ್ ಯಾವ ಹಾಡಿಗೆ ಹೇಳಿ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಬ್ಬರು ಉತ್ತಮವಾದ ನಿರ್ದೇಶಕರು ಇವರು. ಒಂದು ರಾಜ್ಕುಮಾರ್ ಅವ್ರ ಮೇಲಿನ ಪ್ರೇಮ, ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಮೇಲಿನ ಪ್ರೇಮವನ್ನು ಹೇಗೆ ಮಿಕ್ಸ್ ಮಾಡಿ ಒಂದು ಸಿನಿಮಾದಲ್ಲಿ ಇಬ್ಬರನ್ನು ಒಂದು ಸಿನಿಮಾದಲ್ಲಿ ಒಬ್ಬರನ್ನು ನೋಡಿ ಇನ್ನೊಬ್ಬರು ನೆನಪು ಆಗುವ ಹಾಗೆ ಮಾಡಬಹುದು ಅನ್ನೋದನ್ನು ನಮ್ಮ ಸಂತೋಷ್ ಆನಂದರಾಮ್ ಅವರು ತೋರಿಸಿದ್ದಾರೆ. ಹಾಗೆ ಅವರ ಇತರ ಚಿತ್ರಗಳು ಸಹ ಯುವ ಆಗ್ಬೋದು, ಅಲ್ಲೂ ಸಹ ಫಾದರ್ ಆ್ಯಂಡ್ ಸನ್ ಸೆಂಟಿಮೆಂಟ್, ಹಾಗೆ ಜೀವನದಲ್ಲಿ ಗೋಲ್, ಇವೆಲ್ಲವನ್ನು ಸಹ ತೋರಿಸಿರುವಂಥ ಸಿನಿಮಾ ರಾಘವೇಂದ್ರ ಸ್ಟೋರ್ಸ್. ತುಂಬಾ ಸೂಕ್ಷ್ಮವಾದ ವಿಷಯ, ಆ ಸೂಕ್ಷ್ಮವಾದ ವಿಷಯವನ್ನು ಅದ್ಭುತವಾಗಿ ತೋರಿಸಿದರೆ. ಇಂದಿನ ಸಮಸ್ಯೆಗಳು, ಏಜ್ ಆದ ನಂತರ ಮದುವೆ ಆಗುವಂತಹ ಕಪಲ್ಗಳ ಸಮಸ್ಯೆಗಳು, ಅದಕ್ಕೆ ಪರಿಹಾರ. ಹಾಗೆ ಹೇಗೆ ಇವರ ಸಿನಿಮಾಗಳಲ್ಲಿ ಏನಪ್ಪ ಅಂತ ಅಂದರೆ, ಯಾರು ಕಳರಿರ್ತಾರೆ, ಕಳ ನಾಯಕರು ಕೇವಲ ಅವ್ರಿಗೆ ಪನಿಷ್ಮೆಂಟನ್ನೇ ಕೊಟ್ಟು ಅವರು ಮನಃ ಪರಿವರ್ತನೆ ಆಗುವ ಒಂದು ಅವಕಾಶ ಇರೋದಿಲ್ಲ. ಇವರ ಸಿನಿಮಾಗಳಲ್ಲಿ ಅವರ ಗಿಲ್ಟ್ ಅವರನ್ನು ಪನಿಷ್ ಮಾಡುತ್ತೆ, ಅವರೇ ಅವರ ತಪ್ಪನ್ನು ತಿದ್ಕೊಂಡು ಅವರು ಒಂದು ಪನಿಷ್ಮೆಂಟನ್ನು ಮಾಡ್ಕೊತಾರೆ. ಎಕ್ಸಾಂಪಲ್ ಯುವರತ್ನದಲ್ಲೂ ಆಗ್ಬೋದು, ಕೊನೆಗೆ ಸ್ನೇಹಿತ ಮಾಡಿದಂಥ ಅನ್ಯಾಯ ಆತನೇ ಬುದ್ಧಿ ಕಲ್ತ್ಕೊತಾನೆ. ಹಾಗೆ ರಾಜಕುಮಾರದಲ್ಲಿ ತನ್ನ ತಂದೆಗೆ ಅನ್ಯಾಯ ಮಾಡಿದೆ ಅನ್ನುವಂಥ ಕಳನಾಯಕ ತಾನೇ ತನ್ನ ತಪ್ಪನ್ನು ತಿದ್ಕೊಳ್ಳುವಂಥದ್ದು. ಹಾಗೆ ಇಲ್ಲೂ ಸಹ ರಾಘವೇಂದ್ರ ಸ್ಟೋರ್ಸಲ್ಲೂ ಸಹ ಮಕ್ಕಳಿಗೆ ಒಂದು ಮೋಸವನ್ನು ಮಾಡಿದಂಥ ವ್ಯಕ್ತಿ ತಾನೇ ತನ್ನ ತಪ್ಪನ್ನು ಒಪ್ಪಿಕೊಂಡು ಪನಿಷ್ಮೆಂಟನ್ನು ಮಾಡ್ಕೊಳ್ಳುವಂಥದ್ದು, ಈ ಎಲ್ಲ ಭಾವನೆಗಳು ನಮ್ಮ ಸಂತೋಷ್ ಆನಂದರಾಮ್ ಅವರ ಸಿನಿಮಾಗಳಲ್ಲಿರುತ್ತೆ. ಅದು ಎಷ್ಟು ಚೆಂದ ಅಲ್ವಾ. ಎಲ್ಲದಕ್ಕೂ ಪನಿಷ್ಮೆಂಟೇ ಸೊಲ್ಯೂಷನ್ ಅಲ್ಲ, ನಾವು ನಮ್ಮ ಮನಸ್ಸನ್ನು ತಿದ್ಕೊಳ್ಳೋದು ನಿಜವಾದ ಸೊಲ್ಯೂಷನ್. ಎಸ್, ನಮಗೆ ಪನಿಷ್ಮೆಂಟ್ ಆಗುತ್ತೆ, ಪನಿಷ್ಮೆಂಟನ್ನು ಮುಗಿಸ್ಕೊಂಡು ಬಂದಮೇಲೂ ನಾವು ಅದೇ ರೀತಿ ಇತ್ತು ಅಂತ ಅಂದರೆ ವಾಟ್ಸ್ ದ ಯೂಸ್. ಬದಲಾವಣೆ ಯಾವತ್ತೂ ನಮ್ಮಲ್ಲೇ ಆಗಬೇಕು ಅನ್ನೋದು ಸಂತೋಷ್ ಆನಂದರಾಮ್ ಅವರ ಚಿತ್ರಗಳಲ್ಲಿ ನಾವು ಕಾಣುವಂಥ ಒಂದು ಕಾಮನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್.

0: ಕಲಬರದಿ ಕಾರ್ಯಕ್ರಮದಲ್ಲಿ ಇಂದು ಸಂತೋಷ ಆನಂದರಾಮ್ ಅವರ ಕುರಿತು ಮಾತನಾಡಿದ್ವಿ. ಒಬ್ಬರು ಅತ್ಯುತ್ತಮ ಮನಸ್ಸಿರುವ
1: ಶ್ರೋತೃ ಬಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಲಾಭಾರತಿ ಕಾರ್ಯಕ್ರಮವನ್ನು ಆಲಿಸಿದರೆ

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಹರ್ಟ್ಸ್ಗಳು. ಕೇಳುಗರೆ, ಸಮಯ ಆಗುತ್ತಲಿದೆ 12 ಗಂಟೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಕ್ತಿಯ ಸಾಕಾರ ಮೂರ್ತಿ ಶ್ರೀರಾಮಕೃಷ್ಣ ಪರಮಹಂಸರ ಪುಣ್ಯಸ್ಮರಣೆ ಇಂದು. ನಾಡಿನ ಎಲ್ಲ ಶ್ರೀರಾಮಕೃಷ್ಣ ಮಠ್ ಮಿಷನ್ ಹಾಗೂ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮಗಳಲ್ಲಿ ವಿಶೇಷ ಪೂಜೆ, ಭಜನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ವಿಧ್ಯುಕ್ತವಾಗಿ ನಡೆಯುತ್ತಿವೆ. ಹಿರಿಯ ಸ್ವಾಮೀಜಿಗಳು, ಯತಿಗಳು, ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದಾಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ, ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಭಗವಂತ ಪೂರ್ವಭಾಷಿ. ಅವನ ಅನುಗ್ರಹದಿಂದ ಅಜ್ಞಾನದ ಅಂಧಕಾರ ಕಳೆದು ಸುಜ್ಞಾನದ ದೀಪ ಬೆಳಗಲು ಶಬ್ದ ಕೊಟ್ಟವನು ಭಗವಂತ ಎಂದು ಶ್ರೀ ಸತ್ಯಾತ್ಮತೀರ್ಥ

0: ಶ್ರೀಪಾದಂಗಳು ಆಶೀರ್ವಚನ ನೀಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ಕೈಗೊಂಡಿರುವ ಶ್ರೀಗಳು ಶ್ರೀರಾಮನ ಕಾರುಣ್ಯ ದುಃಖ ವಿಮೋಚಕ, ಮನುಷ್ಯ ಸ್ವತಂತ್ರ ರೂಪಿ ಭಗವಂತ ಎಂಬ ಬಿಂಬದ ಪ್ರತಿಬಿಂಬ ಮಾತ್ರ ಎಂದರು. ಭಾರತರತ್ನ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯವರ ಪುಣ್ಯತಿಥಿಯಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಇಂದು ಬೆಳಗ್ಗೆ ಹೊಸದಿಲ್ಲಿಯ ಸದೈವ್ ಅಟಲ್ ಸ್ಮೃತಿವನಕ್ಕೆ ಭೇಟಿ ನೀಡಿ ಶ್ರದ್ಧಾಸುಮನ ಅರ್ಪಿಸಿದರು. ಇಂದು ದೇಶಾದ್ಯಂತ ಎಲ್ಲ ರಾಜ್ಯಗಳ ಬಿಜೆಪಿ ಕಚೇರಿಗಳಲ್ಲಿ ಅಟಲ್ ಸ್ಮರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಟ್ರಸ್ಟ್ ಸಹಯೋಗದಲ್ಲಿ ದೇಸಿ ಟ್ರಸ್ಟ್ ಇಂದು ವಿಶೇಷ ವಿಚಾರ ಸಂಕಿರಣ ಆಯೋಜಿಸಿದೆ. ಮಂಜುನಾಥ್ ಚಾಂದ್ ಅವರು ಕನ್ನಡಕ್ಕೆ ಅನುವಾದಿಸಿರುವ ಮೀರಾ ಬೆಹನ್ ಅವರ ಮಹಾತ್ಮನ ಮಗಳು ಕೃತಿಯನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಪುನರ್ಚಿತ್ ಕಲೆಕ್ಟಿವ್ ನಿರ್ಮಿಸಿದ ಹೊಟ್ಟೆಗೆ ಹಿಟ್ಟು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಚಾಮರಾಜನಗರದ ದೀನಬಂಧು ಮಕ್ಕಳ ಮನೆ ಆಶ್ರಮ ಸಂಸ್ಥೆಯ ಜಿಎಸ್ ಜಯದೇವ ಸೇರಿದಂತೆ ಅನೇಕ ಗಣ್ಯರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಖ್ಯಾತ ರಂಗಕರ್ಮಿ ಪ್ರಸನ್ನ ಅವರು ಮಾಹಿತಿ ನೀಡಿದ್ದಾರೆ.
1: ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಗಾಂಧಿ ಭವನದಲ್ಲಿ ಸೆಮಿನಾರ್ ಶೀರ್ಷಿಕೆ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಗಾಂಧೀಜಿ ಅಂತ ಇದೆ. ಇಂದಿನ ಬಿಕ್ಕಟ್ಟನ್ನ ನಾವು ಹಲವು ವಿಧದಲ್ಲಿ ನೋಡ್ತಾ ಇದ್ದೇವೆ. ಅದನ್ನ ರಾಜಕೀಯ ಬಿಕ್ಕಟ್ಟು, ಯುವಜನತೆಯ ಬಿಕ್ಕಟ್ಟು, ಗ್ರಾಮೀಣ ಬಿಕ್ಕಟ್ಟು, ವಾತಾವರಣ ಬಿಸಿ ಏರುತ್ತಿರುವ ಬಿಕ್ಕಟ್ಟು, ಹೀಗೆ ನೋಡ್ತಾ ಇದ್ದೇವೆ. ಅದಕ್ಕೆ ಉತ್ತರ ಕೂಡ ಪ್ರತ್ಯೇಕಿಸಿ ಕಾಣುವ ಪ್ರಯತ್ನವನ್ನ ಮಾಡಿ ಸೋಲ್ತಾ ಇದ್ದಾರೆ. ಗಾಂಧೀಜಿ ಹೀಗೆ ಮಾಡ್ತಾ ಇರಲಿಲ್ಲ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಕೂಡ ಸ್ವರಾಜ್ಯದ ಕಹಳೆ ಮೊಳಗಿಸಿದರೆ, ಇತ್ತ ಜನತೆಯ ನಡುವೆ ಗ್ರಾಮೀಣ ಬಡವರ ಪರವಾಗಿ ಸ್ವರಾಜ್ಯದ ಕಹಳೆಯನ್ನು ಅವರು ಮೊಳಗಿಸಿದರು. ಹಾಗಾಗಿ ಅವರು ಖಾದಿ, ಗ್ರಾಮೋದ್ಯೋಗಗಳನ್ನೆಲ್ಲ ಮುಂದೊತ್ತಿ ಗ್ರಾಮೀಣ ಬಡತನವನ್ನು ನಿವಾರಿಸಿ ಗ್ರಾಮೀಣ ಜನರನ್ನ ಮತ್ತೆ ಸ್ತ್ರೀಯರ ಧ್ವನಿ ಕೊಡುವ ಕೆಲಸವನ್ನು ಅವರು ಮಾಡಿದ್ರು. ಗಾಂಧೀಜಿಯವರ ಈ ಕನಸನ್ನ ನನಸಾಗಿಸುವ ಪ್ರಯತ್ನ ಮಾಡೋಣ.
0: ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬಗೇರಿ ಸಮೀಪದ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿಯನ್ನು ಇಂದು ಸಂಜೆ 4:30ಕ್ಕೆ ಹಟ್ಟಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಗಣ್ಯರು ಪ್ರದಾನಿಸಲಿದ್ದಾರೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯಾಧಿಕಾರಿಗಳ ಗುಂಡಿಗೆ 3 ಮೃತಪಟ್ಟ ಘಟನೆಗೆ ಸಂಬಂಧಿಸಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ 7 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ವರದಿ ಆಧರಿಸಿ ತಮ್ಮ ವರದಿಯನ್ನು ಸಲ್ಲಿಸುವುದಾಗಿ ಅವರು ಹೇಳಿದರು. ಬೆಂಗಳೂರಿನ ಶ್ರೀರಾಮ ಕಲಾವೇದಿಕೆ ಧಾರವಾಡದ ಶ್ರೀ ಆಲೂರು ವೆಂಕಟರಾವ್ ಭವನದಲ್ಲಿ ಇಂದು ಸಂಜೆ 5:30ಕ್ಕೆ ಶ್ರಾವಣ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದೆ. ಕಲಾಪೋಷಕ ಸಪ್ತಕ್ ಸಂಸ್ಥೆಯ ಜಿಎಸ್ ಹೆಗಡೆ ಅವರಿಗೆ 75 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಪಂಡಿತ್ ರಘುನಾಥ್ ನಾಕೋಡ್ ಹಾಗೂ ಪಂಡಿತ್ ರವೀಂದ್ರ ಯಾವಗಲ್ ಸನ್ಮಾನಿಸಲಿದ್ದಾರೆ. ಧಾರವಾಡ ಘರಾಣೆಯ ಮೊಹಸೀನ್ ಖಾನ್ ಸಿತಾರ್ ಹಾಗೂ ಮುಂಬಯಿಯ ಧನಂಜಯ್ ಹೆಗಡೆ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಆಟಗಾರ ಹರ್ಷದ್ ಶಾದಿಶ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ನಲ್ಲಿ ಅಂತಿಮ ಹಂತ ಪ್ರವೇಶಿಸಿದ್ದಾರೆ. ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ವನಿತಾ ವಿಹಾರ. ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ.

0: ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಹಾಡನ್ನು ಕೇಳ್ತಾ ಇದ್ದ ಹಾಗೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ನಾವೀ ದಿನ ಯಾವ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ಹಾ, ನಿಮ್ಮ ಊಹೆ ಸರಿಯಾಗಿದೆ, ವರಮಹಾಲಕ್ಷ್ಮಿ ವ್ರತದ ಬಗ್ಗೆ. ಶ್ರಾವಣ ಮಾಸೆ ಶುಕ್ಲೇಚ ಪೌರ್ಣಮ್ಯಾಂ ಭಾರ್ಗವಾಸರೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸುವುದು ವಾಡಿಕೆ. ಇಂದು ಆನಂದ ನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರು ನಡೆಸಿಕೊಡುವ ರೂಪಕ ಮನೆಯಂಗಳದ ಮಹಾಲಕ್ಷ್ಮಿ. ಹಬ್ಬದ ಪೂಜಾ ವಿಧಾನ, ಆಧ್ಯಾತ್ಮಿಕ ಹಿನ್ನೆಲೆ, ನೈವೇದ್ಯ, ಭಕ್ತಿಪೂರ್ವಕ ಗಾಯನ, ವ್ರತ ಕತೆ ಮಾಹಿತಿ ನೀಡಲು ನನ್ನ ಗೆಳತಿಯರೆಲ್ಲ ಸಿದ್ಧರಿದ್ದಾರೆ. ಬನ್ನಿ ಪ್ರಾರಂಭಿಸೋಣ. ಓ ಮಾಲಾ ಅವರೇ, ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತನ ಅದ್ಧೂರಿಯಾಗಿ ಆಚರಣೆ ಮಾಡ್ತೀರ. ಪ್ರತಿ ವರ್ಷ ನಿಮ್ಮ ಮನೆಯ ಸಾಲಂಕೃತ ವರಮಹಾಲಕ್ಷ್ಮಿಯನ್ನ ನೋಡೋ ಭಾಗ್ಯ ನಮಗ್ ಸಿಗ್ತಿದೆ. ನಿಮ್ಮನೆಯಲ್ಲಿ ದೇವಿಗೆ ಸೀರೆ ಉಡ್ಸೋ ಪದ್ಧತಿ ಕೂಡ ಇದೆ. ಇದೆಲ್ಲ ತಯಾರಿ ನೀವು ಹಿಂದಿನ ದಿನ ಯಾವ ರೀತಿಯಾಗಿ ಮಾಡ್ತೀರಾ ಸ್ವಲ್ಪ ತಿಳಿಸ್ತೀರಾ?
1: ಆಯ್ತು ಉಷಾ. ಅಲಂಕಾರಕ್ಕೆ ಕೂರಿಸುವ ಲಕ್ಷ್ಮಿ ಆದ್ದರಿಂದ ಮತ್ತು ತುಂಬಾ ನೆಂಟರು ಸ್ನೇಹಿತರು ಅಕ್ಕಪಕ್ಕದ ಮನೆಯವರನ್ನು ಸಾಯಂಕಾಲ ಕರೆಯುವುದರಿಂದ ಹಿಂದಿನ ದಿನವೇ ತಯಾರು ಮಾಡಿಕೊಂಡಿದ್ದರೆ ಹಬ್ಬದ ದಿವಸ ಪೂಜೆ ಮಾಡುವುದಕ್ಕೆ ಸರಿ ಹೋಗುತ್ತೆ. ಪೂಜೆ ಮಾಡುವ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಊದಿನ ಕಡ್ಡಿ, ಧೂಪ, ಕರ್ಪೂರ ಇಟ್ಟುಕೊಂಡಿರುತ್ತೇನೆ. ದೇವಿಯನ್ನು ಆರಾಧಿಸುವ ಮೊದಲು ಭಕ್ತಿ ಶ್ರದ್ಧೆ ಗೌರವಗಳಿಂದ ಅಲಂಕರಿಸಿ ಅತ್ಯಂತ ದೈನ್ಯತೆಯಿಂದ ಮಂಟಪದಲ್ಲಿ ಪ್ರತಿಷ್ಠಾಪಿಸಬೇಕು. ಇದು ಆಡಂಬರವಾಗಿರದೆ ಆಕೆಯನ್ನು ಗೌರವದಿಂದ ನಡೆಸಿಕೊಳ್ಳುವ ನಮ್ಮ ಆದರಾಭಿಮಾನ. ಸೀರೆ ಉಡಿಸಿದ ಸಾಲಂಕೃತ ಕಲಶವನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮಂಟಪದ ಎರಡೂ ಬದಿಯಲ್ಲಿ ಬಾಳೆಕಂಬ ಸಿಕ್ಕಿಸಿ ದೀಪಾಲಂಕಾರಗಳಿಂದ ಶೋಭೆಯನ್ನು ಹೆಚ್ಚಿಸಬೇಕು. ಒಂದು ಜೊತೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶ್ರೇಯಸ್ಕರ. ಇದಲ್ಲದೆ ಮಂಟಪದ ಪ್ರತಿಭೆಯನ್ನು ಹಚ್ಚಿಸಲು ಸುತ್ತಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಬಹುದು. ಇದಕ್ಕೆ ಹೂವಿನ ಅಲಂಕಾರವನ್ನು ಹಾರಗಳನ್ನು ಹಾಕಿ ದೇವಿಯ ಕಳಶದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನಿಡಬೇಕು. ಇದೆಲ್ಲ ಮಾಡುವುದರಿಂದ ದೈವಿಕ ಶಕ್ತಿಯು ಹೆಚ್ಚಾಗುವುದು. ಹಿಂದಿನ ದಿನ ಇಷ್ಟು ಅಲಂಕಾರದ ಸಿದ್ಧತೆ ಮಾಡಿದ ಮೇಲೆ ಮಾರನೇ ದಿನ ಮಂಟಪದ ಕೆಳಗೆ ಮಣೆಯನ್ನು ಹಾಸಿ ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಹಾಸಿ

0: ಯಾವುದೇ ರಥವಾಗಲಿ ಮೊದಲಿಗೆ ವಿಘ್ನ ವಿನಾಶಕನಾದ ಶ್ರೀ ಗಣೇಶನಿಗೆ ಅಗ್ರಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಹಾಗೆಯೇ ಇಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ, ಕುಂಕುಮ, ಹೂವು, ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣನ್ನು ಮಾಡಿ ನಂತರ ಕರ್ಪೂರದ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಇದು ನಮ್ಮ ಮನಸ್ಸಿಗೆ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತದೆ.
1: ಗೀತಾ ಅವರೇ, ನಮ್ ಗೆಳತಿ ಗಾಯತ್ರಿ ಗಣಪತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ?
2: ಹಾ, ಹೇಳ್ತೀನಿ ಉಷಾ. ಈಗ ಗಣಪತಿ ಪೂಜೆ ಮುಗೀತಲ್ಲ, ನಾವು ವರಮಹಾಲಕ್ಷ್ಮಿ ಕಲಶವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೆ ಒಂದು ಬೆಳ್ಳಿ ಚೊಂಬನ್ನು ತೆಗೆದುಕೊಂಡು ಗಂಗ

0: ಕುರು ಎಂದು ಹೇಳಿಕೊಂಡು ಕಲಶದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು.
1: ಗೀತಾ ಅವರೇ, ನೀವು ಕಲಶಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ತೀರಾ?
0: ಹಾ ಹೇಳ್ತೀನಿ ವಸಂತ. ನೀರು ಹಾಕಿದ ಮೇಲೆ ಒಂದು ನಾಣ್ಯ, ಒಂದೆರಡು ಒಣ ದ್ರಾಕ್ಷಿ, ಗೋಡಂಬಿ ಹಾಕಿ ಚೊಂಬಿನ ಕಂಠದ ಮೇಲೆ ಒಂದು ಅರಿಶಿನ ಸವರಿದ ತೆಂಗಿನಕಾಯಿ ಇಟ್ಟು ಅದಕ್ಕೆ ಕುಂಕುಮ ಚಂದ್ರ ಹಚ್ಚಿ ಅದರ ಸುತ್ತಲೂ ಬರುವ ಹಾಗೆ ಐದು ಮಾವಿನ ಎಲೆಗಳು ಅಥವಾ ಐದು ವಿಳ್ಳೆದೆಲೆಗಳನ್ನು ಇಟ್ಟು ಅಲಂಕರಿಸಿದರೆ ಕಲಶ ಸಿದ್ಧ. ಅದರ ಜೊತೆಗೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಡುವುದು. ಈಗ ವರಮಹಾಲಕ್ಷ್ಮೀ ಪೂಜೆಯನ್ನು ಪ್ರಾರಂಭಿಸುವುದು. ಮೊದಲಿಗೆ

ನಮಃ ಎಂದು ಹೇಳಿ ಸಮಸ್ತ ಜಗತ್ತಿಗೂ ಮಾತೃಸ್ವರೂಪಿಣಿಯಾದ ದೇವಿಯನ್ನು ನಮಿಸಿ ನಂತರ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲ ಹೇಳಿಕೊಂಡು ಸಂಕಲ್ಪ ಮಾಡಿ ಕುಟುಂಬ ಪರಿವಾರದವರಿಗೆಲ್ಲ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗಳನ್ನು ಕರುಣಿಸು ಎಂದು ದೇವಿಯನ್ನು ಪ್ರಾರ್ಥಿಸಿ ಪೂಜೆ ಪ್ರಾರಂಭಿಸುವುದು.

0: ಎಂದು ಪದ್ಮಾಸನ ಸ್ಥಿತಿಯಾದ ಲಕ್ಷ್ಮೀದೇವಿಯ ಪೀಠ ಪೂಜೆ ಮಾಡುವುದು. ನಂತರ ಲಕ್ಷ್ಮೀ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡುವುದು.
1: ಗೀತಾ ಅವರೇ, ಪಂಚಾಮೃತಕ್ಕೆ ಏನೇನು ಪದಾರ್ಥಗಳನ್ನು ಹಾಕುತ್ತೀರಾ?
0: ಹೇಳ್ತೀನಿ ವಿಜಯ. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಈ 5 ಪದಾರ್ಥಗಳಿರುತ್ತವೆ. ಪಂಚಾಮೃತದಿಂದ ಅಭಿಷೇಕ ಮಾಡಿದ ನಂತರ ಶುದ್ಧೋದಕ ಸ್ನಾನ, ಅಂದರೆ ಶುದ್ಧವಾದ ನೀರಿನಿಂದ ದೇವಿಗೆ ಅಭಿಷೇಕ ಮಾಡುವುದು. ನಂತರ ದೇವಿಗೆ ಗೆಜ್ಜೆ ವಸ್ತ್ರ, ಆಭರಣಗಳನ್ನು ಸಮರ್ಪಣೆ ಮಾಡುವುದು. ಗಂಧ, ಅರಿಶಿನ, ಕುಂಕುಮ, ಚಂದ್ರ ಎಲ್ಲವನ್ನೂ ಸಮರ್ಪಿಸುವುದು. ನಂತರ

ದೋರಸ್ಥಾಪನೆ. ದೇವಿಯ ಬಲಭಾಗದಲ್ಲಿ ಎರಡು ವಿಳ್ಳೆದೆಲೆ ಅಡಿಕೆ ಇಟ್ಟು ಅದರ ಮೇಲೆ 12 ಗಂಟು ಹಾಕಿದ ದಾರಗಳನ್ನಿಟ್ಟು ದೋರಸ್ಥಾಪನೆ ಮಾಡಿ ಅದ

0: ಪ್ರಸನ್ನ ವೆಂಕಟದಾಸರ ವಿರಚಿತ ದೇವಿಯ ಮೇಲಿನ ಈ ಸಾಂಪ್ರದಾಯಿಕ ಹಾಡನ್ನ ಬಹಳ ಮಧುರವಾಗಿ ಹಾಡಿದ್ರಿ ಜಯಶ್ರೀ ಮತ್ತು ವಸಂತ ಅವರೇ. ಪೂಜಾ ವಿಧಾನ ತಿಳಿಸುವಾಗ ಗೀತಾ ಅವರು ದೋರಗ್ರಂಥಿ ಪೂಜೆ ಅಂತ ತಿಳಿಸಿದ್ರು. ಹಾಗೆಂದ್ರೇನು, ಇದನ್ನ ಯಾಕೆ ಕಟ್ಕೊಳ್ಬೇಕು? ಪದ್ಮಾ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೋದಾ?
1: ಹೇಳ್ತೀನಿ ಉಷಾ. ವರಮಹಾಲಕ್ಷ್ಮಿ ವ್ರತದಲ್ಲಿ ಗ್ರಂಥಿ ಪೂಜೆ ಎಂದರೆ ದೇವಿಯ ಪೂಜೆಯ ಸಮಯದಲ್ಲಿ ಬಳಸುವ ಹಳದಿ ದಾರಕ್ಕೆ ಮಾಡುವ ವಿಶೇಷ ಪೂಜೆ. 12 ಗಂಟುಗಳನ್ನು ಹಾಕಿ ತಯಾರಿಸಿದ ಅರಿಶಿನದ ದಾರವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸಿ ಪೂಜಿಸಿ ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಗ್ರಂಥಿ ಎಂದರೆ ಗಂಟು. ಪ್ರತಿಯೊಂದು ಗಂಟು ಒಂದೊಂದು ದೇವಿಯ ಅಥವಾ ಶಕ್ತಿಯ ಪ್ರತೀಕವೆಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಕಲಶಕ್ಕೆ ಪೂಜೆ ಮಾಡುವಾಗ ನಿರ್ದಿಷ್ಟ ಮಂತ್ರಗಳೊಂದಿಗೆ ಗ್ರಂಥಿ ಪೂಜೆಯನ್ನೂ ಮಾಡಲಾಗುತ್ತದೆ. ಪೂಜೆ ಮುಗಿದ ನಂತರ ಆ ಗ್ರಂಥಿಧಾರವನ್ನು ಹೆಂಗಳೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಸುಖ, ಆರೋಗ್ಯ ಮತ್ತು ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ.
2: ಈಗ ಧೂಪ, ದೀಪ, ನೈವೇದ್ಯ, ಕರ್ಪೂರದ ಮಂಗಳಾರತಿ ಮಾಡಿದ ನಂತರ

0: ಎಷ್ಟು ಸೊಗಸಾಗಿ ನನ್ನ ಗೆಳತಿಯರು ಈ ಪೂಜಾ ವಿಧಾನ, ದೋರಗ್ರಂಥಿ, ಧೂಪ, ದೀಪ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರು. ಈಗ ಬಹಳ ಮುಖ್ಯವಾದ್ದು ದೇವಿಗೆ ನೈವೇದ್ಯ. ಇದಕ್ಕೆ ನಮ್ಮ ಪಾಕಶಾಸ್ತ್ರ ಪ್ರವೀಣೆ ಶ್ಯಾಮಲಾ ಸತ್ಯ ಅವರೇ ಸೂಕ್ತವಾದ ವ್ಯಕ್ತಿ. ಶ್ಯಾಮಲಾ ಅವರೇ, ಅಮ್ಮನವರ ಮಹಾನೈವೇದ್ಯಕ್ಕೆ ಏನೇನು ಭಕ್ಷ್ಯಗಳನ್ನ ಹೇಗೆ ತಯಾರು ಮಾಡೋದು ನಮಗೆಲ್ಲ ತಿಳಿಸ್ಕೊಡ್ತೀರಾ?
1: ಖಂಡಿತ ಹೇಳ್ತೀನಿ ಉಷಾ. ಸಾಧಾರಣವಾಗಿ ದೇವಿಗೆ ನೈವೇದ್ಯಕ್ಕೆ ಗುಡಾನ್ನ ಮಾಡೋದು ರೂಢಿನಲ್ಲಿದೆ. ಗುಡಾನ್ನ ಪ್ರೀತ ಮಾನಸ ಎಂಬುದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಬರುವ ದೇವಿಯ ನಾಮವಾಗಿದೆ. ಇದರ ಅರ್ಥ ಬೆಲ್ಲದ ಅನ್ನವನ್ನು ಇಷ್ಟಪಡುವ ಮನಸ್ಸುಳ್ಳವಳು ಎಂದು. ಉಷಾ, ಆದರೆ ನಾನಿವತ್ತು ಅಕ್ಕಿಯ ಬದಲು ಗಾತ್ರದಲ್ಲಿ ಕಿರಿದು ಪೋಷಣೆಯಲ್ಲಿ ಹಿರಿದಾದ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಲ್ಲಿ ಮಾಡುವುದನ್ನು ಹೇಳ್ತೀನಿ. ಸಾಮೆ ಅಕ್ಕಿಗೆ ಇಂಗ್ಲಿಷ್ನಲ್ಲಿ ಲಿಟಲ್ ಮಿಲೆಟ್ ಅಂತಾನೂ ಕರೀತಾರೆ. ಸಾಮೆ ಅಕ್ಕಿ ತಿಂದವನು ಆಮೆಯಂತೆ ದೀರ್ಘಾಯುಷಿಯಾಗೋನು ಅನ್ನುವ ಮಾತು ರೂಢಿಯಲ್ಲಿದೆ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನ ಹೇಳ್ತೀನಿ. ಸಾಮೆ ಅಕ್ಕಿ 1 ಚಿಕ್ಕಪ್ಪು, ಬೆಲ್ಲದ ಪುಡಿ 2 ಕಪ್ಪು, ತೆಂಗಿನ ತುರಿ 1/2 ಕಪ್ಪು, ತುಪ್ಪ 2 ಟೇಬಲ್ ಚಮಚ, ಏಲಕ್ಕಿ ಪುಡಿ 1/4 ಟೀ ಚಮಚ, ಪಚ್ಕರ್ಪುರ ಚಿಟ್ಕಿ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ. ಮಾಡೋ ವಿಧಾನ, ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು 2.5 ಕಪ್ ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಕುಕ್ಕರ್ನಲ್ಲಿ ಅನ್ನನ ಬೇಯಿಸಬೇಕು. 1 ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕಿ ಚೂರು ಮಾಡಿದ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹದವಾಗಿ ಹುರಿದು ಪಕ್ಕಕ್ಕಿಡಬೇಕು. ಅದೇ ಬಾಣಲೆಗೆ ಬೆಂದಿರುವ ಸಾಮೆ ಅಕ್ಕಿ ಅನ್ನ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿ ಶೋಧಿಸಿದ ನೀರು, ತೆಂಗಿನಕಾಯಿ ತುರಿನ ಹಾಕಿ

0: ಚೆನ್ನಾಗಿ ಮಗಚಬೇಕು. ಎಲ್ಲ ಹೊಂದ್ಕೊಂಡು ಗಟ್ಟಿ ಆಗ್ತಾ ಬಂದಾಗ ಮಿಕ್ಕ ತುಪ್ಪ, ಏಲಕ್ಕಿ ಪುಡಿ, ಹುರಿದಿಟ್ಟಿರೋ ಗೋಡಂಬಿ, ದ್ರಾಕ್ಷಿನ ಹಾಕಿದರೆ ಸಾಮೆ ಅಕ್ಕಿ ಗುಡ ಅನ್ನ ರೆಡಿ.
1: ಗೆಳತಿಯರೇ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಹೊಸ ಗುಡಾನ್ನವನ್ನ ತಯಾರಿಸಿ ದೇವಿಗೆ ಸಮರ್ಪಿಸ್ತೀರಿ ತಾನೆ? ಶ್ಯಾಮಲಾ ಅವರೇ, ಸಾಧಾರಣವಾಗಿ ದೇವಿ ನೈವೇದ್ಯಕ್ಕೆ ಹೋಳಿಗೆ ಮಾಡೋದಂತೂ ರೂಢಿ. ಆದ್ರೆ ಬೆಳಗ್ಗೆ ಈ ಪೂಜಾ ಕೈಂಕರ್ಯದ ಜೊತೆ ನಮ್ಗೆಲ್ಲ ಹೋಳಿಗೆ ತಯಾರಿಸೋದು ಬಹಳ ಕಷ್ಟವಾದ ಕೆಲಸ. ತಮ್ಮ ಹತ್ರ ಪಾಕ ಭಂಡಾರವೇ ಇದೆ. ಹಿಂದಿನ ದಿನವೇ ತಯಾರು ಮಾಡಿಟ್ಕೊಳ್ಬಹುದಾದ ಸಕ್ಕರೆ ಹೋಳಿಗೆನೋ ಅಥವಾ ಕೊಬ್ಬರಿ ಹೋಳಿಗೆ ಹೇಗ್ ಮಾಡೋದು ಅಂತ ಸ್ವಲ್ಪ ತಿಳಿಸ್ತೀರಾ?
0: ಖಂಡಿತ ಹೇಳ್ತೀನಿ ಉಷಾ. ಇದು ಮದುವೆ ಆದ ಚಿಕ್ಕ ಹುಡುಗಿಯರು ಸಹ ಸುಲಭವಾಗಿ ಮಾಡಬಹುದಾದಂತಹ ಕೊಬ್ಬರಿ ಒಬ್ಬಟ್ಟನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕೊಬ್ಬರಿ ಮೇಲಿನ ಕಪ್ ಸಿಪ್ಪೆನ ತೆಗೆದು ತುರಿದಿದ್ದು ಒಂದು ಕಪ್ಪು, ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೋಬೇಕು. ಆದರೆ ಸೋಮಾರಿತನದಿಂದ ಅದು ಮಾಡೋದು ಬೇಡ ಅಂದರೆ ಪೇಟೆನಲ್ಲಿ ಸಿಗೋ ಡೆಸಿಕೇಟೆಡ್ ಕೋಕೋನಟ್ ಸಹ ಹಾಕ್ಬೋದು. ಪುಡಿ ಮಾಡಿದ ಸಕ್ಕರೆ ಒಂದು ಕಪ್ಪು, ಹಾಲು 2 ಟೀ ಚಮಚ, ತುಪ್ಪ ಹೂರಣ ಕಲಿಸಲು ಬೇಕಾಗುವಷ್ಟು, ಏಲಕ್ಕಿ ಪುಡಿ 1/4 ಟೀ ಚಮಚ, ಜಾಯಿಕಾಯಿ ಪುಡಿ ಚಿಟಿಕಿ, ಇವೆಲ್ಲನೂ ಹದವಾಗಿ ಕಲಸಿ ಉಂಡೆ ಮಾಡಿಟ್ಕೊಳ್ಳೋದು. ಕಣಕಕ್ಕೆ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಟೇಬಲ್ ಚಮಚ ಹಾಗೂ ಎಣ್ಣೆ. ಮಾಡೋ ವಿಧಾನ, ಬೆಳಗ್ಗೆ ಒಬ್ಬಟ್ಟು ಮಾಡಬೇಕು ಅಂದರೆ ಹಿಂದಿನ ರಾತ್ರಿನೇ ಕಣಕಕ್ಕೆ ಹೇಳಿರುವ ಎಲ್ಲನೂ ಹಾಕಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿಡಬೇಕು. ಮಾರನೇ ದಿನ ಕಣಕದೊಳಗೆ ಹೂರಣದ ಉಂಡೆನಿಟ್ಟು ತೆಳ್ಳಗೆ ಲಟ್ಟಿಸಿ ಸಣ್ಣ ಉರಿನಲ್ಲಿ ಎರಡೂ ಬದಿ ಬೇಯಿಸಬೇಕು.
1: ಆಹಾ, ಎರಡು ಹೊಸ ಪಾಕ ವೈವಿಧ್ಯವನ್ನ ಕಲ್ತ ಹಾಗಾಯ್ತು. ಬಹಳ ವಿವರವಾಗಿ ಸುಲಭವಾಗಿ ಮಾಡೋದನ್ನ ತಿಳಿಸ್ಕೊಟ್ರಿ ಶ್ಯಾಮಲಾ ಅವರೇ. ನಮ್ಮ ಎಲ್ಲ ಗೆಳತಿಯರ ಪರವಾಗಿ ನಿಮಗೆ ಧನ್ಯವಾದಗಳು. ಆದರೆ ನನಗೆ ಒಂದು ಅನುಮಾನ ಇದೆ, ಇದು ನನ್ನ ಅನುಭವ ಕೂಡ. ಹೋಳಿಗೆ ಮಾಡುವಾಗ ಕಣಕ ಎಲ್ಲ ಒಂದು ಕಡೆ ಸರಿದು ಬಿಡುತ್ತೆ, ಇದಕ್ಕೇನಾದರೂ ತಾವು ಟಿಪ್ಸ್ ಕೊಡಬಹುದಾ?
0: ಖಂಡಿತ ಹೇಳ್ತೀನಿ ಉಷಾ. ಹೋಳಿಗೆ ಮಾಡಿ ಮಡಿಸಿದ ನಂತರ ಅದರ ಅಂಚನ್ನ ಕತ್ತರಿಯಿಂದ ಕತ್ತರಿಸೋದ್ರಿಂದ ಈ ಸಮಸ್ಯೆ ಸುಲಭವಾಗಿ ಪರಿಹಾರ.

0: ಸೀಕ್ರೆಟ್ ಟಿಪ್ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಹಾ ಸರಿ, ಈಗ ವಿಜಯ ಅವರನ್ನ ಉಪಾಯಂದಾನದ ಬಗ್ಗೆ ಕೇಳೋಣ. ಇದು ಪೂಜೆಯ ಬಹಳ ಮುಖ್ಯವಾದ ಭಾಗ ಅಂತ ವಿಜಯ ಯಾವಾಗ್ಲೂ ಹೇಳ್ತಾ ಇದ್ರು. ಉಪಾಯಂದಾನ ಅಂದ್ರೇನು? ಇದನ್ನ ಯಾರಿಗೆ ಕೊಡ್ಬೇಕು ಸ್ವಲ್ಪ ತಿಳಿಸ್ತೀರಾ ವಿಜಯ ಅವರೇ?
1: ಖಂಡಿತ ಉಷಾ, ಹೇಳ್ತೀನಿ. ಪೂಜೆಯೆಲ್ಲ ಮುಗಿದ ಮೇಲೆ ಉಪಾಯನ ದಾನದ ಬಗ್ಗೆ ಹೇಳುತ್ತೇನೆ. ಒಂದು ತಟ್ಟೆಯಲ್ಲಿ ಒಂದು ಪಾವು ಅಕ್ಕಿಯನ್ನು ಹಾಕಿ ಅದನ್ನು ಹರಡಿ ಅದರ ಮೇಲೆ ಎರಡು ವಿಳ್ಳೆದೆಲೆ ಅಡಿಕೆಯನ್ನು ಇಟ್ಟು ಆಮೇಲೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಇಟ್ಟು ತೆಂಗಿನಕಾಯಿಯ ಮೇಲೆ ಒಂದು ಉದ್ದರಣೆ ನೀರು ಹಾಕಿ ಪುರೋಹಿತರಿಗೆ ದಾನ ಕೊಡುವುದು. ಪೂಜೆ ಮಾಡಿದ ಪುಣ್ಯ ನಮಗೆಲ್ಲ ಸಿಗಲಿ ಅಂತ ಈ ದಾನವನ್ನು ಕೊಡುತ್ತೇವೆ.
0: ಇಲ್ಲಿಗೆ ಪೂಜೆಗೆ ಸಂಬಂಧಿಸಿದ ಕಲಾಪಗಳೆಲ್ಲ ಮುಗ್ದ ಹಾಗಾಯ್ತು. ನಾವೆಲ್ಲ ಸೇರಿ ವರಮಹಾಲಕ್ಷ್ಮಿಗೆ ಆರತಿ ಬೆಳಗೋಣವೇ.

0: ಕೊನೆಯದಾಗಿ ವ್ರತ ಕತೆ ಹೇಳುವುದರಿಂದ ಅಲ್ಲಿಗೆ ಪರಮಹಾಲಕ್ಷ್ಮಿ ವ್ರತ ಸಂಪನ್ನವಾಗುತ್ತೆ. ನಮ್ಮ ಗೆಳತಿ ಪದ್ಮಾ ಅವರು ವ್ರತ ಕಥೆಯನ್ನ ಸೊಗಸಾಗಿ ತಿಳಿಸ್ಕೊಡ್ತಾರೆ.
1: ಹೇಳ್ತೀನಿ ಉಷಾ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಒಮ್ಮೆ ಕೈಲಾಸದಲ್ಲಿ ಗಣ ಸಮೂಹದೊಂದಿಗೆ ನಗುತ್ತಾ ಕುಳಿತಿದ್ದ ಶಿವನನ್ನು ಉದ್ದೇಶಿಸಿ ಪಾರ್ವತೀದೇವಿಯು, ಪ್ರಾಣೇಶ್ವರ, ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಪಾವನವಾದ ಯಾವುದಾದರೂ ವ್ರತ ಇದೆಯೇ ಎಂದು ಕೇಳಲಾಗಿ, ವರಮಹಾಲಕ್ಷ್ಮೀ ವ್ರತದ ಕಥೆಯು ಪರಮಶಿವನು ಪಾರ್ವತೀದೇವಿಗೆ ತಿಳಿಸಿದ ಹಿನ್ನೆಲೆಯನ್ನು ಹೊಂದಿದೆ. ಮಗಧ ದೇಶದ ಕೌಂಡಿನ್ಯಪುರದಲ್ಲಿ ಚಾರುಮತಿ ಎಂಬ ಬಡಸ್ತ್ರೀ ಇದ್ದಳು. ಪತಿಗೆ ಮತ್ತು ಹಿರಿಯರಿಗೆ ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದ ಪತಿವ್ರತೆ. ಅವಳ ಸೇವೆಯಿಂದ ಸಂತೃಪ್ತಳಾದ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ವ್ರತ ಆಚರಿಸಲು ತಿಳಿಸುತ್ತಾಳೆ. ಚಾರುಮತಿ ಆ ವಿಷಯವನ್ನು ಕುಟುಂಬದವರಿಗೂ ಊರಿನ ಹೆಣ್ಣು ಮಕ್ಕಳಿಗೂ ತಿಳಿಸಿ ಎಲ್ಲರೂ ಸೇರಿ ವಿಧ್ಯುಕ್ತವಾಗಿ ಪೂಜೆ ನೆರವೇರಿಸಿದಾಗ ಅವರ ಮನೆಗಳು ಸಿರಿ ಸಂಪತ್ತಿನಿಂದ ತುಂಬಿಕೊಳ್ಳುತ್ತದೆ. ಯಾರು ಈ ವ್ರತ ಕಥೆಯನ್ನು ಹೇಳುತ್ತಾರೋ ಮತ್ತು ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳೂ ಸಿದ್ಧಿಸುವುದು ಎಂದು ಪಾರ್ವತೀದೇವಿಗೆ ಈಶ್ವರನು ಹೇಳಿದನು. ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮೀ ವ್ರತವೆಂದು ಲೋಕ ಪ್ರಸಿದ್ಧಿಯಾಗಿದೆ.
0: ಇದಾಗಿತ್ತು ಈ ದಿನದ ಪೂಜಾ ವಿಶೇಷ, ಮನೆ ಅಂಗಳದ ಮಹಾಲಕ್ಷ್ಮಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮುಂಬರುವ ಈ ಹಬ್ಬ ನಿಮ್ಮೆಲ್ಲರಿಗೂ ಸಂಪತ್ತು, ಅಷ್ಟೈಶ್ವರ್ಯ, ಸಮೃದ್ಧಿ, ಸಂತೋಷ, ಆರೋಗ್ಯವನ್ನು ಅವ್ಯಾಹತವಾಗಿ ನೀಡ್ತಾ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಈ ರೂಪಕದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿಯರಾದ ಜಯಶ್ರೀ ಅನಿಲ್ ಕುಮಾರ್ ಮತ್ತು ವಸಂತಾ ಪ್ರಕಾಶ್. ಭಾಗವಹಿಸಿದ ಕಲಾವಿದೆಯರು ಶ್ರೀಮತಿಯರಾದ ವಿಜಯಲಕ್ಷ್ಮೀ ಶ್ರೀಹರಿ, ಮಾಲಾ ಜಯಪ್ರಕಾಶ್, ಪದ್ಮಾ ಕೃಷ್ಣಮೂರ್ತಿ, ಗೀತಾ ರವೀಂದ್ರ, ಗಾಯತ್ರಿ ಗೋಪಾಲ್, ಶ್ಯಾಮಲಾ ಸತ್ಯ ಮತ್ತು ನಾನು ಟಿ ಆರ್ ಉಷಾರಾಣಿ. ನಮಸ್ಕಾರ.

0: ಮನೆಯಂಗಳದ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಇದುವರೆಗೆ ಮೂಡಿಬಂತು. ನಿರ್ಮಾಣ ಆಶಾ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಇಂದಿನ ವನಿತಾ ವಿಹಾರ. ಇದು ಆಕಾಶವಾಣಿ ಬೆಂಗಳೂರು. ನಾನು
1: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಶ್ರೋತೃಬಾಂಧವರೇ ಗಮನಿಸಿ, ಇಂದು ಸಂಜೆ 5:30 ಯುವ ಸ್ನೇಹಿತರ ಕಾರ್ಯಕ್ರಮ ಯುವ ವಾಣಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ನೋಟ, ಕರೆಂಟ್ ಅಫೇರ್ಸ್ ಮೂಡಿಬರುವುದು. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ತಪ್ಪದೇ ಆಲಿಸಿ ಸಂಜೆ 5:30 ಯುವ ಸ್ನೇಹಿತರ ಕಾರ್ಯಕ್ರಮ ಯುವ ವಾಣಿಯನ್ನು. ಇಂದು ಸಂಜೆ 6:51 ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ರಾಯಚೂರು ತಾಲೂಕಿನ ಅರಶಣಗಿ ಗ್ರಾಮದ ರೈತರಾದ ಸಿದ್ದಲಿಂಗಪ್ಪ ಅವರೊಡನೆ ಸಂದರ್ಶನ ಮೂಡಿಬರುವುದು. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇಂದು ಸಂಜೆ 5:00 ಹಾಗೂ ರಾತ್ರಿ 8:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವು ಆಲಿಸಬಹುದು. ಹಾಗೆ ಶ್ರೋತೃ ಬಾಂಧವರೇ, ಇಂದು ರಾತ್ರಿ 10:00 ಕನ್ನಡ ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮ ಅಮರ ಮಧುರ ಮೂಡಿಬರುವುದು. ತಪ್ಪದೇ ಆಲಿಸಿ, ಇಂದು ರಾತ್ರಿ 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಅಮರ ಮಧುರ. ಆಕಾಶವಾಣಿ ರಾಯಚೂರು FM ಕೇಂದ್ರ ಕೇಳುಗರೆ, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರುವುದು.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಪರಿಹಾರ, ಈ ವಿಷಯ ಕುರಿತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಿರಿಗಣೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಶೆಟ್ಟಿ.
1: ನಮಸ್ಕಾರ ಕೇಳುಗರೆ. ಋತುಬಂಧ ಎನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ನಡೆಯುವ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಇದು ಮುಟ್ಟಿನ ಅವಧಿ ಶಾಶ್ವತವಾಗಿ ನಿಲ್ಲುವ ಹಂತವನ್ನು ಸೂಚಿಸುತ್ತದೆ. ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಮಂಗಳೂರು ಕೆಎಂಸಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿರುವ ಡಾಕ್ಟರ್ ಸಿರಿ ಗಣೇಶ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ.
2: ಸ್ವಾಗತ
1: ಡಾಕ್ಟರ್. ಈಗ ಋತುಬಂಧ ಅಂದ್ರೆ ಏನು, ಸಾಮಾನ್ಯವಾಗಿ ಇದು ಯಾವ ವಯಸ್ಸಿನಲ್ಲಿ ಆರಂಭ ಆಗ್ತದೆ?
2: ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ರಿ, ಋತುಬಂಧ ಅಂತಂದ್ರೆ ಋತುಚಕ್ರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದು ಅಂತ ಅರ್ಥ.

0: ಅಷ್ಟು 12 ತಿಂಗಳು ವೆಯ್ಟ್ ಮಾಡಿದ್ರು ಮತ್ತೆ ಋತುಚಕ್ರ ಆಗಿಲ್ಲ ಅಂತಂದ್ರೆ ದೆನ್ ವಿ ವಿಲ್ ಥಿಂಕ್ ಆಫ್ ಮೆನೋಪಾಸ್.
1: ಅಂದ್ರೆ ಇದು ಯಾವ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಆರಂಭ ಆಗುವಂತದ್ದು?
0: ಹಾ, ಸಾಮಾನ್ಯವಾಗಿ ಒಂದು 47-48 ವರ್ಷ ವಯಸ್ಸಿನಲ್ಲಿ ಶುರು ಆಗುತ್ತೆ. ಆದ್ರೆ ಎಕ್ಸಾಕ್ಟ್ಲಿ ಅದೇ ವರ್ಷಕ್ಕೆ ಆಗ್ಬೇಕಂತಿಲ್ಲ, ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಒಂದು 45-46 ವರ್ಷಕ್ಕೆ ಆಗುತ್ತೆ, ಕೆಲವೊಬ್ಬರಿಗೆ ಒಂದು 50-52 ವರ್ಷದ ತನಕನು ಆಗುವ ಚಾನ್ಸಸ್ ಇರುತ್ತೆ. ಆದ್ರೆ 40 ವರ್ಷದಕ್ಕಿಂತ ಮುಂಚಿತವಾಗಾದ್ರೆ ಬಿಫೋರ್ 40 ಇಯರ್ಸ್ ಅದಕ್ಕೆ ನಾವು ಪ್ರೀಮೆಚ್ಯೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ತರದ್ದೇ ಕಾರಣಗಳಿರ್ತವೆ. ಇನ್ನು 52 ವರ್ಷದ ನಂತರನೂ ಇದೇ ತರ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿದ್ರೆ ನಾವು ಸ್ವಲ್ಪ ಬೇರೆ ಕಾರಣಗಳು, ಉದಾಹರಣೆಗೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್, ಈ ತರದ್ದೆಲ್ಲ ಇವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ಬಟ್ ಸಹಜವಾಗಿ ನಾರ್ಮಲ್ ಆಗಿ ಹೇಳಬೇಕಂದ್ರೆ ಒಂದು 47-48 ಇಯರ್ಸ್ ಎವರೇಜ್ ಅಲ್ಲಿ ಋತುಚಕ್ರ ನಿಲ್ಲುತ್ತೆ.
1: ಈಗ ಋತುಚಕ್ರ ಹದಿಹರೆಯದಲ್ಲಿ ಬೇಗ ಆಯಿತು ಅಂತ ಇದ್ದಾಗ,
0: ಹೌದು,
1: ಅಥವಾ ಬೇಗ ಆರಂಭ ಆಯಿತು ಅದಕ್ಕೆ ಬೇಗ ನಿಲ್ತಾ ಉಂಟು ಅನ್ನುವಂಥದ್ದೇನಾದರೂ?
0: ತುಂಬಾ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಇದು ಎಲ್ಲ ಜನರಲ್ಲೂ ಸಾಮಾನ್ಯವಾಗಿ ಇರುವಂತಹ ಪ್ರಶ್ನೆ. ಅಂದ್ರೆ ಬೇಗ ಋತುಮತಿ ಆದ ತಕ್ಷಣ ಬೇಗ ಮುಟ್ಟ ನಿಲ್ಲುತ್ತೆ ಅನ್ನೋದು ಆ ತರ ಯಾವುದೂ ಇಲ್ಲ. ಮೆನೋಪಾಸ್ ಅಥವಾ ಋತುಬಂಧಕ್ಕೆ ಆಲ್ರೆಡಿ ಇಟ್ ಈಸ್ ಜೆನೆಟಿಕಲಿ ಡಿಟರ್ಮೈಂಡ್. ನಾವು ಹುಟ್ಟಬೇಕಾಗಿದ್ರೇನೆ, ಅಂದ್ರೆ ಫಾಲಿಕ್ಯುಲರ್ ಕೌಂಟ್ಸ್, ಫಾಲಿಕ್ಯುಲರ್ ಸೆಲ್ ಅಂತ ಹೇಳ್ತೀವಿ, ಅದು ಹುಟ್ಟಬೇಕಿದ್ರೆ ಒಂದು ಇಂತಿಷ್ಟು ಕೌಂಟ್, ಲೈಕ್ 1 ಲಕ್ಷ 2 ಲಕ್ಷ ಆ ತರ ಇರುತ್ತೆ. ಪ್ರತಿ ತಿಂಗಳಲ್ಲಿ ಸ್ತ್ರೀ ಋತುಚಕ್ರ ಆದಾಗ, ಪೀರಿಯಡ್ಸ್ ಆಗ್ತಾ ಇದ್ದಾಗ ಈ ಫಾಲಿಕ್ಯುಲರ್ ಸೆಲ್ಸ್ಗಳು ಕೌಂಟ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಒಂದು ಪೀರಿಯಡ್ಸ್ ಅಲ್ಲಿ ಇಷ್ಟು ಫಾಲಿಕ್ಯುಲರ್ ಸೆಲ್ಸ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗುದಿಲ್ಲ. ಸೊ ಅದು ಈಚ್ ಪರ್ಸನ್ಸ್ ಬಾಡಿ ಹ್ಯಾಬಿಟ್ ಮೇಲೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ನಿಧಾನವಾಗಿ ಆಗುತ್ತೆ.
1: ಈಗ ಋತುಬಂಧದ ನಂತರ ಒಬ್ಬ ಮಹಿಳೆಗೆ ಅವಳ ದೇಹದಲ್ಲಿ ಪ್ರಮುಖವಾಗಿ ಯಾವ ಬದಲಾವಣೆಗಳು ಕಾಣಿಸಿಕೊಳ್ತದೆ ಡಾಕ್ಟರ್?
0: ಹಾ, ನೀವು ಋತುಬಂಧದ ಲಕ್ಷಣಗಳನ್ನ ಕೇಳ್ತಾ ಇದ್ದೀರಾ ಅಲ್ವಾ?
1: ಹೌದು.
0: ಹಾ, ಮೆನೋಪಾಸಲ್ ಸಿಂಪ್ಟಮ್ಸ್ ಅಲ್ಲಿ ನಾವು ಒಂದಿಷ್ಟು ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಮತ್ತೆ ಲೇಟ್ ಸೀಕ್ವೆಲ್ಸ್. ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂದ್ರೆ, ಫಸ್ಟ್ ನಮ್ಗೆ ಎಲ್ರಿಗೂ ಗೊತ್ತಿದೆ, ಮೆನ್ಸ್ಟ್ರೇಷನ್ ಇಟ್ ಇಸ್ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಒವೇರಿಯನ್ ಫಂಕ್ಷನ್. ನಿಜವಾಗ್ಲೂ ರಥಬಂಧದಲ್ಲಿ ಏನಾಗುತ್ತಂದ್ರೆ ಅಂಡಾಶಯ ಅನ್ನುವಂತ ಆರ್ಗನ್ ಇರುತ್ತಲ್ಲ, ಅದರ ಕೆಲಸ ನಿಷ್ಕ್ರಿಯವಾಗ್ತಾ ಹೋಗುತ್ತೆ. ಕಾಲಕ್ರಮೇಣ ಅದು ನಿಧಾನವಾಗಿ ಅದರ ಕೆಲಸ ಮಾಡೋದನ್ನ ನಿಲ್ಲಿಸ್ತಾ ಹೋಗುತ್ತೆ. ಇದರ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್, ಹೊರಗಡೆ ನಾವು ಏನ್ ಕಾಣಿಸ್ತೀವಿ ಅಂತಂದ್ರೆ, ಈ ಋತುಚಕ್ರ ತಿಂಗಳು ತಿಂಗಳಿಗೆ ಆಗೋದು ನಿಲ್ತಾ ಹೋಗುತ್ತೆ. ಇದು ಫಸ್ಟ್ ಸಿಂಪ್ಟಮ್ಸ್, ಮೊದಲ ಲಕ್ಷಣ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಈ ಮೆನ್ಸ್ಟ್ರಲ್ ಸೈಕಲ್ ಕ್ಲಾಸಿಕಲಿ 3 ನಿದ್ದದಲ್ಲಿ ನಿಲ್ಬಹುದು. ಒಂದು, ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ, ಸಡನ್ ಆಗಿ ಸ್ಟಾಪ್ ಆಗುತ್ತೆ. ದಟ್ ಈಸ್ ಒನ್ ವೇ ಆಫ್ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಇನ್ನೊಂದು, ನಿಧಾನವಾಗಿ ಸ್ಪೇಸಿಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ 28 ದಿವಸದ ಸೈಕಲ್ ನಾರ್ಮಲ್ ಆಗಿದ್ರೆ ಒಂದು ಸ್ವಲ್ಪ ಟೈಮಲ್ಲಿ ಅವ್ರದ್ದು 35 ದಿವಸಕ್ಕೆ ಹೋಗ್ಬೋದು, 40 ದಿವಸಕ್ಕೆ ಹೋಗ್ಬೋದು, 60 ದಿವಸಕ್ಕೆ ಹೋಗ್ಬೋದು, 2 ತಿಂಗಳು, 3 ತಿಂಗಳು, ಹೀಗೆ ಹೀಗೆ ಕ್ರಮೇಣ ಹೋಗಿ ಅದು ಕಂಟಿನ್ಯೂಸ್ ಆಗಿ, ನಾನು ಹೇಳಿದ್ನಲ್ಲ 12 ತಿಂಗಳು ಕಂಟಿನ್ಯೂಸ್ ಆಗಿ ಸ್ಟಾಪೇ ಆಗ್ಬಿಡುತ್ತೆ. ಅದಕ್ಕೆ ನಾವು ಮೆನೋಪಾಸ್ ಹೇಳ್ತೀವಿ. ಅದು ಇನ್ನೊಂದು ವೇ. ಇನ್ನೊಂದು ಏನಂತಂದ್ರೆ, ನಿಧಾನವಾಗಿ ರೆಗ್ಯುಲರ್ ಇರುತ್ತೆ ಸೈಕಲ್ಸ್, 28 ದಿವಸ ಹಾಗೆ ಹೋಗ್ತಾ ಇರುತ್ತೆ. ಆದ್ರೆ ಬ್ಲೀಡಿಂಗ್ 3 ದಿವಸ ಹೋಗುವಲ್ಲಿ 2 ದಿವಸಕ್ಕೆ ಹೋಗುತ್ತೆ, 1 ದಿವಸಕ್ಕೆ ಹೋಗುತ್ತೆ. ಅದರ ವಾಲ್ಯೂಮ್, ಮೆನ್ಸ್ಟ್ರಲ್ ಬ್ಲಡ್ ವಾಲ್ಯೂಮ್ ಹೇಳ್ತೀವಲ್ಲ, ಅದು ಕಮ್ಮಿ ಆಗ್ತಾ ಹೋಗ್ತದೆ. ಇದು ಕೂಡ ಇನ್ನೊಂದು ರೀತಿಯಲ್ಲಿ ಆಗುವಂತದ್ದು. ಇದು
1: ಹಾಗಾಗಿ ಇಂಥದ್ದೇ ಒಂದು ಲಕ್ಷಣ ಅಂತ ಹೇಳಿ ಹೇಳಲಿಕ್ಕಾಗುದಿಲ್ಲ.
0: ಹೌದು.
1: ಈಗ ಡಾಕ್ಟ್ರೆ, ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಆರೋಗ್ಯ ಸಮಸ್ಯೆಗಳು ಯಾವುವೆಲ್ಲ?
0: ಇದು ನಾನು ಆಗ್ಲೇ ಹೇಳಿದ್ದೀನಿ, ಇದ್ರದ್ದು ಲೇಟ್ ಸೀಕ್ವೆಲ್ ಅಂತ ಹೇಳ್ತೀವಿ. ಅಂದ್ರೆ ಋತುಬಂಧ ಆದ್ಮೇಲೆ ಸುಮಾರು ವರ್ಷಗಳ ನಂತರ ಏನೇನು ಆಗ್ಬಹುದು ದೇಹದಲ್ಲಿ ಬದಲಾವಣೆಗಳು ಅನ್ನೋದಕ್ಕೆ, ಮುಖ್ಯವಾಗಿ ಇದರಲ್ಲಿ ನಮ್ಗೆ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್, ಅಂದ್ರೆ ಹಾರ್ಟ್ ಡಿಸೀಸ್. ಹೌದು ಹೌದು, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ಸ್, ಹಾರ್ಟ್ ಡಿಸೀಸ್, ಈ ತರದ್ದು, ಅಥವಾ ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಲೈಕ್ ಸ್ಟ್ರೋಕ್ ಆಗ್ಬಹುದು, ಮತ್ತೆ ಮೂಳೆ ಸವೆತ ಹೇಳ್ತೀವಲ್ಲ ಆಸ್ಟಿಯೋಪರಾಸಿಸ್ ಆರ್ ಆಸ್ಟಿಯೋಪೀನಿಯಾ, ಇದರ ಇನ್ಸಿಡೆನ್ಸ್ ಹೆಚ್ಚಳ ಆಗ್ಬಹುದು. ಅದರ ಜೊತೆಗೆ ಲಾಸ್ ಆಫ್ ಲಿಬಿಡೋ ಅಂತಂದ್ರೆ ಲೈಂಗಿಕತೆಯಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂತದ್ದು, ಈ ತರದ್ದೆಲ್ಲ ಲಕ್ಷಣಗಳು ಬರ್ತವೆ. ಅದರ ಜೊತೆಗೆ ಗರ್ಭಚೀಲ ಜರುಗೋದಂತ ಸಾಮಾನ್ಯವಾಗಿ ಜನರು ಹೇಳೋದು ಕೇಳಿರ್ಬೋದು ನೀವು. ಯೂಟ್ರಸ್ ವಿಲ್ ಗೆಟ್ ಪ್ರೊಲ್ಯಾಪ್ಸ್ಡ್, ಅಂದ್ರೆ ಅದು ಇರುವ ಸ್ಥಾನದಿಂದ ಸ್ವಲ್ಪ ಕೆಳಕ್ಕೆ ಜರ್ಕೊಂಡು ಬರುತ್ತೆ. ಸೊ ಈ ಕಾಂಪ್ಲಿಕೇಶನ್ ಕೂಡ ಮೆನೋಪಾಸಲ್ ವುಮೆನ್ ಅಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ.
1: ಈ ಸಂದರ್ಭದಲ್ಲಿ ಈಗ ನೀವು ಹೇಳಿದ್ರಿ ಗರ್ಭಚೀಲ ಕೆಳಗೆ ಜಾರುವಂತಹ ಸಾಧ್ಯತೆ ಇರುತ್ತದೆ ಅಂತ.
0: ಹೌದು.
1: ಸಾಮಾನ್ಯವಾಗಿ 45 ವಯಸ್ಸಿನ ನಂತರ ಈ ಗರ್ಭಚೀಲಗಳನ್ನ ತೆಗೆಯುವಂತಹ ಸಂದರ್ಭಗಳು ಬರ್ತವೆ.
0: ಹೌದು.
1: ಇದು ಕೂಡ ಅದೇ ಕಾರಣಕ್ಕಾಗಿರ್ಬೋದೇ?
0: ಹಾ, ಇದು ನೀವು ಕೇಳ್ತಾ ಇರೋದು ಒಳ್ಳೆ ಕ್ವಶನ್. ಯಾಕೆ ಹೇಳಿದ್ರೆ, ಈಗ ನಾನು ನಾರ್ಮಲ್ ಆಗಿ 47 ವರ್ಷಕ್ಕೆ ಮೆನೋಪಾಸ್ ಆಗುತ್ತೆ ಅಂತ ಹೇಳಿದೆ.

0: ಆದರೆ ಕೆಲವರಲ್ಲಿ 40 ವರ್ಷದ ಮುಂಚೆನೆ ಅಂದರೆ ಪ್ರಿಮೆಚ್ಯೂರ್ ಮನೋಪಾಸ್, ತುಂಬ ಬೇಗ ಅವರಿಗೆ ಮುಟ್ಟು ನಿಂತು ಹೋಗ್ಬಿಡುತ್ತೆ. ಇದಕ್ಕೆ ಕಾರಣ ಏನಂದರೆ ಯೂಟ್ರಸ್ ತೆಗೆಯುವಂಥ ಸರ್ಜರಿ, ಒಂದು ಯೂಟ್ರಸ್ ರಿಮೂವಲ್ ಹಿಸ್ಟ್ರೆಕ್ಟಮಿ. ಅದು ಬಿಟ್ಟರೆ ನಾವು ಸಂತಾನ ಹರಣ ಮಾಡಲಿಕ್ಕೆ ಆಪರೇಷನ್ ಮಾಡ್ತೀವಿ, ಟ್ಯುಬೆಕ್ಟಮಿ ಅಂತ ಹೇಳ್ತೀವಿ. ಇದು ಮಾಡಿದರೂ ಕೂಡ ಒಂದು ಸ್ವಲ್ಪ ಚಾನ್ಸಸ್ ಬ್ಲಡ್ ಸಪ್ಲೈ ಟು ದ ಓವರಿ, ಅಂಡಾಶಯಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ. ಇದರ ಕಾರಣದಿಂದಾಗಿ ಓವರಿ ಫಂಕ್ಷನ್ನ ಕಡಿಮೆ ಮಾಡುತ್ತೆ. ನಾನು ಮೊದಲಿಗೆ ಹೇಳಿದೆ, ಋತುಬಂಧ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಲಾಸ್ ಆಫ್ ಒವೇರಿಯನ್ ಫಂಕ್ಷನ್, ಅಂಡಾಶಯದ ಕಾರ್ಯಕ್ಷಮತೆ ಕಮ್ಮಿ ಆಗ್ತಾ ಹೋಗೋದು, ಅದೇ ಹೊರಗಡೆ ಕಾಣಿಸೋದು ನಮಗೆ ಋತುಬಂಧ ಅಂತ. ಸೊ ನಾವು ಟ್ಯುಬೆಕ್ಟಮಿ ಮಾಡುವಾಗ ಓವೇರಿಗೆ ಹೋಗ್ತಾ ಇರುವಂತ ರಕ್ತ ಸಂಚಾರ ಸ್ವಲ್ಪ ಕಟ್ ಆಗುವ ಚಾನ್ಸಸ್ ಇರುತ್ತೆ, ಇದರಿಂದನೂ ಕೂಡ ಆಗುತ್ತೆ. ಮತ್ತೆ ಅದು ಬಿಟ್ಟರೆ ಕ್ಯಾನ್ಸರ್ ಥೆರಪಿ ಕೊಡಬೇಕಿದ್ರೆ ನಾವು ರೇಡಿಯೋಥೆರಪಿ ಕೊಡ್ತೀವಿ, ಮತ್ತೆ ಕಿಮೋಥೆರಪಿ ಕೊಡ್ತೀವಿ. ಅದರ ದುಷ್ಪರಿಣಾಮವಾಗಿ ಅಡ್ವರ್ಸ್ ಇಫೆಕ್ಟ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ಲೀಡ್ ಟು ಪ್ರಿಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್. ಸೊ ಈ ಎಲ್ಲ ಕಾರಣದಿಂದನೂ ಪ್ರಿಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್ ಆಗುತ್ತೆ. ಆದರೆ ಪ್ರೊಲ್ಯಾಪ್ಸ್ ಅಂತಂದ್ರೆ ಈ ಮೆನೋಪಾಸಿನ ಒಂದು ಕಾಂಪ್ಲಿಕೇಶನ್, ಬಟ್ ಪ್ರಿಮೆಚ್ಯೂರ್ ಮೆನೋಪಾಸ್ ಇಸ್ ಎ ಕಾಂಪ್ಲಿಕೇಶನ್ ಆಫ್ ಹಿಸ್ಟೆಕ್ಟಮಿ, ಅಂದ್ರೆ ಗರ್ಭಚೀಲ ತೆಗೆಯುವಂತ ಆಪರೇಷನ್ ಮಾಡಿರ್ತೀವಲ್ಲ, ಅದರ ದುಷ್ಪರಿಣಾಮವಾಗಿ ಬೇಗ ಮೆನೋಪಾಸ್ ಆಗೋದು. ಎರಡು ಬೇರೆ ಕಂಡೀಷನ್ ಇದು. ಪ್ರಿಮೆಚ್ಯೂರ್ ಮೆನೋಪಾಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್ ಅಂಡ್ ಪ್ರೊಲ್ಯಾಪ್ಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್.
1: ಹಾಗಾದ್ರೆ ಈ ಋತುಬಂಧಕ್ಕೂ ಈ ಗರ್ಭಚೀಲವನ್ನು ತೆಗೆಯುವಂತಹ ಒಂದು ಆ ಸಮಸ್ಯೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳ್ತೀರಿ?
0: ಇದೆ, ಗರ್ಭಚೀಲ ತೆಗೆದಾಗ ಪ್ರಿಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್ ಆಗಿ ಈ ಬೇರೆ ಲಕ್ಷಣಗಳು ಹೇಳಿದ್ನಲ್ಲ, ಮೂಳೆ ಸವೆತ ಕಾಣಿಸ್ಕೊಳ್ಳೋದು, ಹಾರ್ಟ್ ರಿಲೇಟೆಡ್ ಹೃದಯ ಸಂಬಂಧಿ ಕಾಯಿಲೆಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಓವೇರಿಯಲ್ಲಿ ಈಸ್ಟ್ರೋಜನ್ ಅನ್ನುವಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆ ಹಾರ್ಮೋನ್ ನ ಅಂಶ ದೇಹದಲ್ಲಿ ಕಮ್ಮಿ ಆಗ್ತಾ ಇದ್ದಾಗೇನೆ, ಕ್ಷೀಣಿಸ್ತಾ ಇದ್ದಾಗೇನೆ ಈ ತರದ ಅಡ್ಡ ಪರಿಣಾಮಗಳು ಕಾಣಿಸಿಕೊಳ್ಳುವಂತ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಈ ತರ ಪ್ರಿಮೆಚ್ಯೂರ್ ಅಂದ್ರೆ ಬೇಗ ಮುಟ್ಟು ನಿಂತಾಗ ನಾವು ಪ್ರಾಪರ್ ಇವ್ಯಾಲ್ಯುಯೇಷನ್ ಮಾಡೋದು, ಯಾವ ಕಾರಣದಿಂದ ಈ ತರ ಬೇಗ ಮುಟ್ಟು ನಿಂತಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನವರು ಇದನ್ನ ನಿರ್ಲಕ್ಷಿಸಿ ಬಿಡ್ತಾರೆ. ಅದನ್ನ ನಿರ್ಲಕ್ಷಿಸಬಾರದು. ಕೂಡಲೇ ಹತ್ತಿರದ ಯಾವ್ದಾದ್ರು ಸ್ತ್ರೀ ರೋಗ ತಜ್ಞರಿಗೆ ಭೇಟಿಯಾಗ್ಬಿಟ್ಟು ಅದರ ಕಾರಣ ಏನಂತ ತಿಳ್ಕೊಳ್ಳೋದು ತುಂಬಾ ಅಗತ್ಯ.
1: ಈಗ ಡಾಕ್ಟ್ರೆ, ಹಾಗಾದ್ರೆ ಈ ಗರ್ಭಚೀಲವನ್ನ ತೆಗೆದ ನಂತರ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರಬಹುದು ಅಥವಾ ಮಂಡಿ ಸವೆತ, ಇದು ಕಾಡಬಹುದಾ ಅಥವಾ ಸಾಧ್ಯತೆಗಳು ಜಾಸ್ತಿ
0: ಆಗ್ತವೆ ಅಂತ? ಹೌದು.
1: ಹಾಗಾದ್ರೆ ಡಾಕ್ಟ್ರೆ, ಈಗ ಹೃದಯ ಸಂಬಂಧಿತ ರೋಗಗಳ ಅಪಾಯ ಋತುಬಂಧದ ನಂತರ ಯಾಕೆ ಹೆಚ್ಚಾಗ್ತದೆ ಅಂತ ಹೇಳ್ತೀರಿ?
0: ನಾನು ಹೇಳಿದೆ, ಓವೇರಿಯ ಫಂಕ್ಷನ್ ಏನಂತಂದ್ರೆ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ಉತ್ಪತ್ತಿ ಮಾಡುದು ಅದರ ಕಾರ್ಯ. ಈ ಮೆನೋಪಾಸ್ ನಂತರ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ನ ಪ್ರಮಾಣ ಅನ್ನೋದು ಇದರಲ್ಲಿ ಕಮ್ಮಿ ಆಗುತ್ತೆ. ಇದರಿಂದಾಗಿ ಏನಾಗುತ್ತಂದ್ರೆ, ನೀವು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕೇಳಿರ್ಬೋದು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು, ಮತ್ತೆ ಕೆಲವೊಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಇದೆ, ಅದರಲ್ಲಿ HDL ಹೈ ಡೆನ್ಸಿಟಿ ಲಿಪಿಡ್ಸ್. ಸೊ ಇದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇನ್ನು LDL ಮತ್ತೆ ಟ್ರೈಗ್ಲಿಸರೈಡ್ಸ್ ಮತ್ತೆ VLDL ಇವೆಲ್ಲ ಏನಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ಸ್ಗಳು. ಸಾಮಾನ್ಯವಾಗಿ HDL ವ್ಯಾಲ್ಯೂ ಜಾಸ್ತಿ ಇದ್ದು ಉಳಿದಿರೋದೆಲ್ಲ ಕಮ್ಮಿ ಇರುತ್ತೆ. ಬಟ್ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆದಾಗ, ಇದರ ಪ್ರಮಾಣ ಕಮ್ಮಿ ಆದಾಗ ಅದು ರಿವರ್ಸ್ ಆಗ್ಬಿಡುತ್ತೆ, ರೇಷಿಯೋ ರಿವರ್ಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಗುಡ್ ಕೊಲೆಸ್ಟ್ರಾಲ್ಸ್, ಬ್ಯಾಡ್ ಕೊಲೆಸ್ಟ್ರಾಲ್ ವಿಲ್ ಇನ್ಕ್ರೀಸಸ್. ಇದು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳೆಲ್ಲ ಒಂದೊಂದ್ಸಲಿ ಹೆಪ್ಪುಗಟ್ಟುತ್ತವೆ, ಅಲ್ಲಿ ಅದಕ್ಕೆ ಅಥೆರೋಸ್ಕ್ಲೆರೋಸ್ ಅಂತ ಒಂದು ಕಂಡೀಷನ್ ಹೇಳ್ತೀವಿ. ಅದರ ಜೊತೆ ಏನಾಗುತ್ತೆ, ಹೃದಯದ ರಕ್ತ ಸಂಚಾರಗಳೆಲ್ಲ ಕಮ್ಮಿ ಆಗ್ತವೆ. ಹೀಗಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಲೇಟೆಡ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಮೆನೋಪಾಸಲ್ ವುಮೆನ್ನಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತವೆ.
1: ಈಗ ಋತುಬಂಧದ ಬಳಿಕ ಮಾನಸಿಕ ಒತ್ತಡ, ಆತಂಕ ಇದೆಲ್ಲ ಸಾಮಾನ್ಯವಾಗಿ ಇರ್ತದೆ ಅಂತ ಹೇಳಿದ್ರೆ, ಇದು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಡಾಕ್ಟರ್?
0: ಖಂಡಿತವಾಗಿಯೂ ಮೆಜಾರಿಟಿ ಆಫ್ ದ ವಿಮೆನ್ಸ್ ಇನ್ ದಾಟ್ ಏಜ್ ಗ್ರೂಪ್, ಅವರಿಗೆ ಮುಖ್ಯವಾಗಿ ಕಾಡುವುದೇ ಮಾನಸಿಕ ಸಮಸ್ಯೆಗಳು. ಇಂಥವರಿಗೆ ನಾವು ಮುಖ್ಯವಾಗಿ ಆಪ್ತ ಸಮಾಲೋಚನೆ ಹೇಳ್ತೀವಿ, ಕೌನ್ಸಿಲಿಂಗ್ ಖಂಡಿತವಾಗಿಯೂ ಬೇಕೇ ಬೇಕು. ಹೆಚ್ಚಿನವರು ಇದನ್ನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ಬಟ್ ಕೌನ್ಸಿಲಿಂಗ್ ಅಗತ್ಯವಾಗಿ ಬೇಕು. ಒಂದು, ಇವರಿಗೆ ಯಾಕೆ ಈ ತರ ಮಾನಸಿಕವಾಗಿ ಒತ್ತಡ ಆಗುತ್ತೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಇವರಿಗೆ ಒಂದು ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆಗಿರುತ್ತೆ, ಇದರಿಂದ ವ್ಯಾಸೋಮೋಟರ್ ಸಿಂಪ್ಟಮ್ಸ್ ಅಂತ ಹೇಳಿದ್ನಲ್ಲ, ಹಾಟ್ ಫ್ಲಾಶಸ್ ಇವೆಲ್ಲ ಆಗುತ್ತೆ. ಇದರ ಅಡ್ಡ ಪರಿಣಾಮವಾಗಿ ಅವರಿಗೆ ರಾತ್ರಿ ಸರಿಯಾಗಿ ನಿದ್ರೆ ಆಗುವುದಿಲ್ಲ, ನಿದ್ರಾಹೀನತೆ ಆಗುತ್ತೆ, ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಇದು ಒಂದು ಕಂಡೀಷನ್. ಅದರ ಜೊತೆ ಈಸ್ಟ್ರೋಜನ್ನ ಇನ್ನೊಂದು ಮುಖ್ಯವಾದ ಕಾರ್ಯ ಏನಂತಂದ್ರೆ, ನಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಅಥವಾ ಕೊಲಾಜನ್ಸ್, ಈ ತರದ ಪ್ರೋಟೀನ್ ಅಂಶಗಳು ಇವೆಲ್ಲ ಇದ್ರೆ ನಮ್ಮ ಚರ್ಮಗಳದ್ದು ಇದರ

0: ಟೋನ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದರ ಪ್ರಮಾಣ ದೇಹದಲ್ಲಿ ಕಡಿಮೆ ಆದಾಗ ಚರ್ಮಗಳೆಲ್ಲ ಸುಕ್ಕುಗಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಹೆಂಗಸರಿಗೆ ಏನ್ ಹೇಳಿ, ತಾವು ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲರ ಬಯಕೆ. ಬಟ್ ಮೆನೋಪಾಸ್ ಆದ್ಮೇಲೆ ಸಡನ್ ಆಗಿ ಈ ತರದ ಸ್ವಲ್ಪ ದೇಹದಲ್ಲಿ ಮಾರ್ಪಾಟುಗಳಾಗ್ತಾ ಹೋಗ್ತವೆ. ಕೂದಲು ಗ್ರೇ ಆಗ್ತವೆ, ಮುಖಗಳು ಚರ್ಮ ಎಲ್ಲ ಸುಕ್ಕುಗಟ್ತವೆ, ಮತ್ತೆ ಅಧಿಕ ತೂಕ ಆಗ್ತದೆ, ಒಬೆಸಿಟಿ ಹೇಳ್ತೀವಿ. ಅದು ಸೊಂಟದಲ್ಲಿ ಅಥವಾ ತೊಡೆ ಭಾಗದಲ್ಲಿ, ಹಿಪ್ಸ್ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹ ವ್ಯತಿರಿಕ್ತವಾಗಿ ಕಾಣಕ್ಕೆ ಶುರುವಾಗುತ್ತೆ. ಇದು ಕೂಡ ಒಂದು ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಹೇಳಿದ್ದೀನಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ದಿದ್ದಾಗ ಆಗ್ಲೂ ಕೂಡ ಅವರಿಗೆ ಖಿನ್ನತೆ ಇವೆಲ್ಲ ಬಾಧಿಸುವಂತ ಸಮಸ್ಯೆಗಳು ಇರುತ್ತೆ.
1: ಅಂದ್ರೆ ಸಾಮಾನ್ಯವಾಗಿ 45ರ ನಂತರ ಅವರ ಜೀವನ ಸ್ವಲ್ಪ ಒತ್ತಡದಿಂದಲೇ ಇರ್ತದೆ,
0: ಒತ್ತಡದಲ್ಲೇ
1: ಮಕ್ಕಳ ಜವಾಬ್ದಾರಿ, ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು, ಅವರು ಕುಗ್ಗಿ ಹೋಗುವಂತದ್ದು ಸಾಮಾನ್ಯವಾಗಿ ಇರ್ತದೆ ಅಲ್ಲರೋ.
0: ಹೌದು ಹೌದು. ಅದರ ಜೊತೆ ಈ ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ಅವರಿಗೆ ಇನ್ನಿಷ್ಟ ಅದನ್ನ ಅಧಿಕ ಮಾಡಿ ಬಿಡುತ್ತೆ. ಹಾಗಾಗಿ ಅದು ಎರಡು ಒಟ್ಟು ಅಡಿಷನಲ್ ಆಗ್ಬಿಟ್ಟು ಫೈನಲಿ ದೇ ಫೀಲ್ ದಟ್ ನನಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಇನ್ನೇನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲಪ್ಪ ಅನ್ನೋದು ಆತರ ಮನಸ್ಸಿಗೆ ಹೊಕ್ಕುಬಿಡುತ್ತೆ, ಮನಸ್ಸಿಗೆ ನಾಟುಬಿಡುತ್ತೆ, ನೆಗೆಟಿವ್ ಥಾಟ್ಸ್ ಬರುವಂತ ವಿಚಾರಗಳು ಬರುವಂತದ್ದು ಜಾಸ್ತಿ ಆಗ್ತವೆ. ಹಾಗಾಗಿ ಅವರಿಗೆ ಕೌನ್ಸಿಲಿಂಗ್ ತುಂಬಾ ಅಗತ್ಯ.
1: ಈಗ ನಾವಾಗ್ಲೇ ಮಾತನಾಡಿದ ಹಾಗೆ ಮಂಡಿ ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ ಅಂತ ಹೇಳಿ,
0: ಹೌದು,
1: ಇಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ತಮ್ಮ ಈ ಮಂಡಿ ನೋವು ಬಾರದ ಹಾಗೆ ಯಾವ ರೀತಿ ಅವರು ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬಹುದು ಡಾಕ್ಟರ್?
0: ಮೊದಲನೆಯದಾಗಿ ಯಾಕೆ ಇವರಿಗೆ ಮಂಡಿ ನೋವಿನ ಸಮಸ್ಯೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಸ್ಟಿಯೋಪೊರಾಸಿಸ್ ಅಂದ್ರೆ ಮೂಳೆಯ ಸಾಂದ್ರತೆ ಕಮ್ಮಿ ಆಗುವುದು, ಬೋನ್ ಡೆನ್ಸಿಟಿ ಹೇಳ್ತೀವಿ, ಮೂಳೆಯ ಸಾಂದ್ರತೆ ಇದು ಲೆಸ್ ದೆನ್ 2.5 ಸ್ಟ್ಯಾಂಡರ್ಡ್ ಡಿವಿಯೇಷನ್, ನಮ್ಮ ನಾರ್ಮಲ್ ಯಂಗ್ ಅಡಲ್ಟ್ಸ್ ಅಲ್ಲಿ ಇರುವಂತ ಸಾಂದ್ರತೆಗಿಂತ 2.5 ಪಟ್ಟು ಕಮ್ಮಿ ಆಗ್ಬಿಡುತ್ತೆ. ಆಗ ಮೂಳೆ ತುಂಬಾ ದುರ್ಬಲ ಆಗ್ಬಿಡುತ್ತೆ, ತುಂಬಾ ವೀಕ್ ಆಗ್ಬಿಡುತ್ತೆ. ಸ್ವಲ್ಪ ಒಂದು ಸಣ್ಣ ಟ್ರಿವಿಯಲ್ ಇಂಜುರಿ ಆಲ್ಸೋ ಕ್ಯಾನ್ ಲೀಡ್ ಟು ಫ್ರಾಕ್ಚರ್. ನಮ್ಗೆಲ್ಲ ಬೋನ್ ಫ್ರಾಕ್ಚರ್ ಆಗಿ ಮೂಳೆ ಮುರಿಬೇಕಂತಂದ್ರೆ ತುಂಬಾ ಬಲವಾದ ಏಟು ಬೀಳ್ಬೇಕು, ಆದ್ರೆ ಅವರಿಗೆ ಒಂದು ಸಣ್ಣ ಏಟು ಬಿದ್ರು ಅಲ್ಲಿ ಕೈ ಮೂಳೆ ಮುರಿದು ಬಿಡುತ್ತೆ, ಎಸ್ಪೆಷಲಿ ಹಿಪ್ ಬೋನ್ಸ್, ಮಂಡಿ ಚಿಪ್ಪು, ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆಗಳು ಅವರ ಸಾಂದ್ರತೆ ಕಮ್ಮಿ ಆಗೋದಕ್ಕೋಸ್ಕರ ಆಗೋದು. ಇದು ಕೂಡ ಈಸ್ಟ್ರೋಜನ್ ಡಿಫಿಷಿಯನ್ಸಿಯ ಒಂದು ಅಡ್ಡ ಪರಿಣಾಮ. ಸೊ ಈಸ್ಟ್ರೋಜನ್ ಹ್ಯಾಸ್ ಎ ಮಲ್ಟಿಪಲ್ ಅಡ್ವಾಂಟೇಜಸ್, ಬೆನಿಫಿಷಿಯಲ್ ಇಫೆಕ್ಟ್ಸ್, ಅದರಲ್ಲಿ ಬೋನ್ ಫಾರ್ಮೇಷನ್ ಇಸ್ ಆಲ್ಸೋ ಎ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಈಸ್ಟ್ರೋಜನ್, ಈಸ್ಟ್ರೋಜನ್ ಹಾರ್ಮೋನ್ ಇಂದ ಆಗುವಂತಹದ್ದು. ಬಟ್ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಮೂಳೆಯ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ. ಸೊ ಇದನ್ನ ನಾವು ಫಸ್ಟ್ ಸಾಂದ್ರತೆ ಆಗಿದೆಯಾ ಇಲ್ವ ಅಂತ ತಿಳ್ಕೊಳ್ಬೇಕಾಗುತ್ತೆ. ಅದು ಹೇಗೆ ತಿಳ್ಕೊಳ್ಬಹುದು, ಅದಕ್ಕೆ ಡೆಕ್ಸಾ ಸ್ಕ್ಯಾನ್ ಅಂತ ಇದೆ, ಡ್ಯೂಯಲ್ ಎನರ್ಜಿ ಎಕ್ಸ್ರೇ ಅಬ್ಸಾರ್ಪ್ಷಿಯೋಮೆಟ್ರಿ ಅಂತ, ಅದು ನಮ್ಮ KMCಯಲ್ಲೂ ಕೂಡ ಇದೆ, ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಇರುತ್ತೆ. ಅದನ್ನ ಒಂದ್ಸಲಿ ಮಾಡಿ ನೋಡ್ಬೇಕಾಗತ್ತೆ ನಿಜವಾಗ್ಲೂ ಮೂಳೆಯ ಸಾಂದ್ರತೆ ಕಡಿಮೆ ಆಗಿದೆಯಾ ಇಲ್ವಾ ಅಂತ. ಆ ಪರೀಕ್ಷೆ ಮಾಡಿದಾಗ ನಮ್ಗೆ ತಿಳಿದು ಬರುತ್ತೆ. ಅದೊಂದು ವೇಳೆ ಸಾಂದ್ರತೆ ಕಡಿಮೆ ಆಗಿದ್ದಲ್ಲಿ ನಾವು ಅದಕ್ಕೆ ಥೆರಾಪಿಸ್ ಇದೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಾಪಿಸ್ ಅಂತಿದೆ, ಮತ್ತೆ ಬೇರೆ ಬೇರೆ ಔಷಧಿಗಳನ್ನ ಅದಕ್ಕೆ ಕೊಡ್ತೀವಿ, ಅದು ಬರದೇ ಇರೋ ತರ ತಡಿಲಿಕ್ಕೆ. ಹಾಗಾಗಿ ಮುಂಚೆನೆ ಎಚ್ಚೆತ್ಕೊಂಡು ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ.
1: ಡಾಕ್ಟರ್, ಈಗ ಮುಟ್ಟು ನಿಂತಿತು ಅಂತ ಆದಾಗ ಅವರ ರಕ್ತಸ್ರಾವದ ಮಟ್ಟ ಹೇಗಿರ್ತದೆ, ಅದರ ಬಣ್ಣದಲ್ಲಿ ಏನಾದರೂ ಬದಲಾವಣೆಗಳಾಗ್ತದ ಹೇಗೆ?
0: ಮೆನೋಪಾಸಲ್ ಸಿಂಪ್ಟಮ್ಸ್ ಅಲ್ಲಿ ಫಸ್ಟ್ ನಾವು ಹೇಳುದೇ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್. ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಮೂರು ಕ್ಲಾಸಿಕಲ್ ವೇಯಲ್ಲಿ ಸ್ಟಾಪ್ ಆಗುತ್ತೆ. ಒಂದು ಸಡನ್ ಸ್ಟಾಪೇಜ್, ನಿಂತೆ ಬಿಡುತ್ತೆ, ಅಲ್ಲಿ ತನಕ ಸರಿ ಇರೋದು ಒಂದೇ ಸಲಕ್ಕೆ ಮುಟ್ಟು ನಿಂತು ಬಿಡುತ್ತೆ, ಮತ್ತೆ 12 ತಿಂಗಳುಗಳ ಕಾಲ ಅವರಿಗೆ ಪೀರಿಯಡ್ಸೇ ಆಗುದಿಲ್ಲ. ಅದು ಒಂದು ವಿಧಾನ. ಇನ್ನೊಂದು ವಿಧಾನ ಏನೇ ಅಂತಂದ್ರೆ, ನೀವು ಹೇಳಿದಾಗೆ ನಿಧಾನಕ್ಕೆ ಕ್ರಮೇಣವಾಗಿ ಬ್ಲೀಡಿಂಗ್ ಮಾತ್ರ ಕಮ್ಮಿ ಆಗ್ತಾ ಹೋಗುತ್ತೆ. ಮೆನ್ಸ್ಟ್ರಲ್ ಬ್ಲೀಡಿಂಗ್ 3-4 ದಿವಸ ಇರೋದು ನಿಧಾನಕ್ಕೆ 2 ದಿವಸಕ್ಕೆ 1 ದಿವಸಕ್ಕೆ ಬಂದು ಹಾಗೆ ಕಮ್ಮಿಯಾಗಿ ಒಂದು ದಿವಸ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಇನ್ನೊಂದು ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಸ್ಪೇಸಿಂಗ್ ಅಂದ್ರೆ ತಿಂಗಳಿಗೆ ಒಂದ್ಸಲಿ ಆಗುದು, 2 ತಿಂಗಳಿಗಾಗುತ್ತೆ, 3 ತಿಂಗಳಿಗಾಗುತ್ತೆ, 4 ತಿಂಗಳಿಗಾಗುತ್ತೆ, ಹಾಗೆ ಒಂದ್ಸಲಿ ಸಡನ್ ಆಗಿ ಸ್ಟಾಪೇಜ್ ಆಗಿಬಿಡುತ್ತೆ.
1: ಈಗ ಡಾಕ್ಟ್ರೆ, ಒಬ್ಬ ಮಹಿಳೆ ತನ್ನ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಅವಳು ವೈದ್ಯರನ್ನ ಯಾವಾಗ ಭೇಟಿ ಆಗಬೇಕು, ಮತ್ತೆ ಯಾಕೆ, ಇದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಖಂಡಿತ, ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ನಾಲೆಜ್ ಇರಲ್ಲ. ನಾನು ಇನ್ನೊಂದು ಮಾತು ಇಲ್ಲಿ ಹೇಳಬೇಕಂದ್ಕೊಂಡೆ, ನಮ್ಮ ಸಮಾಜ ಮತ್ತು ನಮ್ಮ ಸರ್ಕಾರ, NGOs ಎಲ್ಲಾನು ಎಷ್ಟಂದ್ರೆ ಅಷ್ಟು ಪ್ರೆಗ್ನೆನ್ಸಿ ಬಗ್ಗೆ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರ್ಬೋದು, ಕಾಂಟ್ರಸೆಪ್ಷನ್ ಹೇಳ್ತೀವಿ, ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡ್ತಾ ಇದೆ. ಆದರೆ ಯಾರೂ ಕೂಡ

0: ಮೆನೋಪಾಸ್ ಮತ್ತೆ ಮೆನೋಪಾಸಿನ ಏನೇನು ದುಷ್ಪರಿಣಾಮಗಳಿದೆ ಇದ್ರ ಬಗ್ಗೆ ಯಾರು ಕೂಡ ಅವೇರ್ನೆಸ್ ಕೊಡೋದೇ ಇಲ್ಲ. ಅದಕ್ಕೆ ಹೆಚ್ಚಿನ ಜನಕ್ಕೆ ಇದರ ಅರಿವೇ ಇಲ್ಲ, ಮೆನೋಪಾಸ್ ಅಂದ್ರೆ ಏನು, ಯಾಕೆ ಹೀಗಾಗುತ್ತೆ, ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನುವಂತ ಅರಿವೇ ಇಲ್ಲ.
1: ಯಾಕಂದ್ರೆ ಇದೊಂದು ನ್ಯಾಚುರಲ್
0: ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಹಾಗೆ ನಿರ್ಲಕ್ಷ್ಯ ಮಾಡಿ ಬಿಟ್ಟು ಬಿಡ್ತಾರೆ. ಆದ್ರೆ ಇದರ ಬರ್ಡನ್ ಎಷ್ಟಿದೆ ಅಂತಂದ್ರೆ, ನಮ್ಮ ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 100 ಮಿಲಿಯನ್ ಅಂದ್ರೆ 10 ಕೋಟಿಗೂ ಅಧಿಕ ಮಹಿಳೆಯರು ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಈ ತರ ಸಮಸ್ಯೆಗಳು ಇರುತ್ತೆ. ಆದ್ರೆ ವೈದ್ಯರಲ್ಲಿ ಬರೋರು ಬಹಳ ಅಪರೂಪ, ತುಂಬಾ ವಿರಳ. ಎಲ್ಲೋ ಸ್ವಲ್ಪ ಈ ತರದ್ ಯಾವುದೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡವರು ಡಾಕ್ಟರ್ ಅಲ್ಲಿ ಬರ್ತಾರೆ, ಉಳಿದವರು ಇದನ್ನ ತುಂಬಾ ಇಗ್ನೋರ್ ಮಾಡ್ತಾರೆ. ಹಾಗಿದ್ರೆ ನಾವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಮೊದಲನೇದಾಗಿ ಈ ತರ ವೆಸೋಮೋಟರ್ ಸಿಂಪ್ಟಮ್ಸ್ ಗಳು ಜಾಸ್ತಿ ಆದಾಗ, ಹಾಟ್ ಫ್ಲಷಸ್ ಆಗಿರ್ಬೋದು, ಹೆಡ್ ಏಕ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ತುಂಬಾ ಇರ್ಬೋದು, ಈ ತರ ಇದ್ದಾಗ. ಇನ್ನೊಂದು ನಾನು ಹೇಳಿದೆ ಲಾಸ್ ಆಫ್ ಲಿಬಿಡೋ ಹೇಳಿದೆ, ಅಂದ್ರೆ ಲೈಂಗಿಕ ಆಸಕ್ತಿ ಕಮ್ಮಿ ಆಗಿರುತ್ತೆ, ಅದು ಕೂಡ ಒಂದು ಕಾರಣ. ಇನ್ನೊಂದು ಕೆಲವೊಬ್ಬರಿಗೆ ವೆಜೈನಲ್ ಡ್ರೈನಸ್ ಆಗಿರುತ್ತೆ, ಮತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಈ ತರ ಇದ್ದಾಗ ಬರಬೇಕಾಗುತ್ತೆ. ಸೊ ಬೇಸಿಕಲಿ ಈ ತರ ಅರ್ಲಿ ಸಿಂಪ್ಟಮ್ಸ್ಗಳು, ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ತುಂಬಾ ಅಧಿಕ ಪ್ರಮಾಣದಲ್ಲಿದ್ದಾಗ ಖಂಡಿತ ನೀವು ಒಂದು ಸಲ ಗೈನಕಾಲಜಿಸ್ಟ್ ಅನ್ನ ಭೇಟಿಯಾಗಿ ಅದರ ಬಗ್ಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ, ಒಂದು ಕೌನ್ಸಿಲಿಂಗ್ ಮಾಡಿ, ಬೇಕಾದಂತಹ ಉಪಯುಕ್ತ ಇನ್ವೆಸ್ಟಿಗೇಷನ್ಸ್ಗಳನ್ನ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು.
1: ಈಗ ಡಾಕ್ಟ್ರೆ, ಋತುಬಂಧ ಆದಂತಹ ಮಹಿಳೆಯರು ಯಾವ ರೀತಿಯ ಆಹಾರಗಳನ್ನ ತಗೊಳ್ಳುವಂತದ್ದು ಒಳ್ಳೇದು ಅಂತ ಹೇಳ್ತೀರಿ? ಆಹಾರ ಕ್ರಮಗಳು,
0: ಆಹಾರ ಕ್ರಮ ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಾ. ಇವರಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ. ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ತಗೋಬೇಕು, ಪ್ರೋಟೀನೇಷಿಯಸ್ ಫುಡ್, ಪ್ರೋಟೀನ್ ಡಯಟ್ ತಗೊಳ್ಬೇಕು, ಮತ್ತೆ ಸೋಯಾಬೀನ್ಸ್ ಹೇಳ್ತೀವಿ ಅಂದ್ರೆ ಫೈಟೋ ಈಸ್ಟ್ರೋಜನ್ಸ್ ಇರುವಂತಹ ಆಹಾರಗಳನ್ನ ಸ್ವಲ್ಪ ತಗೋಬೇಕಾಗುತ್ತೆ. ಯಾಕಂದ್ರೆ ಈಸ್ಟ್ರೋಜನ್ ಕಮ್ಮಿ ಆಗ್ತಾ ಇರೋದ್ರಿಂದ ಎಕ್ಸ್ಟರ್ನಲ್ ಈಸ್ಟ್ರೋಜನ್ ಅವರು ತಗೋಬೇಕು. ಒಂದು ವಿಧಾನ ನಾವು ಥೆರಪಿ ಕೊಡ್ತೀವಿ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ, ಅದರಲ್ಲಿ ನಾವು ಈಸ್ಟ್ರೋಜನ್ ಹಾರ್ಮೋನ್ ಕೊಡ್ತೀವಿ. ನ್ಯಾಚುರಲಿ ನೀವು ಹೇಗೆ ಈ ಈಸ್ಟ್ರೋಜನ್ ಅನ್ನ ಇನ್ಕ್ರೀಸ್ ಮಾಡಿಸ್ಕೊಳ್ಬಹುದು ಅಂತಂದ್ರೆ, ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಫೈಟೋ ಈಸ್ಟ್ರೋಜನ್ಸ್ ಅಂತ ಒಂದು ಕಂಟೆಂಟ್ ಇರುತ್ತೆ, ಅದನ್ನ ಅಟ್ ಲೀಸ್ಟ್. ಈಗ ಸೋಯಾಬೀನ್ಸ್ ಅಲ್ಲಿ ಅದರ ಅಂಶ ಸ್ವಲ್ಪ ಜಾಸ್ತಿ, ಒಂದು 60 ಗ್ರಾಮ್ ಸೋಯಾ ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ 4-5 mg ಅಷ್ಟು ಈಸ್ಟ್ರೋಜನ್ಸ್ ಇರುತ್ತೆ. ಸೊ ಅದನ್ನ ಡೈಲಿ ಆ ಮಿತ ಪ್ರಮಾಣದಲ್ಲಿ ಸ್ವಲ್ಪ ತಗೋಬಹುದು ಸೋಯಾಬೀನ್ಸ್. ಅದ್ ಬಿಟ್ರೆ ಚಿಕ್ ಪೀಸ್ ತಗೋಬಹುದು ಅಥವಾ ಬ್ರೊಕೋಲಿ ತಗೋಬಹುದು, ಈ ತರದೆಲ್ಲ ಆಹಾರಗಳು ಉತ್ತಮ.
1: ಈ ಹಾಲು ಕುಡಿಯುವಂತದ್ದು,
0: ಮಾಂಸಾಹಾರಿಗಳಾದ್ರೆ ಮೊಟ್ಟೆ, ಇವುಗಳನ್ನೆಲ್ಲ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ತಗೋಬೇಕು.
1: ಅಲ್ಲಿಯವರೆಗೆ ಅವಳು ತನ್ನ ಆರೋಗ್ಯದ ಬಗ್ಗೆ ಅವಳು ನೋಡಿಕೊಳ್ಳೋದಿಲ್ಲ, ನಂತರ ಆದ್ರೂ ಕೂಡ ಅವಳ ಆರೋಗ್ಯದ ಬಗ್ಗೆ ಗಮನ
0: ಕಾಳಜಿ ವಹಿಸಲೇಬೇಕು.
1: ಹೌದು, ಒಂದು ಅವಳ ದೇಹವನ್ನ ಅವಳು ಸುಸ್ಥಿರವಾಗಿ ಇಟ್ಟುಕೊಳ್ಳುವುದಕ್ಕೆ ಯಾವ ರೀತಿಯ ವ್ಯಾಯಾಮಗಳನ್ನ ಎಷ್ಟು ಹಂತದಲ್ಲಿ ಅವಳು ಮಾಡುವಂತದ್ದು ಒಳ್ಳೇದು ಅಂತ ಹೇಳ್ತೀವಿ?
0: ಖಂಡಿತವಾಗಿ ಮೂಳೆ ಸಾಂದ್ರತೆ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಿದೆ, ಅಂದ್ರೆ ದೇ ಆರ್ ಮೋರ್ ಪ್ರೋನ್ ಫಾರ್ ಫ್ರಾಕ್ಚರ್ಸ್. ಸೊ ಇದಕ್ಕೆ ನಾವು ಬೆಸ್ಟ್ ಥೆರಪಿ ಕೊಡೋದು ಒಂದು ವ್ಯಾಯಾಮ, ರೆಗ್ಯುಲರ್ ಎಕ್ಸಸೈಸಸ್ ಹೇಳ್ತೀವಿ. ಎಕ್ಸಸೈಸಸ್ ಅಂದ ತಕ್ಷಣ ನಮಗೆ ಯೋಗ ಕೂಡ ಮಾಡಬಹುದು, ಇಲ್ಲ ಅಂತಂದ್ರೆ ಎರೋಬಿಕ್ ಎಕ್ಸಸೈಸಸ್. ಬೆಸ್ಟ್ ವೇ ಏನಂತಂದ್ರೆ ಒಂದು ಬ್ರಿಸ್ಕ್ ವಾಕ್, ದಿನದಲ್ಲಿ ಒಂದು 1/4 ಗಂಟೆ 3/4 ಗಂಟೆ ವಾಕಿಂಗ್ ಮಾಡೋದು ತುಂಬಾ ಒಳ್ಳೆ ಆರೋಗ್ಯಕರವಾದಂತಹ ವ್ಯಾಯಾಮ ಅದು. ಅದು ಬಿಟ್ರೆ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿದ್ರೆ ಸ್ವಿಮ್ಮಿಂಗ್ ಮಾಡಬಹುದು, ಜಾಗಿಂಗ್ ಮಾಡಬಹುದು, ಇವೆಲ್ಲ ಮಾಡಬಹುದು. ಸೊ ಬೆಸ್ಟ್ ವೇ ಈಸ್ ವಾಕಿಂಗ್. ತುಂಬಾ ಸಿಂಪ್ಲರ್ ಮೆಥಡ್, ಯಾವ್ದು ಟ್ರೈನಿಂಗ್ ಏನು ಬೇಕಿಲ್ಲ. ಹೆಚ್ಚಿನವರಲ್ಲಿ ಇದೇ ಆಗ್ಬಿಡುತ್ತೆ, ನನಗೆ ಯೋಗ ಮಾಡ್ಬೇಕನ್ನಿಸ್ತಿದೆ, ಮಾಡ್ಲಿಕ್ಕೆ ಯಾರು ಟ್ರೈನರ್ ಇಲ್ಲ, ಹೇಳ್ಕೊಡೋರಿಲ್ಲ ಅಂತ ಅನ್ಸುತ್ತೆ. ಜಿಮ್ಗೆ ಹೋಗ್ಬೇಕು ಬಟ್ ಯಾರು ಹೇಳ್ಕೊಡೋರಿಲ್ಲ ಅಥವಾ ಫೆಸಿಲಿಟೀಸ್ ಇಲ್ಲ ಅಂತಾಗುತ್ತೆ. ಅದಕ್ಕೆ ಯಾವ ಫೆಸಿಲಿಟಿ ಅಗತ್ಯನೂ ಇಲ್ದೇನೆ ತುಂಬಾ ಸರಳವಾಗಿ ಮಾಡುವಂತ ವ್ಯಾಯಾಮ ಅಂತಂದ್ರೆ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್. ಅಟ್ ಲೀಸ್ಟ್ ಇನ್ ಅ ಡೇ 1/2 hour ಮಾಡಿದ್ರೆ ಮೂಳೆಯ ಸಾಂದ್ರತೆಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಬಹುದು. ಅದರ ಜೊತೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ಸ್ ಇದು ಕೂಡ ಅಗತ್ಯ. ಮತ್ತೆ ಇನ್ನು ಉಳಿದಂತೆ ವ್ಯಾಯಾಮ ಏನಂತಂದ್ರೆ, ನಾನು ಆಗ್ಲೇ ಹೇಳಿದೆ ಬಿಗಿನಿಂಗ್ ಆಫ್ ಅವರ್ ಕಾನ್ವರ್ಸೇಷನ್, ಪ್ರೊಲ್ಯಾಪ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ, ಅಂದ್ರೆ ಗರ್ಭಚೀಲ ಜರುಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇದು ಯಾಕಾಗುತ್ತಂದ್ರೆ ನಮ್ಮ ದೇಹದ ಎಲ್ಲಾ ಭಾಗಕ್ಕೂ ನಾವು ಎಕ್ಸಸೈಸ್ ಕೊಟ್ಬಿಟ್ಟು ಸ್ವಲ್ಪ ಅದನ್ನ ಅಭಿವೃದ್ಧಿ ಪಡಿಸ್ಕೊಳ್ತೀವಿ, ಆದ್ರೆ ಪೆಲ್ವಿಕ್ ಫ್ಲೋರ್ ಆ ಒಂದು ಭಾಗದ ಎಕ್ಸಸೈಸಸ್ ಅನ್ನ ಯಾರು ಮಾಡೋದಿಲ್ಲ. ಹಾಗಾಗಿ ಇವರಿಗೆ ಕೀಗಲ್ಸ್ ಎಕ್ಸಸೈಸ್ ಅಂತ ಒಂದು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಇದೆ, ಅದನ್ನ ಅವರು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಆ ಭಾಗದ ಮಸಲ್ಸ್ ಇನ ಟೋನ್ ಅನ್ನ ಇಂಪ್ರೂವೈಸ್ ಮಾಡ್ಕೋಬಹುದು. ಸೊ ದಟ್ ಇದರಿಂದ ನಾವು ಯೂಟ್ರೈನ್ ಪ್ರೊಲಾಪ್ಸ್ ಅನ್ನ ಪ್ರಿವೆಂಟ್ ಮಾಡಬಹುದು. ಇನ್ನೊಂದು, ಈ ಏಜ್ ರಿಲೇಟೆಡ್ ಅವರಿಗೆ ಮೂತ್ರ ಕಂಟ್ರೋಲ್ ಮಾಡ್ಕೊಳ್ಳೋ ಸ್ವಲ್ಪ ಸಮಸ್ಯೆ ಬರಬಹುದು. ಇದಕ್ಕೆ ಯುರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ, ಅಂದ್ರೆ ನಮ್ಗೆ ಸಡನ್ ಮೂತ್ರ ಬರ್ತಾ ಇದೆ.

0: ಹೋಗ್ಬಿಟ್ಟಿದ್ರೆ ನಾವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದನ್ನು ಕಟ್ಕೊಳ್ಬಹುದು. ಆದರೆ ಈ ಏಜ್ ಆದವರಿಗೆ ಮೆನೋಪಾಸ್ ಆಫ್ಟರ್ ಮೆನೋಪಾಸ್ ಇದನ್ನು ಕಟ್ಕೊಳ್ಳುವಂಥ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಯುರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ. ಸೊ ಇದಕ್ಕೂ ಕೂಡ ಬೆಸ್ಟ್ ಇನಿಷಿಯಲ್ ಥೆರಪಿ ಇಸ್ ಪೆಲ್ವಿಕ್ ಫ್ಲೋರ್ ಮಸಲ್ ಎಕ್ಸಸೈಸಸ್. ಸೊ ಅದನ್ನು ಕೀಗಲ್ಸ್ ಎಕ್ಸಸೈಸಸ್ನ ರೆಗ್ಯುಲರ್ ಇಂಟರ್ವಲ್ನಲ್ಲಿ ಡಾಕ್ಟರ್ ಸಜೆಷನ್ ಮೂಲಕ ಮಾಡಿದರೆ ತುಂಬಾ ಒಳ್ಳೆಯದು.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಈ ಹೆರಿಗೆಯ ನಂತರವೇ ಒಬ್ಬ ಮಹಿಳೆಯ ಹೊಟ್ಟೆಯ ಭಾಗ ಅಥವಾ ಕೋರ್ ಮಸಲ್ಸ್ ಅಂತ ಏನಿದೆ ಅದು ಜೋತು ಬೀಳುವಂತದ್ದು ಅಥವಾ ಸ್ಟ್ರೆಚ್ ಮಾರ್ಕ್ ಇದೆಲ್ಲ ಬರುವಂತದ್ದು ಸಾಮಾನ್ಯ ಆಗಿರ್ತದೆ. ಅದನ್ನ ಯಾವ ರೀತಿ ಅವಳು ಅಂದ್ರೆ ಮೊದಲಿನ ಆ ಒಂದು ದೇಹದ ಆಕೃತಿಗೆ ಅವಳು ತರುವಂತದ್ದು ಹೇಗೆ ಡಾಕ್ಟ್ರೆ?
0: ಹೌದು, ಅದು ಅವರು ಅಬ್ಡಾಮಿನಲ್ ಮಸಲ್ ಎಕ್ಸಸೈಸಸ್ ಮಾಡಿ ಮತ್ತೆ ರೆಗ್ಯುಲರ್ ವಾಕಿಂಗ್ ಅಂಡ್ ಬ್ಯಾಲೆನ್ಸ್ಡ್ ಡಯಟ್, ಅದರಲ್ಲಿ ಕಾರ್ಬೋಹೈಡ್ರೇಟ್ ಡಯಟ್ಸ್ ನ ಸ್ವಲ್ಪ ಕಡಿಮೆ ಮಾಡಿ ಅಧಿಕವಾಗಿ ಪ್ರೋಟೀನೇಷಿಯಸ್ ಫುಡ್ ಮತ್ತೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಈ ಪ್ರಮಾಣದ ಆಹಾರವನ್ನು ತಗೊಂಡಾಗ ಸ್ವಲ್ಪ ಅವರು ತೂಕವನ್ನು ಇಳಿಸ್ಕೋಬಹುದು. ಹಾಗೆ ಬೆಲ್ಲಿ ಫ್ಯಾಟ್ ಕೂಡ ಕರಗಿಸ್ಕೊಳ್ಬಹುದು ಮತ್ತೆ ಪ್ರಾಣಾಯಾಮ ಕೂಡ ಅದಕ್ಕೆ ಸ್ವಲ್ಪ ಪೂರಕವಾಗಿ ಸಹಾಯ ಮಾಡುತ್ತೆ.
1: ಅಂದ್ರೆ ಯಾವುದೇ ಎಕ್ಸಸೈಸ್ ಅನ್ನು ಮಾಡುವಾಗ ಕೂಡ ಅವಳು ಯಾರದಾದ್ರೂ ಇನ್ಸ್ಟ್ರಕ್ಷನ್ ಮೂಲಕ ಅವಳು ಮಾಡುವಂತದ್ದು ಒಳ್ಳೇದಲ್ಲ?
0: ಮಾಡುವಂತದ್ದು ಒಳ್ಳೇದು. ಹಾಗಾಗಿ ನಾನು ಹೇಳಿದ್ದು ಹೆಚ್ಚಿನವರಲ್ಲಿ ಏನಂತಂದ್ರೆ ನಮ್ಗೆ ಇನ್ಸ್ಟ್ರಕ್ಟರ್ ಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಲೇಸಿನೆಸ್ ಇಂದನೇ ಅದನ್ನ ಮುಂದಕ್ಕೆ ಹಾಕೋದು ಜಾಸ್ತಿ. ಹಾಗಾಗಿ ಸಿಂಪಲ್ ವೇ ಟು ಡೂ ಎಕ್ಸಸೈಸ್ ಇಸ್ ಅಟ್ ಲೀಸ್ಟ್ ಇನ್ ಹಾಫ್ ಡೇ ಹಾಫ್ ಎನ್ ಅವರ್ ಎಕ್ಸಸೈಸ್ ಮಾಡ್ಬಿಡಿ. ಇಷ್ಟು ಮಾಡಿದ್ರೇನೆ ಅದೊಂದು ಒಳ್ಳೆ ಎರೋಬಿಕ್ ಎಕ್ಸಸೈಸ್, ನಿಮ್ಮ ಕಾರ್ಡಿಯಾಕ್ ಮಸಲ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಉಳಿದ ಅಂಗಾಂಗಗಳಿಗೂ ಕೂಡ ರಕ್ತ ಸಂಚಾರ ಎಲ್ಲ ಅಭಿವೃದ್ಧಿಯಾಗಿ ತಮ್ಮ ದೇಹವನ್ನು ಸುಸ್ಥಿರವಾಗಿಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ.
1: ಈಗ ಮಾನಸಿಕ ಆರೋಗ್ಯಕ್ಕೆ ಅವಳು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬಹುದು ಡಾಕ್ಟ್ರೆ?
0: ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಮಾನಸಿಕವಾಗಿ ಅವರಿಗೆ ಯಾಕೆ ಈ ತರ ಆತಂಕಗಳಾಗ್ತವೆ ಅಂತಂದ್ರೆ, ಒಂದು ತಮ್ಮ ದೇಹದಲ್ಲಿ ಆಗ್ತಿರುವ ಬದಲಾವಣೆಗೆ ಅವರಿಗೆ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ನಾವೇನ್ ಮಾಡಬಹುದು, ಕೂಡಲೇ ಒಂದು ಕೌನ್ಸಿಲಿಂಗ್ ಅನ್ನ ತಗೊಂಡು ಸೈಕ್ಯಾಟ್ರಿಸ್ಟ್ ಇರಬಹುದು ಅಥವಾ ಗೈನಕಾಲಜಿಸ್ಟ್ ಗೆ ಇನಿಷಿಯಲ್ ನಲ್ಲಿ ಹೋದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಡ್ತಾರೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಲ್ಲಿ ಮರ್ತೆ, ಮೆನೋಪಾಸಲ್ ವುಮೆನ್ಸ್ ಗೆ ಅಧಿಕವಾಗಿ ಮರೆಗುಳಿ ಕಾಯಿಲೆ ಕೂಡ ಬರುತ್ತೆ. ಇದಕ್ಕೆ ನಾವು ಆಲ್ಜೈಮರ್ ಡಿಸೀಸ್ ಅಂತ ಹೇಳ್ತೀವಿ. ಇದರ ಇನ್ಸಿಡೆನ್ಸ್ ಕೂಡ ಇವರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನ ನೋಟಿಸ್ ಮಾಡಬೇಕು ಅಂತಂದ್ರೆ ನಾವು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡ್ರೆ ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ. ಮತ್ತೆ ಒತ್ತಡವನ್ನು ನಿವಾರಿಸ್ಕೊಳ್ಳಿಕ್ಕೆ ಮೆಡಿಟೇಷನ್ ಮತ್ತೆ ರೆಗ್ಯುಲರ್ ಎಕ್ಸಸೈಸಸ್ ಜೊತೆಗೆ ಯೋಗ ಇದು ಕೂಡ ತುಂಬಾ ಉಪಯುಕ್ತಕಾರಿ.
1: ಒಳ್ಳೇದು ಡಾಕ್ಟರ್. ಇಷ್ಟು ಹೊತ್ತು ಋತುಬಂಧದಿಂದಾಗಿ ಮಹಿಳೆಯರಲ್ಲಿ ಕಾಡುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತುಂಬಾ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಿರಿಗಣೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮಮತಾ ಶೆಟ್ಟಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.
3: ಇದು ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ. ಸಮಯ 1:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿ ಅವರು.
5: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರೈತರಿಗೆ ಬೆಳೆಗಳನ್ನು ಬೆಳೆಯಲು ನೀರು ಎಷ್ಟು ಅವಶ್ಯಕ ಎಂಬುದು ನಮಗೆಲ್ಲ ತಿಳಿದೇ ಇದೆ. ಭಾರತದಲ್ಲಿ ಇಂದಿಗೂ ಉತ್ತಮ ನೀರಾವರಿ ವ್ಯವಸ್ಥೆ ಮರೀಚಿಕೆಯಾಗಿದೆ. ಇಂದಿಗೂ ಲಕ್ಷಾಂತರ ರೈತರು ಬೆಳೆಯನ್ನು ಬೆಳೆಯಲು ಮಳೆಯ ನೀರನ್ನೇ ಅವಲಂಬಿಸಿದ್ದಾರೆ. ಏಕೆಂದರೆ ನಮ್ಮ ದೇಶದಲ್ಲಿ ನೀರಿನ ಹಂಚಿಕೆ ಎಲ್ಲ ಕಡೆಯೂ ಸಮನಾಗಿಲ್ಲ. ಕೆಲವೆಡೆ ನೀರು ಸಮೃದ್ಧವಾಗಿದ್ದು ಸಮುದ್ರ ಸೇರುತ್ತಿದ್ದರೆ ಇನ್ನು ಕೆಲವೆಡೆ ಕುಡಿಯುವ ನೀರಿಗೂ ಕೊರತೆ ಇದೆ. ರೈತರು ನೀರಾವರಿಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಇದರಿಂದ ನೀರಿನ ಉಳಿತಾಯ ಆಗುವ ಜೊತೆಗೆ ಬೆಳೆಗಳ ಇಳುವರಿಯೂ ಉತ್ತಮವಾಗಿರುತ್ತದೆ. ಇದರಿಂದ ರೈತರ ಆದಾಯವೂ ಹೆಚ್ಚಾಗುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಭೂಮಿಗೆ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆರಂಭಿಸಿದೆ. ಇದು 2015 ಇಸವಿಯಲ್ಲಿ ಜಾರಿಯಾಯಿತು. ಇದರಲ್ಲಿ ಪ್ರಮುಖವಾಗಿ ನೀರಾವರಿ ಕೃಷಿ ಭೂಮಿಯ ವ್ಯಾಪ್ತಿಯನ್ನು ವಿಸ್ತರಿಸುವ ಹರ್ ಖೇತ್ ಕೆ ಪಾನಿ, ನೀರನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸುವ ಪರ್ ಡ್ರಾಪ್

ಮೋರ್ಕ್ರಾಪ್ ಸೇರಿವೆ ಹಾಗೂ ತ್ವರಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ ಇವು ಸೇರಿವೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಉದ್ದೇಶಗಳು: ಮೊದಲನೆಯದಾಗಿ, ಈಗಾಗಲೇ ನೀರಾವರಿ ಸೌಲಭ್ಯವಿರುವ ಕಡೆಗಳಲ್ಲಿ ನೀರಾವರಿ ಪ್ರದೇಶವನ್ನು ವಿಸ್ತರಿಸುವುದು ಮತ್ತು ಕೃಷಿ ಕ್ಷೇತ್ರದ ವ್ಯಾಪ್ತಿಯನ್ನು ಹೆಚ್ಚಿಸುವುದು, ಕೃಷಿ ಜಮೀನಿನಲ್ಲಿ ನೀರು ಪೋಲಾಗುವುದನ್ನು ಕಡಿಮೆ ಮಾಡಿ ನೀರಿನ ಸದ್ಬಳಕೆ ಮಾಡುವುದು, ಸೂಕ್ತ ತಂತ್ರಜ್ಞಾನದ ಮೂಲಕ ನೀರಿನ ಮೂಲ ವಿತರಣೆ ಮತ್ತು ದಕ್ಷತೆಯನ್ನು ಸಂಯೋಜಿಸುವುದು, ನಿಖರ ನೀರಾವರಿ ಮತ್ತು ಇತರ ನೀರು ಉಳಿಸುವ ತಂತ್ರಜ್ಞಾನಗಳಾದ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಇತ್ಯಾದಿಗಳ ಅನುಷ್ಠಾನವನ್ನು ಹೆಚ್ಚಿಸುವುದು. ಪರ್ ಡ್ರಾಪ್ ಮೋರ್ ಕ್ರಾಪ್: ನಗರ ಪ್ರದೇಶಗಳಲ್ಲಿ ಕೃಷಿ ಮಾಡಲು ತರಕಾರಿ ಅಥವಾ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಸಂಸ್ಕರಿಸಿದ ನೀರನ್ನು ಮರುಬಳಸುವ ಸಾಧ್ಯತೆಗಳನ್ನು ಪರಿಶೀಲಿಸಿ ಈ ಮೂಲಕ ಜಲಚರಗಳ ಮರುಪೂರಣವನ್ನು ವರ್ಧಿಸುವುದು. ಹಾಗೆಯೇ ಮಳೆಯಾಶ್ರಿತ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಯನ್ನು ವಿವಿಧ ವಿಧಾನಗಳ ಮೂಲಕ ಖಚಿತಪಡಿಸಿಕೊಳ್ಳುವುದು. ಇದರಲ್ಲಿ ಅಂತರ್ಜಲದ ಪುನರುತ್ಪಾದನೆ ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್, ನೀರು ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ ಜಲಾನಯನ ವಿಧಾನಗಳನ್ನು ಅನುಸರಿಸುವುದು, ಇವುಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಜೀವನೋಪಾಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮಾಡುವುದು. ಹಾಗೆಯೇ ರೈತರು ಮತ್ತು ಕ್ಷೇತ್ರ ಕಾರ್ಯಕರ್ತರಿಗೆ ನೀರು ಕೊಯ್ಲು, ನೀರು ನಿರ್ವಹಣೆ ಹಾಗೂ ಬೆಳೆ ಜೋಡಣೆಗಳ ಮೂಲಕ ವಿಸ್ತರಣಾ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ನಿಖರ ನೀರಾವರಿ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವುದರ ಮೂಲಕ ಕೃಷಿ ಆದಾಯವನ್ನು ಮತ್ತಷ್ಟು ಹೆಚ್ಚಿಸುವುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಘಟಕಗಳು ಅಥವಾ ಅಂಶಗಳು ಯಾವುವು ಎಂದರೆ, ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಕಾರ್ಯಕ್ರಮ, ರಾಷ್ಟ್ರೀಯ ಯೋಜನೆಗಳು ಸೇರಿದಂತೆ ಪ್ರಮುಖವಾದ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರಗಳ ಬೃಹತ್ ಹಾಗೂ ಮಧ್ಯಮ ನೀರಾವರಿ ಯೋಜನೆಗಳನ್ನು ತ್ವರಿತವಾಗಿ ಪೂರೈಸುವತ್ತ ಗಮನಹರಿಸುವುದು ಹಾಗೂ ಹರ್ ಖೇತ್ ಕೋ ಪಾನಿ, ಪ್ರತಿಯೊಂದು ಕೃಷಿ ನೀರಿಗೂ ಕೃಷಿ ಭೂಮಿಗೂ ನೀರುಣಿಸುವುದು, ಹೊಸ ನೀರಿನ ಮೂಲಗಳ ಸೃಷ್ಟಿ, ಮೇಲ್ಮೈ ಮತ್ತು ಅಂತರ್ಜಲ, ಸಾಂಪ್ರದಾಯಿಕ ಜಲಮೂಲಗಳ ದುರಸ್ತಿ, ಪುನಶ್ಚೇತನ ಮತ್ತು ಪುನರ್ವಿನ್ಯಾಸ. ಹಾಗೆಯೇ ವಿವಿಧ ರಾಜ್ಯಗಳಲ್ಲಿ ಜಾರಿಯಲ್ಲಿರುವ, ಉದಾಹರಣೆ ಜಲಮಂದಿರ್ ಗುಜರಾತ್ ರಾಜ್ಯದಲ್ಲಿ, ಖತ್ರಿ ಕುಹ್ಲ್ ಹಿಮಾಚಲ್ ಪ್ರದೇಶದಲ್ಲಿ, ಜಬೋ ನಾಗಾಲ್ಯಾಂಡಿನಲ್ಲಿ, ಉರಿ ಉರಾನಿಸ್ ತಮಿಳ್ನಾಡು, ಡ್ಯಾಂಗ್ಯಾ ಅಸ್ಸಾಂ, ಕಟಾಸ್ ಒರಿಸ್ಸಾದಲ್ಲಿ, ಬಂದಸ್ ಮಧ್ಯಪ್ರದೇಶದಲ್ಲಿ ಮುಂತಾದ ಸಾಂಪ್ರದಾಯಿಕ ನೀರು ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಾಧ್ಯವಿರುವ ಸ್ಥಳಗಳಲ್ಲಿ ರಚಿಸುವುದು ಮತ್ತು ಪುನರುಜ್ಜೀವನಗೊಳಿಸುವುದು. ಪ್ರತಿ ಹನಿಗೂ ಹೆಚ್ಚಿನ ಬೆಳೆ, ಪರ್ ಡ್ರಾಪ್ ಮೋರ್ ಕ್ರಾಪ್, ನೀರಿನ ಮೂಲಗಳಾದ ಉದಾಹರಣೆ ಕೊಳವೆ ಬಾವಿ, ಅಗೆದ ಬಾವಿ ಇತ್ಯಾದಿ ಚಟುವಟಿಕೆಗಳಿಗೆ ಪೂರಕವಾಗಿ ನಿಖರವಾದ ನೀರಿನ ಬಳಸುವಿಕೆ ಸಾಧನಗಳು ಹಾಗೂ ಸೂಕ್ಷ್ಮ ನೀರಾವರಿ ರಚನೆಗಳ ನಿರ್ಮಾಣ ಮುಂತಾದ ವಿವಿಧ ಉಪಕ್ರಮಗಳ ಮೂಲಕ ನೀರಿನ ಬಳಕೆಯನ್ನು ಸುಧಾರಿಸುವುದು. ಇದನ್ನು ಸಾಧಿಸಲು ಅನೇಕ ಸೂಕ್ತ ತಂತ್ರಜ್ಞಾನಗಳು ಮತ್ತು ತಂತ್ರಗಳನ್ನು ಅನುಸರಿಸಲಾಗಿದೆ. ಇದರಲ್ಲಿ ರೈತರು ನೀರನ್ನು ಹೆಚ್ಚು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಪ್ರೋತ್ಸಾಹಿಸುವ ಸಲುವಾಗಿ ಹನಿ ನೀರಾವರಿ ಹಾಗೂ ಸ್ಪ್ರಿಂಕ್ಲರ್ಗಳ ಅಳವಡಿಕೆಗಳು ಸೇರಿವೆ. ಈ ಉಪಕ್ರಮವನ್ನು 2010 ಜೂನ್ನಲ್ಲಿ ಅಂಗೀಕರಿಸಲಾಯಿತು ಹಾಗೂ ನಂತರ ಇದನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸೇರಿಸಲಾಯಿತು. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ವಾಟರ್ಶೆಡ್ ಏರಿಯಾ ಡೆವಲಪ್ಮೆಂಟ್, ಇದು ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಸ್ಥಾಪಿಸಿದ ಕಾರ್ಯಕ್ರಮವಾಗಿದೆ. ಬರಪೀಡಿತ ಪ್ರದೇಶಗಳು ಮತ್ತು ಮರುಭೂಮಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರೀಕ್ಷಿಸಲು 1994 ಒಂದು ತಾಂತ್ರಿಕ ಸಮಿತಿಯನ್ನು ರಚಿಸಲಾಯಿತು. ಸಂಪೂರ್ಣ ಮೌಲ್ಯಮಾಪನದ ನಂತರ ಯೋಜನೆಯನ್ನು ಹಲವಾರು ವಿಭಾಗಗಳಲ್ಲಿ ಕಾರ್ಯಗತಗೊಳಿಸಲಾಯಿತು. ಇದರ ಪರಿಣಾಮವಾಗಿ ಜಲಾನಯನ ಪ್ರದೇಶ

0: ಗಳಲ್ಲಿ ಉತ್ತಮವಾದ ಮರಗಳು ಹಾಗೂ ಇತರ ಸಸ್ಯಗಳನ್ನು ಬೆಳೆಸಲಾಯಿತು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಫಲಾನುಭವಿಗಳು. ಈ ಯೋಜನೆಯಲ್ಲಿ ಯಾವುದೇ ವರ್ಗ ಅಥವಾ ವಿಭಾಗದ ರೈತರು ಭಾಗವಹಿಸಬಹುದು. ಯೋಜನೆಯಿಂದ ಪ್ರಯೋಜನ ಪಡೆಯಲು ರೈತರು ಭೂಮಿಯನ್ನು ಹೊಂದಿರುವುದು ಅವಶ್ಯಕ. ಗುತ್ತಿಗೆ ವ್ಯವಸ್ಥೆಯಲ್ಲಿ ಭೂಮಿಯನ್ನು ಸಾಗುವಳಿ ಮಾಡುವ ರೈತರು ಸಹ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಗುತ್ತಿಗೆಯ ಅವಧಿ ಕನಿಷ್ಠ 7 ವರ್ಷಗಳದ್ದಾಗಿರಬೇಕು. ಸ್ವಸಹಾಯ ಸಂಸ್ಥೆಗಳು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್, ಟ್ರಸ್ಟ್ಗಳು, ಸಹಕಾರಿ ಸಂಘಗಳು ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸದಸ್ಯರು ಸಹ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಭಾರತದ ನಾಗರಿಕರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವುವು ಎಂದರೆ, ಒಂದು, ಆಧಾರ ಕಾರ್ಡ್; ಎರಡನೆಯದಾಗಿ ವಿಳಾಸದ ಪುರಾವೆ; ಮೂರನೆಯದು ಜಾತಿ ಪ್ರಮಾಣ ಪತ್ರ; ನಾಲ್ಕನೆಯದು ರಾಜ್ಯದ ನಿವಾಸ ಪ್ರಮಾಣ ಪತ್ರ; ಐದನೆಯದು ಪಾಸ್ಪೋರ್ಟ್ ಸೈಜಿನ ಛಾಯಾಚಿತ್ರಗಳು; ಆರನೆಯದು ಮೊಬೈಲ್ ನಂಬರ್; ಏಳನೆಯದು ಬ್ಯಾಂಕ್ ಪಾಸ್ಬುಕ್; ಎಂಟನೆಯದು ಕೃಷಿ ಭೂಮಿಯ ದಾಖಲೆಗಳು, ಪಾಣಿ ಮುಂತಾದವು; ಹಾಗೂ ಕೊನೆಯದಾಗಿ ವಾಸದ ಪ್ರಮಾಣ ಪತ್ರ. ಇಲ್ಲಿಯವರೆಗೆ ಪೂರ್ಣಗೊಂಡ ಕೆಲಸಗಳಲ್ಲಿ 24.39 ಲಕ್ಷ ಹೆಕ್ಟೇರ್ ಭೂಮಿಯನ್ನು ನೀರಾವರಿಯಲ್ಲಿ ತರಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಬರುವ ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಕಾರ್ಯಕ್ರಮ AIBPಯಲ್ಲಿ 99 ಯೋಜನೆಗಳ 76.03 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಗುರುತಿಸಲಾಗಿದೆ. 15 ಡಿಸೆಂಬರ್ 2021ರಲ್ಲಿ PMKSY ಯೋಜನೆಯ ಎರಡನೇ ಹಂತದಲ್ಲಿ ಅಂದರೆ 2021-26ರ ಸಾಲಿನಲ್ಲಿ ಈ ಯೋಜನೆ ಅನುಷ್ಠಾನಕ್ಕಾಗಿ 93,068 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು ಮೀಸಲಿಟ್ಟಿದೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿ ಅವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಎ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇ ಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ವಾರ್ತೆಗಳ ವಿವರ. ಭಾರತ ರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ನವದೆಹಲಿಯ ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಮಾಜಿ ಪ್ರಧಾನಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ವಾಜಪೇಯಿ ಅವರ ಶಾಶ್ವತ ಪರಂಪರೆಯು ದೇಶಕ್ಕೆ ಸದಾ ಸ್ಫೂರ್ತಿಯ ಮೂಲವಾಗಿರಲಿದೆ ಎಂದು ಸ್ಮರಿಸಿದ್ದಾರೆ. ಭಾರತದ ಪ್ರಗತಿಯಲ್ಲಿ ಮಾಜಿ ಪ್ರಧಾನಿಯವರ ಪಾತ್ರ ಅಪ್ರತಿಮವಾದದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಲೋಕಸಭಾಪತಿ ಓಂ ಬಿರ್

0: ಅವರು ವಾಜಪೇಯಿ ಅವರ ಸಾರ್ವಜನಿಕ ಸೇವೆ ಮತ್ತು ಉತ್ತಮ ಆಡಳಿತ ರಾಷ್ಟನಿಷ್ಠೆಯ ದೃಢ ಸಂಕೇತವಾಗಿದ್ದು ಅವರ ತತ್ವಗಳು ಭವಿಷ್ಯದಲ್ಲೂ ನಮಗೆ ಮಾರ್ಗದರ್ಶನ ನೀಡಲಿವೆ ಎಂದು ತಿಳಿಸಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶುಭ ಕೋರಿದ ಜಾಗತಿಕ ನಾಯಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಧನ್ಯವಾದ ತಿಳಿಸಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ ಡಾ ಮೊಹಮ್ಮದ್ ಮುಯಿಜು ಅವರ ಸಂದೇಶಕ್ಕೆ ಪ್ರತಿಕ್ರಿಯಿಸಿರುವ ರಾಷ್ಟಪತಿ, ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವ ನಿರಂತರವಾಗಿ ಬೆಳೆಯಲಿ ಎಂದು ಆಶಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಎನ್ಟಿಎ ಜೂನ್ 2026ರ ಯುಜಿಸಿ ನೆಟ್ ಪರೀಕ್ಷೆಯ 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದೆ. ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 18ರವರೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಅಭ್ಯರ್ಥಿಗಳು ಅಧಿಕೃತ ಯುಜಿಸಿ ನೆಟ್ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಸವಾಲು ಮಾಡಬಹುದಾಗಿದೆ. ಆಕ್ಷೇಪಣೆ ಸಲ್ಲಿಸುವ ಪ್ರತಿಯೊಂದು ಪ್ರಶ್ನೆಗೆ 200 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದ್ದು, ಆಕ್ಷೇಪಣೆಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸುವುದು ಕಡ್ಡಾಯವಾಗಿದೆ. ಇತರೆ ಯಾವುದೇ ಮಾರ್ಗಗಳಲ್ಲಿ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಹಾಗೂ ಶುಲ್ಕ ಪಾವತಿಸಲು ಇದೇ 18 ಕೊನೆಯ ದಿನವಾಗಿದೆ. ಇನ್ನು ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಕುರಿತು ಪರಿಶೀಲಿಸಲು ಸಮಿತಿಯೊಂದನ್ನು ರಚಿಸಲಾಗಿತ್ತು. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ಪ್ರತ್ಯೇಕ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳು ಕೇವಲ ಅಧಿಕೃತ ವೆಬ್ಸೈಟ್ ಮತ್ತು ದೃಢೀಕೃತ ಸಾಮಾಜಿಕ ಜಾಲತಾಣಗಳ ಮಾಹಿತಿಯನ್ನು ಮಾತ್ರ ನಂಬುವಂತೆ ಸಂಸ್ಥೆ ಸಲಹೆ ನೀಡಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂನ್ನು ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗಾಯನವನ್ನು ತಡೆಯಲು ಯತ್ನಿಸಿದರು ಎಂದು ಆರೋಪಿಸಿದರು. ಇದರ ಮೂಲಕ ಕಾಂಗ್ರೆಸ್ ರಾಷ್ಟ್ರಗೀತೆ, ಸಂವಿಧಾನ ಹಾಗೂ ದೇಶದ ಜನತೆಗೆ ಅಪಮಾನ ಮಾಡಿದೆ ಎಂದು ಅವರು ದೂರಿದ್ದಾರೆ. ಮತ್ತೊಂದೆಡೆ ಕೇರಳದ ಕಾಂಗ್ರೆಸ್ ಸರ್ಕಾರವು ತನ್ನ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗಾಯನವನ್ನು ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ವಕ್ತಾರರು ಆರೋಪಿಸಿದ್ದಾರೆ. ಬಿಜೆಪಿಯ ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿರುವ ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಗೂ ಗೌರವಪೂರ್ವಕವಾಗಿ ಹಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯು ಇದೇ 18ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಉನ್ನತ ಮಟ್ಟದ ಸಭೆಗೂ ಮುನ್ನ ನಾಳೆ ಪರಿಸರ ಕಾರ್ಯಕಾರಿ ಗುಂಪು ಹಾಗೂ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಜರುಗಲಿದೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಅಧ್ಯಕ್ಷತೆಯ ಮುಖ್ಯ ಆಶಯದಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಈ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಗ್ರ ಜಾಗತಿಕ ಚರ್ಚೆಗಳು ಹಾಗೂ ಪರಿಸರ ಸಹಕಾರವನ್ನು ಬಲಪಡಿಸಲು ಈ ಸಭೆ ಸೂಕ್ತ ವೇದಿಕೆ ಕಲ್ಪಿಸಲಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಅಧ್ಯಕ್ಷತೆಯ ಭಾಗವಾಗಿ ಭಾರತವು ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನಡಿ 4 ಪ್ರಮುಖ ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ. ಸುಸ್ಥಿರ ಜೀವನ ಶೈಲಿಯ ಉತ್ತೇಜನ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಕೋಪ ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆಯ ವಿಷಯಗಳ ಮೇಲೆ ಈ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಗುವುದು. ಕೇರಳದ ಅತಿ ದೊಡ್ಡ ಹಬ್ಬ ತಿರುವೋಣಂ ಇದೇ 26ರಂದು ನಡೆಯಲಿದ್ದು, ಇಂದು ಅತ್ತಂ ಆಚರಣೆಯೊಂದಿಗೆ ಹಬ್ಬದ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಇಂದಿನಿಂದ ಸಾರ್ವಜನಿಕರು ಮನೆಗಳಲ್ಲಿ ವರ್ಣರಂಜಿತ ಹೂವಿನ ರಂಗೋಲಿ ಬಿಡಿಸಲಾರಂಭಿಸಿದ್ದು, ತ್ರಿಪುನಿತುರಾದಲ್ಲಿ ಸಾಂಸ್ಕೃತಿಕ ಅತ್ತಚಮಯಂ ಮೆರವಣಿಗೆ ಜರುಗಲಿದೆ. ಇನ್ನು ಶಬರಿಮಲೆ ದೇವಾಲಯದ ಬಾಗಿಲು ಇಂದು ತೆರೆಯಲಿದ್ದು, ಇದೇ 24ರಿಂದ 28ರವರೆಗೆ ವಿಶೇಷ ಓಣಂ ಪೂಜೆಗಳು ನಡೆಯಲಿವೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ

0: ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮ ಹಾಗೂ ಪ್ರಶ್ನೆಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 23ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿರುವುದನ್ನು ಖಂಡಿಸಿ ಪ್ರತಿಭಟನಾಕಾರರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 22 ದಿನಗಳಿಂದ ಗಾಂಧಿವಾದಿ ಮಾರ್ಗದಲ್ಲಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ವಿದ್ಯಾರ್ಥಿ ಮುಖಂಡ ರವೀಂದ್ರ ಕುಮಾರ್ ಪಾಸ್ವಾನ್ ತಿಳಿಸಿದ್ದಾರೆ. ಜೆಎಸ್ಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಸಿಬಿಐ ತನಿಖೆಗೆ ಆದೇಶಿಸುವವರೆಗೆ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ರದ್ದುಪಡಿಸುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷ ಹಾಗೂ ತೃಣಮೂಲ ಕಾಂಗ್ರೆಸ್ನ ಮಾಜಿ ಶಾಸಕ ಆಶಿಷ್ ಬ್ಯಾನರ್ಜಿ ಅವರು ಬಿರ್ಭುಮ್ ಜಿಲ್ಲೆಯ ರಾಮ್ಪುರಹತ್ನಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ಥಳದಲ್ಲಿ ಒಂದು ಪುಟದ ಡೆತ್ ನೋಟು ದೊರೆತಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ಬರೆದಿರುವ ಈ ಪತ್ರದಲ್ಲಿ ತಾವು ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು ತಮ್ಮ ಸ್ವಪಕ್ಷದವರಿಂದಲೇ ತಮಗಾದ ನೋವು ಮತ್ತು ರಾಜಕೀಯ ಹತಾಶೆಯನ್ನು ತೋಡಿಕೊಂಡಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ ಇಸ್ಪೋರ್ಟ್ ವಿಶ್ವಕಪ್ ಚೆಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಮ್ಯಾಗ್ನಸ್ ಕಾರ್ಲಸನ್ ಬೆಲಾರಸ್ನ ಗ್ರ್ಯಾಂಡ್ ಮಾಸ್ಟರ್ ಡೇನಿಸ್ ಲಾಜವಿಕ್ ಅವರನ್ನು 2-0 ಅಂತರದಿಂದ ಸೋಲಿಸಿ ಸತತ ಎರಡನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಟೀಮ್ ಲಿಕ್ವಿಡ್ ಪ್ರತಿನಿಧಿಸಿದ್ದ 35 ವರ್ಷದ ನಾರ್ವೆ ಆಟಗಾರ ಕಾರ್ಲಸನ್ ಇಡೀ ಟೂರ್ನಿಯುದ್ದಕ್ಕೂ ಅಜೇಯರಾಗಿ ಉಳಿದು ಈ ಸಾಧನೆ ಮಾಡಿದರು. ಇನ್ನೊಂದೆಡೆ ತಾಂತ್ರಿಕ ಅಡಚಣೆ ಮತ್ತು ಅಂತರ್ಜಾಲ ಸಂಪರ್ಕ ಕಡಿತದಿಂದಾಗಿ ತೀವ್ರ ಕುತೂಹಲ ಕೆರಳಿಸಿದ್ದ 3ನೇ ಸ್ಥಾನದ ಪಂದ್ಯದಲ್ಲಿ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಹಿಕಾರು ನಕಮುರ ಅವರು ಅಲಿರಜಾ ಫಿರೌಜಾ ಅವರನ್ನು 4-1 ಅಂತರದಿಂದ ಮಣಿಸಿ ಕಂಚಿನ ಪದಕ ಪಡೆದುಕೊಂಡರು. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದಾಟ ಇಂದು ಆರಂಭವಾಗುವ ಮೊದಲೇ ಪಂದ್ಯಕ್ಕೆ ಮಳೆ ಅಡ್ಡಿ ಉಂಟು ಮಾಡಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ದಿನದಾಟದ ಅಂತ್ಯಕ್ಕೆ ದೇವದತ್ ಪಡಿಕಲ್ 131 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದು 27 ರನ್ ಗಳಿಸಿರುವ ರಿಷಭ್ ಪಂತ್ ಅವರೊಂದಿಗೆ ಕಣದಲ್ಲಿದ್ದಾರೆ. ಕೆಎಲ್ ರಾಹುಲ್ 77 ರನ್ ಗಳಿಸಿದ್ದ ವೇಳೆ ಗಾಯಗೊಂಡು ಕಣದಿಂದ ಹೊರನಡೆದರು. ನಿನ್ನೆ ಮಳೆಯ ನಡುವೆ ಮೊದಲ ದಿನದಾಟವನ್ನು ಕೇವಲ 73 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026-84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಇ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ತಾಯಿ ಕರಳು ಚಿತ್ರಕ್ಕಿದ್ದು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗೀತೆಯ ಪ್ರಸಾರ. ಜಿ ವಿ ಅಯ್ಯರವರ ಹಾಡಿಗೆ ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು. ಮಣ್ಣಿನ ಮಗ ಚಿತ್ರದ ಗೀತೆ ಇದು. ಗೀತಾಪ್ರಿಯ ಅವರ ರಚನೆಗೆ ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ. ಹಾಡಿದ್ದಾರೆ ಪಿ ಸುಶೀಲಾ.

0: ದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿದೆ.

0: ಆಕಾಶವಾಣಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳಿದವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
3: ಆ ದುಷ್ಟಬುದ್ಧಿ ತನ್ನ ರಾಜಧಾನಿಯ ಸಮೀಪಕ್ಕೆ ಬರ್ತಾ ಇದ್ದಾನೆ. ಊರೊಳಗೆ ಪ್ರವೇಶವನ್ನು ಮಾಡಿದ, ನೋಡಿದ್ರೆ ಮಂಗಳವಾದ್ಯದ ಘೋಷ ಕಿವಿಗೆ ಬೀಳ್ತಾ ಇದೆ. ಏನು ಉತ್ಸವ ಯಾರು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವ ಜನಗಳನ್ನು ಕೇಳಿದ್ರೆ ಆ ಜನಗಳೆಲ್ಲ ಬಹಳ ಸಂತೋಷದಿಂದ ವಿಷಯವನ್ನು ಹೇಳ್ತಾ ಇದ್ದಾರೆ. ಮಹಾಮಂತ್ರಿಗಳೇ, ಏನು ಹೇಳೋಣ, ನಿಮ್ಮ ಮಗನಾಗಿದ್ದಂತಹ ಮದನ ಚಂದ್ರಹಾಸನಿಗೆ ನಿಮ್ಮ ಮಗಳಾದ ವಿಷಯನ್ನು ಕೊಟ್ಟು ವಿವಾಹವನ್ನು ಮಾಡಿದ, ಎಂತಹ ವೈಭವದ ವಿವಾಹ! ನೀವೆಲ್ಲಿ ಹೋಗಿದ್ರಿ? ಇದು ನೀವು ಇರಬೇಕಾಗಿತ್ತು, ಮಗಳ ಮದುವೆಗೆ ನೀವೇ ಇರಲಿಲ್ವಲ್ಲ, ನೋಡಿ ಅವನು ಕೊಟ್ಟಿರುವಂತಹ ಉಡುಗೊರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ಮಂತ್ರಿಯಾದ ಈ ದುಷ್ಟಬುದ್ಧಿಗೆ

ಕಿವಿಗೆ ಚೂಪಾದಂತಹ ಕತ್ತಿಯನ್ನು ಚುಚ್ಚಿದಂತಾಯಿತು ದುಷ್ಟಬುದ್ಧಿಗೆ. ಕಣ್ಣುಗಳು ಸಿಟ್ಟಿನಿಂದ ಕೆಂಪನ್ನು ಕಾರ್ತಾ ಇದ್ದಾವೆ. ಸಿಟ್ಟು ಅನ್ನೋದು ಮೈ ಮನಸ್ಸಿನಲ್ಲಿ ತುಂಬಿಬಿಟ್ಟಿದೆ. ಅಯ್ಯೋ, ನಮ್ಮ ಮಗ ನಾನು ಅವನಿಗೆ ಮಾಡಿರುವಂತಹ ಆಜ್ಞೆಯನ್ನು ಉಲ್ಲಂಘಿಸಿ ಬಿಟ್ಟನೆ ಅಂತ ಹೇಳಿ ಹಲ್ಲು ಕಟಿತಾ ಇದ್ದಾನೆ. ಮನಸ್ಸಿನಲ್ಲಿ ಸಿಟ್ಟನ್ನು ತುಂಬಿಕೊಳ್ತಾ ಇದ್ದಾನೆ. ಅಲ್ಲಿಂದ ನೇರವಾಗಿ ತನ್ನ ಮನೆಯ ಸಮೀಪಕ್ಕೆ ಬಂದ. ಅವನು ಬರ್ತಾ ಇರುವಂತಹ ವಿಚಾರವನ್ನ ಅವನ ಮುಂದೆ ಓಡಿ ಬರುವಂತಹ ಚಾರರು ಆಗಲೇ ಹೋಗಿ ಮಗನಾದ ಮದನನಿಗೆ ತಿಳಿಸಿದ್ದಾರೆ. ತನ್ನ ತಂದೆ ಬಂದ ಅನ್ನುವುದನ್ನು ಕೇಳಿ ಮನೆಯಿಂದ ಓಡಿ ಬಂದ ಮದನ ತಂದೆ ದುಷ್ಟಬುದ್ಧಿಯ ಕಾಲಿಗೆ ಎರಗಿ ನಮಸ್ಕಾರ ಮಾಡಿದ್ರೆ ಆ ಮಗನನ್ನು ಅನೇಕ ರೀತಿಯಿಂದ ಬೈತಾ ಇದ್ದಾನೆ. ತಾನು ಅವನನ್ನು ನೋಡದೆ ಅವನ ಜೊತೆಗೆ ಮಾತು ಆಡದೆ ಚಿನ್ನದ ಪಲ್ಲಕ್ಕಿಯಿಂದ ಇಳಿದು ಮನೆಯ ಒಳಗೆ ಪ್ರವೇಶ ಮಾಡಿ ತನ್ನ ಮಗನನ್ನು ನೋಡಿ ಸಿಟ್ಟಿನಿಂದ ಬೈತಾ ಹೇಳ್ತಾ ಇದ್ದಾನೆ.

ಮನೆಯ ಒಳಗಡೆಗೆ ಬಂದು ಎಲ್ಲರಿಗೂ ಬೈತಾ ಇದ್ದಾನೆ. ಕವಿ ಬಹಳ ಚೆನ್ನಾಗಿ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ಯಾರ್ಯಾರಿಗೆ ಬೈದ, ಹೇಗೆ ಬೈದ ಅಂತ. ಮೊದಲನೇದಾಗಿ ಕೆಲಸವನ್ನು ಮಾಡಿದಂತಹ ಮದನನಿಗೆ ಬೈದ, ಮಧುಮಕ್ಕಳನ್ನ ಕೆಟ್ಟ ಮಾತುಗಳಿಂದ ನಿಂದಿಸಿದ, ಈ ಮದುವೆಯನ್ನು ಮಾಡಿದ್ರಲ್ಲ ಅಂತ ಹೇಳಿ ಆ ಮದುವೆಯ ಕಾರ್ಯಗಳಿಗೆ ಬೈದ. ಅಷ್ಟೇ ಅಲ್ಲ, ಈ ಮದುವೆಯನ್ನ ಎಷ್ಟು ಚೆನ್ನಾಗಿ ನಡೀತು ಅಂತ ಹೇಳಿ ವರ್ಣಿಸ್ತಾ ಇರುವಂತಹ ಹೊಗಳ ಭಟರನ್ನ, ಒಂದಿ ಮಾಗದರನ್ನ ಬೈದ. ಇವರನ್ನ ಇದನ್ನೆಲ್ಲ ವಿಸ್ತರಿಸಿ ಆಶೀರ್ವಾದ ಮಾಡುವಂತಹ ಬ್ರಾಹ್ಮಣರನ್ನ ಆಕ್ಷೇಪಿಸಿದ. ಆರತಿಯನ್ನು ಎತ್ತಲಿಕ್ಕೆ ಬಂದಂತಹ ಸಖಿಯರಿಗೆಲ್ಲ ಬೈತಾ ಇದ್ದಾನೆ ಮಂತ್ರಿ. ಅಷ್ಟೇ ಅಲ್ಲ, ಯಾರು ತನಗೆ ಆಪ್ತರೋ ಎಲ್ಲರನ್ನು ಬೈದ.

ಹೀಗೆ ಎಲ್ಲರನ್ನು ಬೈತಾ ಇರುವಂತಹ ಅವನ ಧ್ವನಿಯಿಂದಲೇ ಮನೆಯ ಒಳಗಡೆಗೆ ತಮ್ಮ ಪಾಡಿಗೆ ತಾವು ಮಾತಾಡ್ತಾ ಕುತ್ಕೊಂಡಿರುವಂತಹ ವಿಷಯಗೆ ಮತ್ತು ಚಂದ್ರ ಆತನಿಗೆ ತಂದೆ ಬಂದಿರುವ ವಿಷಯ ಗೊತ್ತಾಯ್ತು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಇಬ್ರು ಬಂದು ತಂದೆ ಎದುರಿಗೆ ನಿಂತ್ಕೊಂಡಿದ್ದಾರೆ. ಕವಿ ಅವರಿಬ್ಬರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅನ್ನುವುದನ್ನ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಇನ್ನೂ ಅವರ ಹಣೆಗೆ ಕಟ್ಟಿರುವಂತಹ ಬಾಸಿಂಗದ ವಿಸರ್ಜನೆ ಆಗಿಲ್ಲ, ಹಾಗೆ ಆ ಮುತ್ತಿನ ಬಾಸಿಂಗದಿಂದ ಅವರ ಹಣೆ ಅಲಂಕೃತ ಪ್ರಾಯವಾಗಿದೆ. ಅನೇಕ ರೀತಿಯ ವಿವಾಹದ ಆಭರಣಗಳನ್ನು ಹಾಕೊಂಡಿರುವಂತಹ ನವರತ್ನದ ಆಭರಣಗಳಿಂದ ಪೀತಾಂಬರಗಳಿಂದ ಅಲಂಕೃತಗೊಂಡಿದ್ದಾರೆ ಅವರಿಬ್ಬರು ದಂಪತಿಗಳು. ಆ ಮಗಳ ಕೈಯಲ್ಲಿ ಹಸಿರಿನ ಬಳೆಗಳು, ಕೆನ್ನೆಗೆ ತೊಡೆದಿರುವಂತಹ ಅರಿಶಿಣ,

ಮಂಜರ ಅಂತಂದ್ರೆ ಮಾರ್ಜಾರ ಅಂತ, ಬೆಕ್ಕು ಅಂತ. ಬೆಕ್ಕು ಅಸಹಾಯಕವಾಗಿ ರೆಕ್ಕೆ ಬಲಿಯದೆ ಇನ್ನು ಹಾರ್ಲಿಕ್ಕೆ ಆಗದೆ ಇರುವಂತಹ ಎರಡು ಜೋಡಿ ಗಿಳಿಮರಿಗಳನ್ನ ಎಂತಹ ದ್ವೇಷದಿಂದ ನೋಡುತ್ತೋ ಹಾಗೆ ನೋಡಿದ. ಅವನ ಮನಸ್ಸಿನಲ್ಲಿ ನಂಜು ತುಂಬಿಬಿಟ್ಟಿದೆ, ವಿಷ ತುಂಬಿಬಿಟ್ಟಿದೆ. ಅವರಿಗೆ ಆಶೀರ್ವಾದ ಮಾಡಬೇಕಿತ್ತು, ಆಶೀರ್ವಾದ ಮಾಡ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಆದ್ರೆ ಬೈಲಿಕ್ಕೂ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವರನ್ನು ನೋಡಿ ನಂತರ ತನ್ನ ಮಗನಾದಂತಹ ಮದರನ್ನ ಕರೆದುಕೊಂಡು ಬೇರೆ ಕಡೆ ಜಾಗಕ್ಕೆ ಹೋಗಿ ಅವನನ್ನ ಬೈತಾ ಈ ರೀತಿ ಹೇಳ್ದ, ಎಲ್ಲೋ ಮೂಢ.

ಎಲೋ ಮೂರ್ಖ ಮದನ, ನಿನಗೆ ಅಂತ ಹೇಳಿ ಎಂತಹ ವ್ಯವಸ್ಥೆಯನ್ನು ಮಾಡಿದ್ದೆ? ಆ ಗುಪ್ತ ಭಾಷೆಯಿಂದ ಪತ್ರವನ್ನ ಬರೆಸಿ ಕಳಿಸಿದರೆ ಅದನ್ನ ಅರ್ಥ ಮಾಡಿಕೊಂಡು ಆ ರೀತಿ ನಡೆಯೋದನ್ನು ಬಿಟ್ಟು ಕೆಲಸವನ್ನೆಲ್ಲ ಹಾಳು ಮಾಡಿದೆಲ್ಲೋ ಪಾಪಿ. ನನ್ನ ಹೃದಯಕ್ಕೆ ಶೂಲದಿಂದ ಚುಚ್ಚಿಬಿಟ್ಟೆ. ಈ ಭೂಮಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಬೇಕು, ಈ ಸಾಮ್ರಾಜ್ಯಕ್ಕೆ ನಿನ್ನ ಚಕ್ರವರ್ತಿಯನ್ನಾಗಿ ಮಾಡಬೇಕು, ನಿನ್ನ ಸಿಂಹಾಸನದ ಮೇಲೆ ಕುಳಿತು ಮೆರೆಸಬೇಕು ಅಂತ ಆಸೆ ಪಟ್ರೆ ಅಂತಹ ಆಸೆಯನ್ನೆಲ್ಲ ಹಾಳು ಮಾಡಿ ನಿನಗಾಗಿ ಸಂಗ್ರಹಿಸಿ ಇಟ್ಟಿರ್ತಕ್ಕಂತಹ ಸಕಲ ಐಶ್ವರ್ಯವನ್ನು ಸಹ ಬೇಕಾದ ಬೇಡದೇ ಇದ್ದ ಜನಕ್ಕೆ ಕೊಟ್ಟೆಲ್ಲೋ ಮೂರ್ಖ. ಥೋ, ನಿನ್ನಂಥವನಿಗೆ ವನವಾಸ ಬೇಕತಿ, ನೀನು ರಾಜನಾಗ್ಲಿಕ್ಕೆ ಅಯೋಗ್ಯ, ಹೋಗ್ ಅಂತ ಬೈದ. ಅದನ್ನು ಕೇಳಿ

ಸಿಟ್ಟು ಮಾಡಿ ಬೈತಾ ಇರುವಂತಹ ತಂದೆಯನ್ನು ನೋಡಿ ಆಶ್ಚರ್ಯವಾಯಿತು ಮದನನಿಗೆ. ತಾನು ಮಾಡಿದ ತಪ್ಪು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರಿಂದಲೇ ಹೇಳ್ತಾ ಇದ್ದಾನೆ, ಪಿತಾಶ್ರೀ ಯಾಕಿಷ್ಟು ಸಿಟ್ಟು ಮಾಡ್ತಾ ಇದ್ದೀರಿ? ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿದ್ದು ಉಂಟೆ? ನೀವು ಪಾದದಲ್ಲಿ ತೋರಿಸಿರೋದನ್ನು ನೆತ್ತಿಯ ಮೇಲೆ ಹೊತ್ತು ನಡೆಸಿದಂತಹ ವಿಧೇಯ ಪುತ್ರ ನಾನಲ್ಲವೇ? ಇದೇನಿದು ಆಶ್ಚರ್ಯ? ತಂದೆಯ ಮಾತಿನಂತೆ ನಡೆದು ವನವಾಸಕ್ಕೆ ಹೋದಂತಹ ರಾಮಚಂದ್ರನ ಹಾಗೆ ನಾನು ಸಹ ನೀವು ಪತ್ರದಲ್ಲಿ ಬರೆದಿರುವಂತೆ ವಿಷಯಗೆ ಮದುವೆಯನ್ನು ಮಾಡಿಸಿಕೊಟ್ರೆ ನನಗೆ ವನವಾಸವೇ? ಇದೇನಿದು ಆಶ್ಚರ್ಯ? ತಂದೆಯವರೇ, ನಿಮ್ಮ ಸಿಟ್ಟಿಗೆ ಕಾರಣವೇನು ಅಂತ ಹೇಳಿದಾಗ ಮತ್ತೆ ಅವನು ಹೇಳ್ತಾ ಇದ್ದಾನೆ, ಏಯ್ ಗನ್ನ ಗತಕದ ಮಾತು ಸಾಕು,

ಇಂತಹ ಬಣ್ಣದ ವಂಚನೆಯ ಮಾತುಗಳು ನನ್ನ ಮುಂದೆ ಆಡಬೇಡ ಮದನ. ನನ್ನ ಕಣ್ಣೆದುರಿಗಿರದೆ ಎತ್ಲಾಗಾರ ಹೊರಟೋಗು. ಕೆಲವು ಕಾಲ ನಾನು ನಿಶ್ಚಿಂತನಾಗಿ ಇರಬೇಕು ಅಂತ ಹೇಳಿ ಮಗನನ್ನು ಬೈದು ಕಳಿಸಿದ. ನಂತರ ನಿಧಾನವಾಗಿ ಯೋಚನೆ ಮಾಡ್ದ. ಮಗ ಆಡಿರುವ ಮಾತನ್ನು ಚಿಂತಿಸಿದ. ನಾನು ಪತ್ರವನ್ನು ಹಾಗೆಯೇ ಬರೆಸಿದ್ದೇನೆಯೇ, ಎಲ್ಲಿ ನೋಡೋಣ ಅಂತ ಹೇಳಿ ಎಲ್ಲಿ ನಾನು ಬರೆಸಿ ಕಳಿಸಿರುವಂತಹ ಪತ್ರವನ್ನು ತಗೊಂಡ್ ಬಾ ಇಲ್ಲಿ ಅಂತ ಹೇಳಿ ಆ ಪತ್ರವನ್ನು ತರಿಸಿ ನೋಡಿಕೊಂಡ. ಅದರಲ್ಲಿ ಓದಿದ್ರೆ ಅವಾಗ ಅವನಿಗೆ ಗೊತ್ತಾಯಿತು, ಅದರೊಳಗೆ ಇದ್ದಂಥ ಅಭಿನ್ನಿಸಿದ ಭಾವಾರ್ಥವನ್ನು ತಿಳಿದು. ಯಾಕೆ ಅಂತಂದ್ರೆ ಅದನ್ನು ಯಾವ ರೀತಿ ಬೇಕಾದರೂ ಓದ್ಬೋದಾಗಿತ್ತು. ಮಹಾ ಅಹಿತನು ಮಹಾಹಿತನು ಎರಡನ್ನೂ ಮಾಡಬಹುದಾಗಿತ್ತು ಅದರಲ್ಲಿ. ಅದೇ ರೀತಿ ಸರ್ವಥಾ ಮಿತ್ರನು ಸರ್ವಥಾ ಅಮಿತ್ರನು ಇವು ಎರಡೂ ಇರೋದ್ರಿಂದ ಬಹುಶಃ ನನ್ನ ಮಗನಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಅಂತ ಹೇಳಿ ಅದನ್ನ ಮುಂದೆ ಓದ್ತಾ ಓದ್ತಾ ಯೋಚನೆ ಮಾಡ್ತಾ ಆಮೇಲೆ ಅನ್ಕೊಳ್ತಾನೆ ಶಿವಶಿವ, ಇದೇನಿದು, ನಾನು ಬರೆದಿರುವುದೇ ಬೇರೆ, ಇಲ್ಲಿ ಆಗಿರುವುದೇ ಬೇರೆ, ಈ ರೀತಿ ಬದಲಾವಣೆಯ ಆಗೋದು ಉಂಟೆ, ಇದು ಜಗತ್ತಿಗೆ ಹೊಸದು ಅನ್ನುವ ಹಾಗೆ ನಿಟ್ಟುಸಿರು ಬಿಟ್ಟು ಆಶ್ಚರ್ಯಪಟ್ಟ.

ಇದೇನಿದು ಆಶ್ಚರ್ಯ? ವಿಷವ ಮೋಹಿಸುವಂತೆ ಕೊಡುವುದು ಅಂತ ನಾನು ಬರೆದ್ರೆ ಪತ್ರದಲ್ಲಿ ವಿಷಯೇ ಮೋಹಿಸುವಂತೆ ಕೊಡುವುದು ಎನ್ನುವಂತ ಬರವಣಿಗೆ ಇದೆಯಲ್ಲ, ಇದು ಯಾಕೆ ಹೀಗಾಯ್ತು? ಹೇಗೆ ಆಗಿರಬಹುದು? ಇದು ವಿಧಿಕೃತವೋ ಅಥವಾ ನನಗೆ ಮೋಸವಾಯಿತೋ? ಬರೆದವನ ಮರಹೋ, ನಾನು ಬೇರೆಯವರಿಗೆ ಹೇಳಿ ಕರ್ಣಿಕನಿಗೆ ಹೇಳಿ ಬರೆಸಿದ್ರೆ ಅವನು ಗೊತ್ತಿಲ್ಲದೆ ಹೀಗೆ ಬರೆದಿದ್ದಾನೋ ಅಂತ, ಅಥವಾ ಚಂದ್ರಹಾಸನೇ ಇದನ್ನು ಏನಾದರೂ ಓದಿ ತಿದ್ದು ಬಿಟ್ಟಿದ್ದಾನೆಯೇ? ಪಾಪ, ನನ್ನ ಮಗ ಮದನನದು ಏನೂ ತಪ್ಪಿಲ್ಲ, ನಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡ್ಬಿಟ್ಟೆ, ಸುಮ್ಮನೆ ಬೈದು ಬಿಟ್ಟೆ, ವಿಧೇಯನಾದ ಮಗ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮತ್ತೆ ಅಂದುಕೊಂಡ, ಚಂದ್ರಹಾಸ ಚಿಕ್ಕ ಮಗುವಿದ್ದಾಗಲೇನೆ ಇಲ್ಲಿರುವಂತಹ ಅನೇಕ ಬ್ರಾಹ್ಮಣರು ಋಷಿಗಳು ನೋಡಿ ಹೇಳಿದ್ದಾರೆ, ಮುಂದೆ ಇವನು ಈ ದೇಶದ ರಾಜನಾಗ್ತಾನೆ, ಮಹಾಮಂತ್ರಿಗಳೇ ಇವನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದ್ದಂತಹ ಮಾತು ಸತ್ಯ ಆಗ್ತಾ ಇದೆ. ನೋಡೋಣ, ಇವನನ್ನು ನಿವಾರಿಸ್ಕೊಳ್ಳಿಕ್ಕೆ ಇನ್ನೂ ಒಂದು ಅವಕಾಶವನ್ನು ಹುಡುಕ್ತೇನೆ ಅಂತ ಹೇಳಿ ಇನ್ನೊಂದು ರೀತಿಯ ದುಷ್ಟ ಉಪಾಯವನ್ನೇ ಯೋಚನೆ ಮಾಡ್ತಾ ಇದ್ದಾನೆ.

ಇನ್ನು ಕಾಲ ಮಿಂಚಿಲ್ಲ. ಏನಾದರೂ ಮಾಡಿ ಚಂದ್ರಹಾಸನನ್ನು ನಿವಾರಿಸಿಕೊಳ್ತೇನೆ. ಇವನನ್ನು ಸಿಂಹಾಸನಕ್ಕೆ ಅಧಿಪತಿಯಾಗದಂತೆ ಇವನನ್ನು ತೊಲಗಿಸಿ ಈಗಿರುವಂತಹ ರಾಜನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ನನ್ನ ಮಗ ಮದನನಿಗೆ ಕೊಟ್ಟು ಮದುವೆ ಮಾಡಿಸಿ ಈ ರಾಜ್ಯ ನಮ್ಮ ಕೈ ಸೇರುವ ಹಾಗೆ ಮಾಡ್ತೇನೆ. ಅವಾಗ ಮತ್ತನ್ಸುತ್ತೆ, ಅಯ್ಯೋ ಹೀಗೆ ಮಾಡಿದರೆ ಈ ಚಂದ್ರಹಾಸನನ್ನು ತೊಲಗಿಸಬೇಕು. ಈ ಚಂದ್ರಹಾಸನನ್ನು ಸಾಯಿಸಿದರೆ ನನ್ನ ಇದೇ ತಾನೇ ಮದುವೆಯಾದಂತಹ ನನ್ನ ಮಗಳು ವಿಧವೆಯಾಗ್ತಾಳಲ್ಲ, ಏನು ಮಾಡಲಿ? ಕೊನೆಗೆ ತೀರ್ಮಾನಕ್ಕೆ ಬರ್ತಾನೆ, ನನ್ನ ಮಗನಿಗೆ ಸಿಂಹಾಸನ ಸಿಕ್ಕುವುದು ಮುಖ್ಯ, ಅನ್ಯರ ಮನೆಗೆ ಸೊಸೆಯಾಗಿ ಸೇರಿರುವಂತಹ ವಿಷಯ ಏನಾರು ಆಗಲಿ ನನ್ನ ಮಗ ರಾಜನಾಗಬೇಕು ಅಂತ ಹೇಳಿ ತೀರ್ಮಾನ.

ಅಪಮಾನ ಮಾಡ್ದ, ಅದನ್ನು ತೋರಗೊಡದಿದ್ದಂತೆ ಮತ್ತೆ ಮಗಳು ಅಳಿಯನನ್ನು ಹತ್ತಿರಕ್ಕೆ ಕರೆಸ್ದ. ತನ್ನ ಅಪ್ಪ ಸಿಟ್ಟು ಮಾಡಿಕೊಂಡಲ್ಲ ಅಂತ ಹೇಳಿ ಹೆದರಿ ಅಳತಾ ತನ್ನ ಕೋಣೆಯಲ್ಲಿ ಅಳತಾ ಇದ್ದಂತಹ ಅವಳನ್ನು ಕರೆಸಿ ಮಧುರವಾಗಿ ಮಾತಾಡಿ, ಮಗಳೇ, ಪ್ರಯಾಣದ ಆಯಾಸ, ರಾಜಕಾರಣದ ಗೊಂದಲ, ಅದರಿಂದ ನನಗೆ ಏನೂ ಗೊತ್ತಾಗಲಿಲ್ಲ, ನಾನು ಆಡಿರುವ ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರದು ಅಂತ ಹೇಳಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಮಧುಮಕ್ಕಳನ್ನು ಮನ್ನಿಸಿ ವಿವಿಧ ವೈಭವಗಳನ್ನು ನಡೆಸಿ, ನಾನು ಮದುವೆಯನ್ನು ನೋಡಲಿಲ್ಲ, ಆದ್ರಿಂದ ಈಗ ನೋಡ್ತೀನಿ ಅಂತ ಅನ್ನುವ ಹಾಗೆ ಇನ್ನಿಷ್ಟು ಏನೋ ವೈವಾಹಿಕದ ಘಟನೆಗಳನ್ನು ಚಟುವಟಿಕೆಗಳನ್ನು ನಡೆಸಿ ಅದೆಲ್ಲ ಆದಮೇಲೆ ತನ್ನ ಅಳಿಯನೊಬ್ಬನನ್ನೇ ಪ್ರತ್ಯೇಕವಾಗಿ ಕರೆದು ದುಷ್ಟಬುದ್ಧಿ ಈ ರೀತಿ ಹೇಳಿದ. ವೀರ ಚಂದ್ರಹಾಸ,

ತನ್ನ ಸಮೀಪದಲ್ಲಿ ವಿಧೇಯನಾಗಿ ಕೈಮುಗಿದು ನಿಂತಿರುವಂತಹ ಚಂದ್ರಹಾಸನನ ಭುಜವನ್ನ ತಲೆಯನ್ನ ಸವರ್ತಾ ಆತ್ಮೀಯವಾಗಿ ಮಂತ್ರಿ ಹೇಳ್ತಾ ಇದ್ದಾನೆ. ವೀರ ಚಂದ್ರಹಾಸ ಬಾರಯ್ಯ, ನಮ್ಮ ಮನೆಯದು ಒಂದು ಸಂಪ್ರದಾಯ ಇದೆ. ಮದುವೆಯಾದ ನಾಲ್ಕನೆಯ ದಿನ ಊರ ಹೊರಗಡೆಗೆ ಇರುವಂತಹ ದುರ್ಗಾ ದೇವಸ್ಥಾನಕ್ಕೆ ಸೂರ್ಯ ಮುಳುಗಿದ ಮೇಲೆ ಪ್ರದೋಷ ಕಾಲದಲ್ಲಿ ಆ ಮದುವೆ ಗಂಡು ತಾನು ಒಬ್ಬನೇ ಹೋಗಬೇಕು. ಬೇರೆ ಯಾರನ್ನೂ ಜೊತೆಗೆ ಅಂಗರಕ್ಷಕರನ್ನು ಸಹ ಕರ್ಕೊಂಡು ಹೋಗಬಾರದು. ಏಕಾಂಗಿಯಾಗಿ ಏಕಾಂತದಲ್ಲಿ ಆ ತಾಯಿ ಜಗದಂಬೆಯನ್ನ ಪೂಜೆ ಮಾಡಿಕೊಂಡು ಬರಬೇಕು. ಇವತ್ತು ನಾಲ್ಕನೆಯ ದಿನ ನೀನು ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಾ ಅಂತ ಹೇಳಿ ನೇಮಿಸಿದ ದುಷ್ಟಬುದ್ಧಿ.

ಪೂಜ್ಯರೇ, ನೀವು ಹೇಳಿರುವ ಈ ಕೆಲಸ ನನ್ನ ಪಾಲಿಗೆ ಒಂದು ವರ. ದುರ್ಗೆ ನನಗೆ ಪ್ರಿಯವಾದ ದೇವತೆ, ಖಂಡಿತ ನಾನು ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಪೂಜೆಗೆ ಬೇಕಾಗಿರುವಂತಹ ಹೂವು, ಗಂಧ, ಅಕ್ಷತೆ, ಧೂಪ, ದೀಪಗಳನ್ನ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿ ಅವನು ಹೊರಟು ಹೋದ. ಅವನತ್ಲಾಗಿ ಹೋದ ಮೇಲೆ ಈ ದುಷ್ಟಬುದ್ಧಿ, ಹಿಂದೆ ಇವನು ಬಾಲಕನಾಗಿದ್ದಾಗ, ಸಣ್ಣ ಶಿಶುವಾಗಿದ್ದಾಗ ಇವನನ್ನು ಕೊಲ್ಲಲಿಕ್ಕೆ ಯಾವ ಕೊಲೆಗಡಕರನ್ನ ನೇಮಿಸಿದನೋ ಅವರನ್ನೇ ಮತ್ತೆ ಕರೆದ. ಕರೆಸಿ ಹೇಳ್ದ, ಈಗ 20 ವರ್ಷಗಳ ಕೆಳಗೆ ಒಂದು ಮಗುವನ್ನ ಕೊಲ್ಲಿಕ್ಕೆ ಅಂತ ಕಳಿಸಿದ್ದೆ, ಏನಾಯ್ತು ಅದು? ಕೊಂದು ಬಂದಿರಲ್ವೇ? ಹೌದು ಸ್ವಾಮಿ, ಕೊಂದಿದ್ದಕ್ಕಾಗಿ ನಿಮಗೆ ಆ ಬೆರಳನ್ನ ಕುರು ಹಾಗೆ ತಂದು ತೋರಿಸಿದ್ದೇವೆ ಅಂತ ಹೇಳಿದಾಗ, ಇವತ್ತು ಚಂಡಿಕಾಲಯಕ್ಕೆ ಒಬ್ಬ ಪೂಜೆ ಮಾಡ್ಲಿಕ್ಕೆ ಅಂತ ಬರ್ತಾನೆ, ಅವನು ಯಾರಾದರೂ ಆಗಿರ್ಲಿ ನಿಷ್ಕರುಣೆಯಿಂದ ಅವನ್ನ ಕೊಲ್ಲಬೇಕು, ಇಲ್ಲದೆ ಹೋದ್ರೆ ನಿಮ್ಮದೇ ತಲೆದಂಡ ಅಂತ ಹೇಳಿ ಹೆದರಿಸದ. ಅವರು ಸಹ ಪ್ರಾಣ ಭಯದಿಂದ, ಸ್ವಾಮಿ ಯಾರೇ ಬರಲಿ ಅವನನ್ನು ನೋಡದೆ ನಾವು ತಕ್ಷಣಕ್ಕೆ ಅವನನ್ನು ಹತ್ಯೆಯನ್ನು ಮಾಡ್ತೇವೆ ಅಂತ ಹೇಳಿ ಅವರು ಹೊರಟು ಹೋಗಿದ್ದಾರೆ. ಈ ರೀತಿ ಆಜ್ಞೆಯನ್ನ ಮಾಡಿದ.

ಇಷ್ಟೆಲ್ಲ ವ್ಯವಸ್ಥೆಯನ್ನ ಈ ಮಂತ್ರಿ ಈ ಕಡೆ ಮಾಡ್ತಾ ಇರಬೇಕಾದ್ರೆ ಆ ದಿನ ಕುಂತಳೇಶ್ವರ ಪ್ರತಿದಿನದ ಹಾಗೆ ಬೆಳಗಾಗಿ ಎದ್ದ ಮೇಲೆ ತನ್ನ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಅಲಂಕಾರಕ್ಕಾಗಿ ಬಂದು ನಿಂತ್ಕೊಂಡಾಗ ಅವನ ಎದುರಿಗೆ ಆಳೆತ್ತರ ಕನ್ನಡಿಯನ್ನು ಹಿಡಿದ್ರೆ ಆ ರಾಜನಿಗೆ ತನ್ನ ದೇಹ ಕಾಣಿಸ್ತಾ ಇದೆ, ತಲೆ ಕಾಣಿಸ್ತಾ ಇಲ್ಲ, ತಲೆ ಮಾತ್ರ ಕಾಣಿಸ್ತಾ ಇಲ್ವಲ್ಲ ಅಂತ ಅಂದುಕೊಂಡು ತನ್ನ ರಾಜ ಪುರೋಹಿತನಾದ ಕುಲ ಪುರೋಹಿತ ಗಾಲವನ್ನು ಕೇಳಿದ. ಗಾಲವ ಮಹರ್ಷಿಗಳೇ, ನನಗೆ ಏನಿದು ಈ ರೀತಿ ಕಾಣಿಸ್ತಲ್ಲ ಅಂತ ಅಂದಾಗ ಗಾಲವ ಹೇಳ್ತಾ ಇದ್ದಾನೆ, ದೇಹದಲ್ಲಿ ತಲೆ ಕಾಣಲಿಲ್ಲ ಅಂತಂದ್ರೆ ಇನ್ನು ಸದ್ಯದಲ್ಲಿಯೇ ನಿಮಗೆ ಮೃತ್ಯು ಯೋಗವಿದೆ, ನೀವು ಸದ್ಯದಲ್ಲಿ ಸಾಯ್ತೀರಿ, ಇನ್ನು 6 ತಿಂಗಳಲ್ಲಿ ದೇಹತ್ಯಾಗ ಮಾಡಬೇಕಾಗತ್ತೆ, ಸಾವಿನ ಸೂಚನೆ ಇದು ಅಂತ ಅಂದಾಗ ರಾಜ ಯೋಚನೆ ಮಾಡಿದ. ಸ್ವಾಮಿ, ಅನೇಕ ತಿಂಗಳುಗಳಿಂದ ವರ್ಷಗಳಿಂದ ನೀವು ಹೇಳಿದಂತಹ ಧರ್ಮಶ್ರವಣವನ್ನು ಮಾಡ್ತಾ ಇದ್ದೇನೆ, ನನಗೆ ದೇಹದ ಮೇಲೆ ಏನು ಮೋಹ ಇಲ್ಲ, ಇವನ್ ಎಲ್ಲವನ್ನೂ ತ್ಯಾಗ ಮಾಡಿ ನಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಯೋಗ ಸಿದ್ಧಿಯಿಂದ ದೇಹವನ್ನು ಬಿಡ್ತೇನೆ. ಅದಕ್ಕೆ ಅವನು ಉದಾಹರಣೆಯನ್ನು ಕೊಡ್ತಾನೆ, ಹೇಗೆ ಅಂತಂದ್ರೆ ಹಾವು ತನ್ನ ಮೈ ಮೇಲಿರೋ ಚರ್ಮವನ್ನು ಬಿಡುವಂತೆ ಈ ಆತ್ಮವನ್ನ ಆವರಿಸಿರುವಂತಹ ಈ ದೇಹವನ್ನ ಬಿಡ್ತೇನೆ ಅಂತ ಹೇಳಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತೇನೆ ಅಂತ ತೀರ್ಮಾನ ಮಾಡಿದ ಕುಂತಳೇಶ್ವರ

ಅಲ್ಲದೆ ಕುಂತಳೇಶ್ವರ ತನಗೆ ಇಲ್ಲಿಯವರೆಗೂ ಮಾರ್ಗದರ್ಶನ ಮಾಡಿದಂತಹ ರಾಜಗುರು ಗಾಲವನ ಪದ ಕಮಲಿಗಳಿಗೆ ನಮಸ್ಕಾರವನ್ನು ಮಾಡಿದ, ಕೈ ಮುಗಿದ, ಆಮೇಲೆ ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ರಾಜ್ಯದ ಸಿಂತೆ ಸಾಕು, ಇನ್ನು ಉಳಿದ ಕಾಲವನ್ನು ಯೋಗದಲ್ಲಿ ಅಧ್ಯಾತ್ಮದಲ್ಲಿ ನನ್ನ ಜೀವನವನ್ನು ತೊಡಗಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನನಗೆ ಎರಡೇ ಎರಡು ಯೋಚನೆ ಈಗ ಕಾಡ್ತಾ ಇದೆ. ನನಗೆ ಮಕ್ಕಳಿಲ್ಲ, ಈ ರಾಜ್ಯವನ್ನು ಯಾರಿಗೆ ಕೊಡಲಿ? ಅಲ್ಲದೆ ನನಗೊಬ್ಬಳು ವಿವಾಹ ಯೋಗ್ಯಳಾದಂತಹ ಮಗಳಿದ್ದಾಳೆ, ಚಂಪಕಮಾಲಿನಿ, ಇವಳನ್ನು ಯಾರಿಗೆ ಕೊಡಲಿ? ಇಷ್ಟು ವಿಚಾರದಲ್ಲಿ ನೀವು ಮಾರ್ಗದರ್ಶನವನ್ನು ಮಾಡಿದರೆ ಅದರಂತೆ ನಡೀತೇನೆ ಅಂತ ಹೇಳಿ ಕುಂತಳೇಶ್ವರ ಗಾಲವನನ್ನು ಕೇಳಿಕೊಂಡ. ಇದೇ ಗಾಲವ ವಿಷಯ ಮದುವೆಯನ್ನು ಚಂದ್ರಹಾಸನ ಜೊತೆಗೆ ಮಾಡಿಸಿದ್ರಿಂದ ಅವನಿಗೆ ಅನ್ನಿಸ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ನಿನ್ನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ಚಂದ್ರಹಾಸನಿಗೆ ಕೊಟ್ಟು ಮದುವೆ ಮಾಡು, ಮಗಳು ಅಳಿಯನಿಗೆ ರಾಜ್ಯವನ್ನು ಕೊಡು, ಯಾಕೆಂದರೆ ಅವನು ಬಹಳ ಯೋಗ್ಯನಾದಂತಹ ವ್ಯಕ್ತಿ, ಪರಮ ವೈಷ್ಣವ, ಆದ್ರಿಂದ ಹರಿಭಕ್ತನಾಗಿದ್ದರಿಂದ ಅವನಿಗೆ ರಾಜ್ಯವನ್ನು ಕೊಡು, ಒಳ್ಳೆಯ ಶಕ್ತಿಶಾಲಿಯೂ ಆಗಿರುವುದರಿಂದ ಅವನಿಗೆ ಈ ರಾಜ್ಯವನ್ನು ನಡೆಸುವಂತಹ ಸಾಮರ್ಥ್ಯವೂ ಇದೆ, ಈ ಭೂಮಿಯ ಸಹಿತ ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಬುದ್ಧಿಯನ್ನು ಹೇಳಿದ ಗಾಲವ.

0: ಮಹಾರಾಜ ಕುಂತಳೇಶ್ವರ ಯೋಚನೆ ಮಾಡ್ದ, ಗಾಲವನ ಸೂಚನೆ ಸಲಹೆ ಸರಿಯಾಗಿದೆ ಅಂತ ಅವನಿಗೆ ಅನ್ನಿಸ್ತೋ, ಆದ್ರಿಂದ ಚಂದ್ರಹಾಸನ್ನ ಕರೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ದುಷ್ಟ ಬುದ್ಧಿ ರಾಜ್ಯಕ್ಕೆ ಹಿಂತಿರುಗಿದು ಅವನಿಗೆ ಗೊತ್ತಿಲ್ಲ. ತಂದೆಯ ಬದಲು ಅವನ ಎಲ್ಲಾ ಕೆಲಸವನ್ನು ನೆರವೇರಿಸ್ತಾ ಇದ್ದಂತಹ ಮದನ ಅಲ್ಲಿ ಓಡಾಡ್ತಾ ಇದ್ದು ಕಾಣಿಸ್ತಾ ಇದೆ. ರಾಜನ ಸಮೀಪವರ್ತಿಯಾಗಿ ರಾಜಕಾರ್ಯವನ್ನು ನಡೆಸ್ತಾ ಅವನ ನಿಂತಿರೋದ್ರಿಂದ ಆ ಮದನನ್ನ ಕರೆಸ್ದ. ಅವನ ಕೈ ಹಿಡಿದು ಅವನ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ, ನನಗೊಂದು ತುರ್ತಾದ ಕಾರ್ಯ ಇದೆ, ಆದ್ರಿಂದ ಅದನ್ನು ನೆರವೇರಿಸಬೇಕಾಗಿದೆ. ನೀನು ಕೂಡಲೇ ಚಂದ್ರಹಾಸನನ್ನ ಇಲ್ಲಿಗೆ ಕರ್ಕೊಂಡು ಬಾ, ಇದರಲ್ಲಿ ಯಾವ ಆಲೋಚನೆಯನ್ನು ಮಾಡಬೇಡ, ಬೇಗ ಅವನನ್ನ ಕರ್ಕೊಂಡು ಬಾ ಅಂತ ಹೇಳಿ ಮದನನಿಗೆ ರಾಜ ಸೂಚನೆಯನ್ನು ಕೊಟ್ಟ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ MS ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿದ್ದು, ತನಿಖಾ ವರದಿ ಬಂದ ಮೇಲೆ ಪ್ರಕರಣದ ಸತ್ಯಾಸತ್ಯತೆ ಕುರಿತು ಸ್ಪಷ್ಟತೆ ದೊರಕಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಭಾಗಮಂಡಲದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವನ್ಯಧಾಮದಲ್ಲಿ ಬೇಟೆಗಾರರು ಎನ್ನಲಾದವರಿಂದ ಕೋವಿ ಮತ್ತಿತರ ವಸ್ತುಗಳನ್ನು ಅರಣ್ಯ ಇಲಾಖಾಧಿಕಾರಿಗಳು ವಶಪಡಿಸಿಕೊಂಡಿದ್ದು, ಆ ಗುಂಪಿನಲ್ಲಿದ್ದ ಓರ್ವ ಪರಾರಿಯಾಗಿದ್ದಾನೆ ಎಂದು ತಿಳಿದುಬಂದಿದೆ. ನ್ಯಾಯಾಂಗ ತನಿಖೆಯ ನಂತರ ಸ್ಪಷ್ಟತೆ ದೊರಕಲಿದೆ ಎಂದರು. ಕಾವೇರಿ ವನ್ಯಜೀವಿಧಾಮದ ಶಾಗ್ಯ ಬೀಟ್ನ ಹೊಳೆಮರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಘಟನೆಯ ತನಿಖೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಹೇಳಿದ್ದಾರೆ. ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಗದಿತ ಅವಧಿಯೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲಾಗುತ್ತದೆ. ಈಗಾಗಲೇ ತನಿಖೆ ಆರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದು, ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಸಂಪೂರ್ಣ ತನಿಖಾ ವರದಿಯನ್ನ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಮೃತರ ಕುಟುಂಬಸ್ಥರು ಹನೂರು ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಇಡೀ ರಾತ್ರಿ ಧರಣಿ ನಡೆಸಿದ್ದು, ಇಂದು ಬೆಳಿಗ್ಗೆಯೂ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಮೃತರ ಕುಟುಂಬವು ಜೀವನಾಧಾರ ಕಳೆದುಕೊಂಡಿರುವುದರಿಂದ ಸರ್ಕಾರಿ ಉದ್ಯೋಗ ನೀಡಬೇಕು, ಜೊತೆಗೆ ಕಾವೇರಿ ವನ್ಯಜೀವಿಧಾಮದ

0: ಹಿರಿಯ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಅಮಾನತುಪಡಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬ ಬೇಡಿಕೆ ಮುಂದಿಟ್ಟುಕೊಂಡು ಧರಣಿ ಮುಂದುವರೆಸಿದ್ದಾರೆ. ಮೂವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ನೈಸ್ ಸಂಸ್ಥೆ ಅನಧಿಕೃತವಾಗಿ ಸಂಗ್ರಹಿಸುತ್ತಿರುವ ಟೋಲ್ ಅನ್ನು ತತ್ಕ್ಷಣ ಜಾರಿಗೆ ಬರುವಂತೆ ನಿಷೇಧಿಸಬೇಕು ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದು, ಒಂದು ಶಾಸನವನ್ನು ರಚಿಸುವ ಮೂಲಕ ನೈಸ್ ರಸ್ತೆ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್, ಸುಪ್ರೀಂಕೋರ್ಟ್ ತೀರ್ಪುಗಳಲ್ಲಿ ನೀಡಿರುವ ನಿರ್ದೇಶನಗಳಂತೆ ಹಾಗೂ ವಿಧಾನಸಭೆ ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪಸಮಿತಿಗಳ ಶಿಫಾರಸುಗಳಲ್ಲಿ ದಾಖಲಿಸಿರುವಂತೆ ನೈಸ್ ಸಂಸ್ಥೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಯೋಜನೆ ಅನುಷ್ಠಾನದ ಒಪ್ಪಂದದಲ್ಲಿರುವ ನಿಬಂಧನೆ ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೈಸ್ ಯೋಜನೆ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದಿದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಮುಂದಿನ ಕೆಲಸಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ತೀವ್ರ ಮಳೆ ಅಭಾವದಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರೈತರ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಹಾನಿಗೀಡಾದ ಬೆಳೆಗಳನ್ನು ಪರಿಶೀಲಿಸಿದರು. ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದ ರೈತ ಮಾಳಪ್ಪ ಸೊನಕನಹಳ್ಳಿ ಅವರ 6 ಎಕರೆ ಜಮೀನಿನಲ್ಲಿ ಒಣಗುತ್ತಿರುವ ತೊಗರಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು, ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲಿದೆ ಎಂದು ಭರವಸೆ ನೀಡಿದರು. ಬೆಳೆಯ ಹಾನಿ ಕುರಿತು ವೈಜ್ಞಾನಿಕ ವರದಿ ಸಿದ್ಧಪಡಿಸಲು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಇಂಡಿ ತಾಲೂಕಿನಲ್ಲಿ 100%ರಷ್ಟು ಬೆಳೆ ಹಾನಿಗೀಡಾಗಿದ್ದು 42,000 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಈ ಬಾರಿ ಜಿಲ್ಲಾದ್ಯಂತ 2,50,000 ರೈತರು ಬೆಳೆ ವಿಮೆ ಮಾಡಿಸಿಕೊಂಡಿದ್ದಾರೆ ಎಂದು ಸಚಿವರು ವಿವರಿಸಿದರು. ಈ ಬಾರಿ ಮುಂಗಾರು ಕೊರತೆಯಿಂದಾಗಿ ತೊಗರಿ, ಈರುಳ್ಳಿ, ಸೂರ್ಯಕಾಂತಿ ಸೇರಿದಂತೆ ಹಲವು ಬೆಳೆಗಳು ಹಾನಿಗೀಡಾಗಿದ್ದು ರೈತರ ಸಂಕಷ್ಟವನ್ನು ಆಲಿಸಲಾಗಿದೆ. ಇದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳು ರೈತರ ಬೆಳೆ ನಾಶ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು, ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಜಿಲ್ಲೆಯಲ್ಲಿ ಮಾನವ ವನ್ಯಪ್ರಾಣಿ ಸಂಘರ್ಷ ನಿಯಂತ್ರಿಸಲು 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ 12,77,00,000 ರೂಪಾಯಿ ಅನುದಾನ ಒದಗಿಸಲಾಗಿದೆ. ಆನೆ ಹಾವಳಿ ನಿಯಂತ್ರಣಕ್ಕಾಗಿಯೇ ಕೊಪ್ಪ ಅರಣ್ಯ ವಿಭಾಗಕ್ಕೆ ಆನೆ ಕಾರ್ಯಪಡೆ ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಹಿತಿ ಹಂಚಿಕೊಂಡಿದ್ದು, ಕೆಆರ್ಎಸ್ ಜಲಾಶಯದ 10 ಗೇಟ್ಗಳನ್ನು ಮಧ್ಯರಾತ್ರಿ ತೆರೆದು ತಮಿಳುನಾಡಿಗೆ ನೀರು ಹರಿಸಲಾಗಿದೆ ಎಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ನೀರು ಕರ್ನಾಟಕದ ರೈತರ ಬದುಕಾಗಿತ್ತು, ತಕ್ಷಣವೇ ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ಮಂಡ್ಯದ ರೈತರ ಹಿತ ಕಾಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಗೋವುಗಳ ಕಳ್ಳ ಸಾಗಾಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಶಿಕಾರಿಪುರದಲ್ಲಿ ಗೋ ಕಳ್ಳ ಸಾಗಾಣಿಕೆದಾರರಿಂದ ಗಾಯಗೊಂಡವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸರ್ಕಾರ ಆದ್ಯತೆ ನೀಡಬೇಕು, ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಘಟನೆ ಸಂಬಂಧ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ

0: ರಾಜ್ಯ ಸಹಕಾರಿ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಉಪಸ್ಥಿತರಲ್ಲಿದ್ದಾರೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್, ದಿನಕರ ಶೆಟ್ಟಿ, ಮಂಕಾಳ ವೈದ್ಯ, ಭೀಮಣ್ಣ ನಾಯ್ಕ, ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ ಹೊರಟ್ಟಿ, ಎಸ್ವಿ ಸಂಕನೂರು, ಗಣಪತಿ ಉಳ್ವೇಕರ್ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಭಾರತ ಸರ್ಕಾರದ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ, ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ, ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಬಿ ಉಪಸ್ಥಿತರಿರಲಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಆಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ, ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಕಾವ್ಯವಾಚನ ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ ಅಲ್ಲಮ ಪ್ರಭುವಿನ ಜನನ. ವಾಚನ ಕೆ ಸುಬ್ರಹ್ಮಣ್ಯ, ನಿರ್ಮಾಣ ಜಂಪಣಾಶಿಹಾಳ್.
2: ಪಾರ್ವತಿಯ ತಾಮಸ ಕಳೆಯಾದ ಮಾಯೆ. ಪಾರ್ವತಿಯ ಆಜ್ಞೆಯಂತೆ ಭೂಮಿಯಲ್ಲಿ ಅವತರಿಸಿ ಬೆಳುವಲ ನಾಡ ಭೂಪಾಲ ಮಮಕಾರ ಮೋಹಿನಿ ದೇವಿಯರಿಗೆ ಮಗಳಾಗಿ ಜನಿಸಿದಳು. ದಿನ ದಿನಕ್ಕೆ ಬೆಳೆದು ಪ್ರಾಪ್ತ ವಯಸ್ಕಳಾಗಿ ಸಕಲ ವಿದ್ಯಾ ಪಾರಂಗತಳಾದಳು. ವಯಸ್ಕಳಾದ ಅವಳಿಗೆ ಮಮಕಾರ ನೃಪಾಲ ವರನನ್ನು ಹುಡುಕುತ್ತಿದ್ದ. ರಾಜಗುರು ಅಹಂಕಾಚಾರ್ಯರ ಆದೇಶದಂತೆ ಮಾಯಾದೇವಿ ಶಿವನಲ್ಲಿ ಭಕ್ತಿ ಮಾಡಿ ಶಿವನೇ ಪತಿಯಾಗಬೇಕೆಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ಇತ್ತ ಈಶ್ವರನ ಅವತಾರಿಯಾದಂತಹ ಅಲ್ಲಮಪ್ರಭು ಬಳ್ಳಿಗಾವಿಯಲ್ಲಿ ವಾಸಿಸುತ್ತಿದ್ದ ಸುಜ್ಞಾನಿ ನಿರಹಂಕಾರರಿಗೆ ಮಗನಾಗಿ ಹುಟ್ಟಿ ಬೆಳೆದು ಭಕ್ತರ ಉದ್ಧಾರಕ್ಕಾಗಿ ಅಲ್ಲಲ್ಲಿ ಸಂಚರಿಸುತ್ತಿದ್ದ. ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ ಅಲ್ಲಮಪ್ರಭು ಜನನ.

ಈ ಶಿಶುವೆಂದ ನಿರಹಂಕಾರ ನಿಜ ಸತಿಗೆ ಉಪಮಾತೀತನೀ ಶಿಶುವೆಂದ

ಇದುವರೆಗೆ ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗವನ್ನು ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಕೇಳಿದಿರಿ. ವಾಚನ ಮಾಡಿದವರು ಕೆ. ಸುಬ್ರಹ್ಮಣ್ಯ, ನಿರ್ಮಾಣ ಜಂಪಣ್ಣ ಆಶಿಹಾಳ್.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರ
3: ಡೈರೆಕ್ಟರ್ ನಾಗಶೇಖರ್ ಅವರು, ಮುಳವಳ್ಳಿ ನಾಗಶೇಖರ್ ಅವರ ನಿರ್ದೇಶನದಲ್ಲಿ ಬಂದಂತಹ ಸಿನಿಮಾ. ಎಷ್ಟು ಅದ್ಭುತವಾಗಿ ಗಣೇಶ್ ಅವರು ಈ ಸಿನಿಮಾದಲ್ಲಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅಂದರೆ, ತುಂಬ ಒಳ್ಳೆಯ ನಟ ಅವರು ಗಣೇಶ್ ಅವರು. ಬಹಳ ಒಂದು ಮನೆ ಮಂದಿಯಲ್ಲ ಕೂತು ನೋಡುವಂತಹ ಸಿನಿಮಾ. ಎಲ್ಲ ಒಪ್ಪಿದ್ರು ಸಹ, ಎಲ್ಲ ಮೆಚ್ಚಿದ್ರು ಸಹ ಪ್ರೇಮ ಫಲಿಸ್ತೇ ಇರೋದಕ್ಕೆ, ಹಾಗೆ ಪ್ರೇಮವೇ ತಮ್ಮದಾಗದಿರೋಕ್ಕೆ ಅನೇಕ ಕಾರಣಗಳಿರುತ್ತೆ ಅನ್ನೋದೇ ಈ ಅರಮನೆ ಚಿತ್ರದಲ್ಲಿ ನಾವು ನೋಡಬಹುದಾದಂಥ ವಿಷಯ. ಇನ್ನು ಇದಾಗಿತ್ತು ಇಂದಿನ ಚಿತ್ರದಾನ ಕಾರ್ಯಕ್ರಮ. ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಸ್ಟುಡಿಯೋ ಸಮಯ 3 ಗಂಟೆ ಆಗಿದೆ. ಮುಂದಿನ ಕಾರ್ಯಕ್ರಮಗಳು ಹಿಂದಿಯಲ್ಲಿ, ಮತ್ತೆ ನನ್ನ ನಿಮ್ಮ ಭೇಟಿ 4 ಗಂಟೆಗೆ.

ಪ್ರಕಾಶ್ ಅವರು ಬೆಂಗಳೂರಿನ ಸರಿ ಉತ್ತರವನ್ನ ಕಳಿಸಿಕೊಟ್ಟರು. ಚಂದ್ರಶೇಖರ್ ಅವರು ತಾವರೆಕೆರೆಯಿಂದ, ಜಗದಾಂಬಿಕಾ ಹಂಸವೇಣಿ ಕುಟುಂಬದವರು ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಇವರ ಜೊತೆಗೆ ನಂಬರ್ ನಿಮಿತ್ತ 99944 ಇವರ ಉತ್ತರ ಸರಿಯಾಗಿತ್ತು. ಇಂದಿರಾನಗರ ಇಲ್ಲಿಂದ ಧಾಮಿನಿ ಉಮೇಶ್ ಅವರ ಉತ್ತರ ಸರಿಯಾಗಿತ್ತು. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ನೇತ್ರ ಅವರು ಕೆಂಗೇರಿಯಿಂದ, ಹೊನ್ನೂರಲ್ಲಿ ಅವರು ಹನುಮಂತಪುರದಿಂದ, ರೂಪ ಪಾಂಡುರಂಗರಾವ್ ಅವರು ಚಿತ್ರದುರ್ಗದಿಂದ, ಮಂಜುನಾಥ್ ಐಂದ್ರಿಗಿ ಅವರು ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಗುರುರಾಜ್ ಕುಟುಂಬದವರು ವಿರುಪಾಕ್ಷಪುರದಿಂದ, ಸುಮಿತ್ರಾ ಅವರು ಸಂಡೂರ್ನಿಂದ, ಗುಣವತಿ ಭೀಮಪ್ಪ ಅವರು ದಾವಣಗೆರೆಯಿಂದ, ನಾಯಕ ಸಂಗಾಪುರ ವೈಕೋಬ ಅವರು ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಪದ್ಮಶ್ರೀ ಕುಟುಂಬದವರ ಉತ್ತರ ಸರಿಯಾಗಿದೆ. ನಂಬರ್ ಎಂಡಿಂಗ್ ವಿತ್ 27297. ಅಯ್ಯಂಗಾರ್ ಅವರು ಹಾಸನದಿಂದ, ಸಿಂಗ ಅಯ್ಯಂಗಾರ್ ಅವರು ಹಾಸನದಿಂದ, ಹಾಗೆ ಹೇಮಾ ಶಿವಕುಮಾರ್ ಅವರು ಗಾಂಧಿ ಬಜಾರ್ನಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ರು. ಚನ್ನಬಸಪ್ಪ ಕರ್ಮಡಿ ಕುಟುಂಬದವರು, ಹಾಗೆ ರಮ್ಯಾ ನೆಲಮಂಗಲದಿಂದ, ಮಾಲಾ ಅವರು ಮಾಚೋಹಳ್ಳಿಯಿಂದ, ಹಾಗೆ ಮುನ್ರಾಬಾದ್ ಇಲ್ಲಿಂದ ಡೇವಿಡ್ ಅವರ ಉತ್ತರ ಸರಿಯಾಗಿತ್ತು. ನಳಿನ ಧೀರಜ್ ಇವರು ಸಹ ಹಲಸೂರಿನ ಸರಿ ಉತ್ತರವನ್ನ ಕಳಿಸಿಕೊಟ್ರು. ಮಲ್ಲಾಡಿಹಳ್ಳಿ ತಿರುಕನ ಬಳಗದಿಂದ ಸರಿ ಉತ್ತರವನ್ನ ಬಂದಿತ್ತು. ಹಾಗೆ ಉದಯ್ ಅವರು ಉಡುಪಿಯಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಹಂಪೆಯಿಂದ ಜಾಫರ್ ಅವರು ಸರಿ ಉತ್ತರವನ್ನ ಕಳಿಸಿದ್ದಾರೆ. ಉಮೇಶ್ ಸಂಕೇಶ್ವರ ಅವರ ಉತ್ತರ ಸರಿಯಾಗಿದೆ, ಸರಿ ಉತ್ತರ ಬಹಳಷ್ಟು ಬಂದಿದೆ ನೋಡಿ. ಎಸ್ ಎಂ ಮಹೇಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಬಸವರಾಜ್ ಚಿತ್ರದುರ್ಗದಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಿಂದ ಸರಿ ಉತ್ತರ ಬಂದಿದೆ, ಇವರ ಹೆಸರು ತಿಳಿಸಿಲ್ಲ. ಅನಿಲ್ ಪೂಜಾರಿ ಅವರು ಉಡುಪಿಯಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ರೆ, ಕಲಬುರಗಿ ಜಿಲ್ಲೆ ಹನುಮಂತ ಅವರ ಉತ್ತರ ಸರಿಯಾಗಿದೆ. ಹಾಗೆ ವೇದಾ ಶೆಟ್ಟಿ ಕಾಳವರ ಕುಂದಾಪುರದಿಂದ, ಹಾಗೆ ವಿದ್ಯಾರ್ಥಿ ಅವರು ಬಸವನಗುಡಿಯಿಂದ, ಅಬ್ಬಾಬಾ ಇನ್ನು ಬಹಳಷ್ಟು ಸಂದೇಶಗಳು ಬಂದಿವೆ. ಎಲ್ಲರ ಉತ್ತರವು ಸಹ ಆಲ್ಮೋಸ್ಟ್ ಆಲ್ ಸರಿಯಾಗಿದೆ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳಿದವರಿಗೆ. ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು 4 ಪ್ರಶ್ನೆಗಳನ್ನ ಕೇಳಿದ್ದೆ. 4 ಪ್ರಶ್ನೆಗಳನ್ನಾಗೂ ಸಹ ನಮ್ಮ ಎಲ್ಲ ಕೇಳುಗರು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ರು. ಎಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ಹೊಂಬಿಸಿಲು ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದು ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನ.

ಪ್ರಶ್ನೆಗೆ ಸರಿ ಉತ್ತರ ಹೇಳಲೇ ಇಲ್ಲ ಅಲ್ವಾ ಕಲಮ ಅಂತ ಹೇಳಿದ್ರೆ ಪೆನ್ನು. ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 4:50. ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ಗುಲ್ಮೋಹರ್. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಒಂದು ಸುಂದರ ಗೀತೆಯ ನಂತರ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
0: ಭಾನುವಾರದ ಸಂಜೆಯ ಗುಲ್ಮೋಹರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಎಲ್ಲಾ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಕೇಳುಗರೇ, ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾ ಮಾತಾಡೋಣ ಹೊಸದಾಗಿ ಬಂದಿರುವಂತಹ ನಮ್ಮ ಕರ್ನಾಟಕಕ್ಕೆ ಬಂದಿರುವಂತಹ ಪಾರ್ಕಿಂಗ್ ನೀತಿಯ ಕುರಿತಾಗಿ. ಎಲ್ಲರ ಬಾಯಿನಲ್ಲೂ ಅದೇ ತಾನೇ ಬರ್ತಾ ಇದೆ, ಹೊಸದಾಗಿ ಪಾರ್ಕಿಂಗ್ ರೂಲ್ಸ್ಗಳು ಬಿಟ್ಟಿದ್ದಾರಪ್ಪ ಸರ್ಕಾರ, ಇಷ್ಟಂತೆ ಪಾರ್ಕಿಂಗ್, ಅಷ್ಟಂತೆ ಪಾರ್ಕಿಂಗ್, ಹೀಗೆ ಸಾಕಷ್ಟು ವಿಚಾರಗಳು ಎಲ್ಲರ ಬಾಯಿನಲ್ಲೂ ಹರಿದಾಡ್ತಾ ಇದೆ, ಪತ್ರಿಕೆಗಳಲ್ಲಿ ಬರ್ತಾ ಇದೆ, ವಾರ್ತೆಗಳಲ್ಲಿ ಬರ್ತಾ ಇದೆ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಇದರ ಜೊತೆ ಜೊತೆಗೆ ನೀವು ಸಹ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9490901013, 9480901013. ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಕಳಿಸ್ಕೊಡಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ನಮ್ಮ ಬೆಂಗಳೂರಿನ ಅತಿ ದೊಡ್ಡ ಎರಡು ಸಮಸ್ಯೆಗಳು ಯಾವುದು ಅಂತ ಯಾರನ್ನಾದ್ರೂ ಕೇಳಿದ್ರೆ, ಯಾರನ್ನಾದ್ರೂ ಯಾಕೆ ಚಿಕ್ಕ ಮಕ್ಕಳನ್ನ ಕೇಳಿದ್ರು ಸಹ ಹೇಳ್ತಾರೆ, ಮೊದಲನೇದು ಕಸದ ಸಮಸ್ಯೆ, ಇನ್ನು ಎರಡನೇದು ಟ್ರಾಫಿಕ್ ಸಮಸ್ಯೆ ಅಂತ. ಈ ಎರಡೂ ಸಮಸ್ಯೆಗಳು ನಮ್ಮ ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇಲ್ವಾ ಅಥವಾ ಬೆಂಗಳೂರು ಅವುಗಳನ್ನ ಬಿಡ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಾಗ್ತಾನೆ ಇಲ್ಲ. ಸದ್ಯಕ್ಕೆ ಇವತ್ತಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಅಂತ ಹೇಳಿದ್ದೆ. ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತಂತಹ ಬೆಂಗಳೂರಿಗರಿಗೆ ಬಂಪರ್ ಆಫರ್ ಕೊಡ್ತಾ ಇದೆಯೋ ಸರ್ಕಾರ ಅಥವಾ ಗೊತ್ತಾಗ್ತಾ ಇಲ್ಲ, ಜೇಬನ್ನ ಖಾಲಿ ಮಾಡ್ತಿದೆಯೋ. ಆದ್ರೂ ನಮ್ಮ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಹಾಗೆ ಅಡ್ಡಾದಿಡ್ಡಿ ಪಾರ್ಕಿಂಗ್ ಅಂತ ಹೇಳಿದ್ರೆ ವಾಹನ ಸವಾರರಿಗೆ ನಿತ್ಯದ ತಲೆನೋವಾಗ್ಬಿಟ್ಟಿದೆ. ಈ ಎಲ್ಲಾ ಸಮಸ್ಯೆಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾರ್ಕಿಂಗ್ ನಿಯಮಗಳು 2026 ಕರಡು ಅಧಿಸೂಚನೆ ಹೊರಗಡೆ ಬಂದಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾರ್ಕಿಂಗ್ ನಿಯಮಗಳು 2026. ಖಾಲಿ ಜಾಗ ಹೊಂದಿರೋರಿಗೆ ಬಂಪರ್ ಆಫರ್ ಅನ್ನ ನೀಡಿದ್ರೆ ನಿಯಮ ಉಲ್ಲಂಘಿಸೋರಿಗೆ ಭಾರಿ ದಂಡದ ಬಿಸಿ ಮುಟ್ಟಿಸೋದಕ್ಕೆ ಸಜ್ಜಾಗಿದೆ. ಏನಿದೆ ಈ ಎಲ್ಲ ನಿಯಮದಲ್ಲಿ ಅನ್ನೋದನ್ನ ಮಾತಾಡೋಣ. ಅದ್ರ ಜೊತೆಗೆ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಬಹುದು. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್. ಸದ್ಯಕ್ಕೆ ನಮ್ಮ ಕೇಳುಗರ ಇಷ್ಟದ ಗೀತೆಗಳು ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇದೆ. ನೀವು ಸಹ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909013. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್.

ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ, ಪಾರ್ಕಿಂಗ್ ಸಮಸ್ಯೆಯನ್ನ ತಪ್ಪಿಸಬೇಕು ಅಂತ ಹೇಳಿ ಗುರುವಾರ ಜಿಪಿಎ ಹೊರಡಿಸಿದಂತಹ ಕರಡು ಅಧಿಸೂಚನೆಯ ಹೊಸ ಪಾರ್ಕಿಂಗ್ ನೀತಿ ಜಾರಿಗೆ ಬಂದರೆ, ಇನ್ನೂ ಕೂಡ ಜಾರಿಗೆ ಸಂಪೂರ್ಣವಾಗಿ ಬಂದಿಲ್ಲ, ಜಾರಿಗೆ ಬಂದರೆ ಮನೆಗಳ ಮುಂದೆ ಅಥವಾ ಸಾರ್ವಜನಿಕ ರಸ್ತೆಗಳಲ್ಲಿ ವಾಹನ ನಿಲ್ಲಿಸೋರ ಮೇಲೂ ಸಹ ಶುಲ್ಕದ ಹೊರೆ ಬೀಳುವಂಥ ಸಾಧ್ಯತೆ ಇದೆ. ಈಗಾಗಲೇ ದಿನನಿತ್ಯದ ಜೀವನ ನಿರ್ವಹಣೆಯ ವೆಚ್ಚ ಹೆಚ್ಚಾಗಿರುವಂಥ ಈ ಸಂದರ್ಭದಲ್ಲಿ ವಾಹನ ನಿಲುಗಡೆಗೂ ಸಹ ಪ್ರತ್ಯೇಕವಾದಂಥ ಶುಲ್ಕವನ್ನು ವಿಧಿಸುವಂಥ ಪ್ರಸ್ತಾಪ ನಿಜವಾಗ್ಲೂ ಮಧ್ಯಮ ವರ್ಗದ ಕುಟುಂಬದಲ್ಲಿ ಆತಂಕ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಇರಲಿ, ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಏನೆಲ್ಲ ಶುಲ್ಕವನ್ನು ವಿಧಿಸಿದ್ದಾರೆ, ಎಷ್ಟೆಲ್ಲ ಶುಲ್ಕ ಇದೆ, ಕಾರಿಗೆ ಏನು ಶುಲ್ಕ, ಬೈಕ್ಗಳನ್ನು ನಿಲ್ಲಿಸಿದ್ರೆ ಏನು ಶುಲ್ಕ, ಕಾರಲ್ಲೂ ಸಹ ಸಣ್ಣ ಕಾರು ದೊಡ್ಡ ಕಾರು ಎಲ್ಲ ಇದೆ ಅಲ್ವಾ, ಇನ್ನು ಟ್ರಕ್ಗಳು ಲಾರಿಗಳು ಇವುಗಳನ್ನೆಲ್ಲ ನಮ್ಮ ಮನೆ ಮುಂದೆ ನಿಲ್ಲಿಸ್ಕೊಳ್ಬೋದಾ, ನಾವು ನಿಲ್ಲಿಸಿ ಎದುರುಗಡೆ ಮನೆಯವರಿಗೆ ತೊಂದರೆ ಮಾಡ್ಬೋದಾ, ಇಂತಹ ಪ್ರಶ್ನೆಗಳು ಸಾವಿರಾರು ಇದೆ. ಆ ಎಲ್ಲ ಪ್ರಶ್ನೆಗೂ ಉತ್ತರ ಕೂಡ ಇದೆ. ಎಷ್ಟೆಲ್ಲ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಮತ್ತೊಂದು ಸುಂದರ ಗೀತೆ ಪ್ರಸಾರವಾಗ್ತಾ ಇದೆ ನಮ್ಮ ಕಿಡುಗರ ಇಷ್ಟದ ಗೀತೆ ನಿಮಗಾಗಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ಸಂದೇಶಗಳು ನಮಗೆ ಹರಿದು ಬರಲಿ.

ಸದ್ಯಕ್ಕೆ ಜಾರಿಗೆ ಬರ್ತಾ ಇರುವಂತಹ ಪಾರ್ಕಿಂಗ್ ನೀತಿ ಪ್ರಕಾರ ಸಣ್ಣ ಕಾರಿಗೆ ಚಿಕ್ಕ ಕಾರಿಗೆ ವರ್ಷಕ್ಕೆ 15,000 ರೂಪಾಯಿಗಳನ್ನ ಪಾವತಿಸಬೇಕು ರಸ್ತೆನಲ್ಲಿ ನಿಲ್ಸಿದ್ರೆ. ಇನ್ನು ಸೆಡಾನ್ ಕಾರಿಗೆ 20,000 ರೂಪಾಯಿಗಳು, ಎಕ್ಸೋವಿ ಕಾರಿಗೆ 25,000 ರೂಪಾಯಿಗಳವರೆಗೂ ಪಾರ್ಕಿಂಗ್ ಶುಲ್ಕವನ್ನ ವಿಧಿಸುವಂತ ಚರ್ಚೆ ನಡೀತಾ ಇದೆ. ಈ ಮೊತ್ತ ಏನಾದರೂ ಜಾರಿಗೆ ಬಂದ್ಬಿಟ್ರೆ ಕಾರು ಮಾಲೀಕರಿಗೆ ಈಗಾಗಲೇ ಇಂಧನ, ವಿಮೆ, ಹಣ ನಿರ್ವಹಣೆ, ತೆರಿಗೆ ಸೇರಿದಂತೆ ಸಾಕಷ್ಟು ಖರ್ಚಾಗ್ತಾ ಇದೆ. ಅದರ ಜೊತೆಗೆ ಈ ಪಾರ್ಕಿಂಗ್ ಶುಲ್ಕ ಬೇರೆ ವಾರ್ಷಿಕ ಹೊರೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ನು ನಮ್ಮ ಬೆಂಗಳೂರಿನ ಹಳೆ ಬಡಾವಣೆಗಳು, ಈ ಕಿರಿದಾದಂತಹ ರಸ್ತೆಗಳು, ಒಂದಷ್ಟು ಅಪಾರ್ಟ್ಮೆಂಟ್ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಗೂ ಸಹ ಪ್ರತ್ಯೇಕವಾದಂತಹ ಪಾರ್ಕಿಂಗ್ ಸೌಲಭ್ಯ ಇಲ್ಲ. ಇಂತಹ ಪ್ರದೇಶದಲ್ಲಿ ನಿವಾಸಿಗಳು ಅನಿವಾರ್ಯವಾಗಿ ಏನ್ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ರಸ್ತೆಗಳಲ್ಲಿ ಅಥವಾ ರಸ್ತೆ ಬದಿನಲ್ಲಿ ವಾಹನವನ್ನ ನಿಲುಗಡೆ ಮಾಡ್ತಾ ಇದ್ದಾರೆ. ಮೊದಲು ಸಾಕಷ್ಟು ಸಾರ್ವಜನಿಕ ಪಾರ್ಕಿಂಗ್ ಸ್ಥಳಗಳನ್ನ ನಿರ್ಮಾಣ ಮಾಡಿ

ಪ್ರಕಾರ ಶುಲ್ಕ ಜಾರಿ ಮಾಡಬೇಕು ಅಂತ ಬಹಳಷ್ಟು ಸಾರ್ವಜನಿಕರಿಂದ ಜಾರಿ ಮಾಡಬೇಕು ಅಂತ ಸಾರ್ವಜನಿಕರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇದರ ಕುರಿತಾಗಿ ನೀವು ಏನು ಹೇಳ್ತೀರಾ, ನಮ್ಮ ಕೇಳುಗರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ಸಹ ಸಂದೇಶದ ಮುಖಾಂತರ ನಮಗೆ ರವಾನಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಈ ಸಂಖ್ಯೆಗೆ ನಿಮ್ಮ ಮುಕ್ತ ಅಭಿಪ್ರಾಯಗಳು ಹರಿದು ಬರಲಿ. ಮತ್ತಷ್ಟು ವಿಚಾರಗಳನ್ನು ಮಾತಾಡೋಣ ಸದ್ಯಕ್ಕೆ ಜಾರಿಯಾಗ್ತಾ ಇರುವಂತಹ ಪಾರ್ಕಿಂಗ್ ಶುಲ್ಕದ ಕುರಿತಾಗಿ. ಕೇಳ್ತಾ ಇರಿ ಸ್ಟೇಟ್ ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಬೆಂಗಳೂರಿನಲ್ಲಿ ಬರ್ತಾ ಇರುವಂತಹ ಹೊಸ ಪಾರ್ಕಿಂಗ್ ನಿಯಮದ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಸಮಯ ಆಗಿದೆ 4:33.

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಶಿಲ್ಪಾ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ರಸ್ತೆ ಬದಿಯಲ್ಲಿ ವಾಹನಗಳನ್ನ ದಿನಪೂರ್ತಿ ನಿಲ್ಲಿಸೋದ್ರಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಪಾರ್ಕಿಂಗ್ ಶುಲ್ಕದಿಂದ ಅನಗತ್ಯ ಪಾರ್ಕಿಂಗ್ ಕಡಿಮೆ ಆದರೆ ಅದು ಉತ್ತಮ ಕ್ರಮ. ಆದರೆ ಸಂಗ್ರಹ ಆಗುವಂತಹ ಹಣವನ್ನ ರಸ್ತೆ ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಸುಧಾರಣೆ ಮಾಡೋದಕ್ಕೆ ಬಳಸಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಇವರ ಮಾತು ನೂರಕ್ಕೆ ನೂರು ಒಪ್ಕೊಳ್ಬೇಕು. ಯಾಕಂದ್ರೆ ಬರುವಂತಹ ಹಣವನ್ನ ರಸ್ತೆ ರಿಪೇರಿ ಮಾಡೋದಕ್ಕೆ ಉಪಯೋಗಿಸಿದ್ರೆ ಅಥವಾ ಮತ್ತಷ್ಟು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿದ್ರೆ ಸರಿಯಾಗತ್ತಲ್ವಾ? ಇನ್ನು ಒಳ್ಳೆ ನಿರ್ಧಾರ ಮಾಡಲಿ ಬಿಡಿ, ಪಾದಚಾರಿ ಮಾರ್ಗವನ್ನ ಅತಿಕ್ರಮಿಸಿಕೊಂಡವರು ಬಾಡಿಗೆ ಕೊಡ್ಲಿ, ಇಲ್ವಾದ್ರೆ ಅವರ ಸ್ವಂತ ಜಾಗದಲ್ಲಿ ವಾಹನ ನಿಲ್ಲಿಸಿಕೊಳ್ಳಿ, ರಸ್ತೆ ಹಾಗೆ ಪಾದಚಾರಿ ಮಾರ್ಗ ಓಡಾಡೋರಿಗೆ ಮುಕ್ತವಾಗ್ಲಿ ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂ ಇಲ್ಲಿಂದ. ಮತ್ತಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ವಿಷಯ ಸ್ವಲ್ಪ ಗಂಭೀರ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಪಾರ್ಕಿಂಗ್ ಮಾಡುವಾಗ ಎಲ್ಲಿ ಮಾಡಬೇಕು ಅಂತ ಜನಸಾಮಾನ್ಯರಿಗೆ ಸಾಮಾನ್ಯ ಜ್ಞಾನ ಇದ್ರೆ ಸಾಕು, ಆ ಜಾಗದಲ್ಲಿ ವಾಹನಗಳನ್ನ ನಿಲ್ಲಿಸಿದ್ರೆ ಒಳ್ಳೇದು. ನಿಯಮ ಪಾಲನೆ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ಪಾಲನೆ ಮಾಡಿದವ್ರಿಗೆ ಸ್ವಲ್ಪ ಮಟ್ಟಿಗೆ ದಂಡ ಹಾಕುವ ಮೊದಲು ಎಚ್ಚರಿಕೆಯನ್ನು ನೀಡಬಹುದು ಅಲ್ಲಿನ ಸಿಬ್ಬಂದಿಯವರು. ಹೇಳದೆ ಕೇಳದೆ ನಿಲ್ಲಿಸಿ ಹೋಗೋರಿಗೆ ದಂಡ ಹಾಕ್ಬೋದು, ಆಗ ತಕ್ಕ ಮಟ್ಟಿಗೆ ನಿಯಮ ಪಾಲನೆ ಆಗ್ಬೋದು. ಹಾಗೆ ಟ್ರಾಫಿಕ್ ಜಾಮ್ ಆಗೋದು ತಪ್ಪುತ್ತೆ ಅಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಹೌದು, ಮೊದಲಿಗೆ ಸ್ವಲ್ಪ ಹೆದರಿಸೋಣ, ಆನಂತರ ದಂಡವನ್ನ ಹಾಕೋಣ ಅನ್ನುವಂತಹ ನೀತಿ ಕೂಡ ಸರ್ಕಾರದ್ದು. ಆದ್ರೆ ಈ ಯಾಕೆ ಬೇಕು ಈ ಪಾರ್ಕಿಂಗ್ ಶುಲ್ಕ ಅನ್ನುವಂತಹ ವಾದ ಕೂಡ ಜನರಿಂದ ಬರ್ತಾ ಇದೆ. ನೋಡೋಣ ಯಾರೆಲ್ಲ ಸಂದೇಶವನ್ನ ಕಳಿಸ್ತಾರೆ ಅಂತ. ನೀವು ಸಹ ನಿಮ್ಮ ಮುಕ್ತವಾದಂತಹ ಅಭಿಪ್ರಾಯಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909010013.

0: ಈಗಿರುವಂತಹ ಈ ಸಂದರ್ಭದಲ್ಲಿ ಜನರು ಹೆದರಿಸಿದ್ರೆ ಹೆದರೋದಿಲ್ಲ, ಹಾಗಾಗಿ ತಪ್ಪು ಮಾಡಿದವ್ರಿಗೆ ದಂಡ ಹಾಕೋದು ಒಳ್ಳೇದು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಶಂಕರ್ ಅವರು ರಾಥೋಡ್ ಇಲ್ಲಿಂದ ಸಂದೇಶವನ್ನ ಕಳ್ಸಿಕೊಟ್ಟು. ಹೌದು, ದಂಡಕ್ಕೆ ಹೆದರೋದಲ್ವಾ, ದಂಡಂ ದಶಗುಣಂ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನು ಮನೆ ಮುಂದಿನ ಜಾಗದಲ್ಲಿ ನಿಲ್ಲಿಸುವಂತ ಕಾರುಗಳಿಗೆ ಪಾರ್ಕಿಂಗ್ ಶುಲ್ಕ ಜಾರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಕೇಳುಗರೊಬ್ರು. ಜನರಿಗೆ ತೊಂದರೆ ಆಗುವಂತಹ ಜಾಗದಲ್ಲಿ ಪಾರ್ಕಿಂಗ್ ಅನ್ನ ಮಾಡಬಾರ್ದು. ಇನ್ನು ಮನೆ ಕಟ್ಟುವಾಗ ಕಾರ್ ಪಾರ್ಕಿಂಗ್ ನೋಡ್ ಕಟ್ಟಬೇಕಲ್ವಾ, ಸಿಕ್ಕ ಸಿಕ್ಕ ಜಾಗದಲ್ಲ ಯಾಕಂಬಾರ ಕಾರನ್ನೆಲ್ಲ ನಿಲ್ಲಿಸಬೇಕು ಅಂತ ಕೇಳ್ತಿದ್ದಾರೆ ಹರಿಹರನ್ ಅವರು, ವಿಜ್ಞಾನ ನಗರ ಇಲ್ಲಿಂದ. ಇನ್ನು ಕಾರ್ಯಕ್ರಮ ಕೇಳ್ತಾ ಇದೀವಿ, ಇಷ್ಟವಾಗ್ತಿದೆ ಅಂತ ಹೇಳ್ತಿದ್ದಾರೆ ಪಂಡಿತ್ ಚೆನ್ನಪ್ಪ ಅವರು ಸಾರವಾಡದಿಂದ. ಕಾರ್ಯಕ್ರಮ ಕೇಳ್ತಾ ಮತ್ತೆಯವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನವೀನ್ ಅವರು ಕೂಡ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗಾಗಿ ಸಂದೇಶವನ್ನ ಕಳ್ಸಿಕೊಡ್ತಾ ಇದ್ದಾರೆ. ನೋಡೋಣ, ಸಾಧ್ಯವಾದಷ್ಟು ಎಲ್ಲರ ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ. ಇನ್ನು ನಮ್ಮ ಸರ್ಕಾರ ಏನ್ ಹೇಳುತ್ತಪ್ಪ, ಯಾಕೆ ಪಾರ್ಕಿಂಗ್ ಶುಲ್ಕವನ್ನು ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಏನ್ ಹೇಳುತ್ತೆ ಉತ್ತರ ಗೊತ್ತಾ? ಪಾರ್ಕಿಂಗ್ ವೆಚ್ಚ ಹೆಚ್ಚಾದರೆ ಖಾಸಗಿ ವಾಹನಗಳ ಬಳಕೆ ಕಡಿಮೆಯಾಗಿ ಮೆಟ್ರೋ, BMTC, ಬಸ್ಸು ಹೀಗೆ ಸಾರ್ವಜನಿಕ ಸಾರಿಗೆ ಬಳಸೋರ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಸಾರ್ವಜನಿಕ ಸಾರಿಗೆ ಸಂಪರ್ಕ, ಸಮಯ ಪಾಲನೆ, ಕೊನೆಯ ಮೈಲಿ ಸಂಪರ್ಕ, ಇನ್ನು ಸುರಕ್ಷತೆ ಇದೆಲ್ಲವೂ ಸುಧಾರಿಸಿದಾಗ ಮಾತ್ರ ಜನರು ಖಾಸಗಿ ವಾಹನದಿಂದ ಸಾರ್ವಜನಿಕ ಸಾರಿಗೆಗೆ ದೊಡ್ಡ ಪ್ರಮಾಣದಲ್ಲಿ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಸಾರ್ವಜನಿಕ ವಾಹನಗಳನ್ನು ಹೆಚ್ಚಾಗಿ ಬಳಸಲಿ ಅನ್ನುವಂಥ ಕಾರಣಕ್ಕೆ ಇನ್ನು ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡೋಣ, ಜನಸಂದಣಿಯನ್ನು ನಿಗ್ರಹಣ ಮಾಡೋಣ ಅನ್ನುವಂಥ ಒಂದೇ ಕಾರಣದಿಂದ ಈ ಒಂದು ಶುಲ್ಕವನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ನೋಡೋಣ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅಂತ. ಸದ್ಯಕ್ಕೆ ನಮ್ಮ ಕೇಳುಗರೊಬ್ಬರ ಇಷ್ಟದ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ತುಜೆ ದೇಖಾ,
0: ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಕೇಳಕರೊಬ್ರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕದಿಂದ ವಿನಾಯಿತಿ ನೀಡಬೇಕು ಮೇಡಮ್ ಅಂತ ಹೇಳ್ತಿದ್ದಾರೆ ದಿವ್ಯ ಜ್ಯೋತಿ ಅವರು ದಾವಣಗೆರೆ ಇಲ್ಲಿಂದ. ಅಲ್ಲ, ಎಲೆಕ್ಟ್ರಿಕ್ ವಾಹನ ಕೂಡ ನಾವು ಪಾರ್ಕ್ ಮಾಡಲೇಬೇಕಲ್ವಾ? ಅದಕ್ಕೂ ಇಂಧನದ ವಾಹನಕ್ಕೂ ಏನ್ ವ್ಯತ್ಯಾಸ? ಇಂಧನ ಉಳಿತಾಯ ಆಗ್ಬೋದಷ್ಟೇ, ಆದ್ರೆ ಅದಕ್ಕೆ ಬೇಕಾಗಿರುವಂತ ಜಾಗ ಅದರಷ್ಟೇ ಇದೆ ಅಂತ ಅನ್ಕೊಳ್ತೀನಿ. ಇನ್ನು ಇನ್ನೊಂದು ವಿಚಾರವನ್ನ ಹೇಳಬೇಕು, ನಗರದಲ್ಲಿ ಸ್ವಂತ ಖಾಲಿ ನಿವೇಶನ ಅಥವಾ ಜಾಗ ಹೊಂದಿರುವಂತ ಭೂ ಮಾಲೀಕರಿಗೆ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನ ಕೊಡ್ತಾ ಇದೆ. ಏನು ಅಂದ್ರೆ, ನಿಮ್ಮ ಜಾಗದಲ್ಲಿ 30-200 ವಾಹನಗಳ ನಿಲುಗಡೆ ಸಾಮರ್ಥ್ಯದ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ ಬರೋಬ್ಬರಿ 100% ಆಸ್ತಿ ತೆರಿಗೆ ಅಥವಾ ಸೇವಾ ಶುಲ್ಕದ ವಿನಾಯಿತಿ ಸಿಗುತ್ತಂತೆ. ಇನ್ನು ಕನಿಷ್ಠ 15 PCU ಸಾಮರ್ಥ್ಯ ಇದ್ರೂ ಕೂಡ 50% ವಿನಾಯಿತಿ ಪಡೀಬಹುದು. ಈ ಸೌಲಭ್ಯವನ್ನ ಪಡಿಬೇಕು ಅಂತ ಹೇಳಿದ್ರೆ ವರ್ಷದಲ್ಲಿ 250 ದಿನ ಅಂದ್ರೆ ದಿನಕ್ಕೆ ಕನಿಷ್ಠ 12 ಗಂಟೆಗಳ ಕಾಲ ಸಾರ್ವಜನಿಕ ಸೇವೆಗೆ ನಿಮ್ಮ ಜಾಗವನ್ನ ನೀಡಬೇಕು ಅಂತ ಹೇಳ್ತಾ ಇದೆ. ಸೊ ಜಾಗ ಕೂಡ ಕೇಳ್ತಾ ಇದೆ, ಸರ್ಕಾರದ ಜಾಗದಲ್ಲಿ ನಿಲ್ಲಿಸಿದ್ರೆ ನಾವು ದಂಡವನ್ನ ವಿಧಿಸ್ತೀವಿ ಅಂತ ಕೂಡ ಹೇಳ್ತಾ ಇದೆ. ನೋಡೋಣ ಯಾವುದೆಲ್ಲ ಜಾರಿಗೆ ಬರುತ್ತೆ, ನಮ್ಮ ಸಾರ್ವಜನಿಕರ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅಂತ. ಒಟ್ಟಾರೆಯಾಗಿ ಸದ್ಯಕ್ಕೆ ನಮ್ಮ ಬೆಂಗಳೂರಿನ ಅಸ್ತವ್ಯಸ್ತ ಆಗಿರುವಂತಹ ಟ್ರಾಫಿಕ್ ಹಾಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಹಳಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಹೊಸ ಹೊಸ ಬಿಗಿಯಾದಂತಹ ಕ್ರಮಗಳನ್ನ ಕೈಗೊಳಿಸ್ತಾ ಇದೆ. ಇನ್ನು ಮುಂದೆ ರಸ್ತೆಯಲ್ಲಿ ವಾಹನ ನಿಲ್ಲಿಸುವಂತಕ್ಕೆ ಮೊದಲು ವಾಹನ ಸವಾರರು 10 ಬಾರಿ ಯೋಚನೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹುಷಾರಾಗಿರಿ, ಎಲ್ಲಂದ್ರಲ್ಲೇ ಪಾರ್ಕಿಂಗ್ ಮಾಡಿ ನಿಮ್ಮ ವಾಹನವನ್ನ ಬಿಟ್ಟು ಹೋಗಬೇಡಿ. ಕೇವಲ 50 ರೂಪಾಯಿ 100 ರೂಪಾಯಿ ಶುಲ್ಕಕ್ಕೆ ಹೆದರ್ಕೊಂಡ್ರೆ 1,000 ರೂಪಾಯಿ ಕೊಟ್ಟು ಕಷ್ಟಪಟ್ಟು ದುಡಿದಂತಹ ದುಡ್ಡಿನ ವಾಹನವನ್ನ ಕಳ್ಕೊಳ್ಬೇಕಾಗತ್ತೆ. ಜೋಪಾನವಾಗಿ ನಿಮ್ಮ ನಿಮ್ಮ ವಾಹನಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸುಂದರ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ಬ್ರೈನ್ ಬೋ ಕನ್ನಡ ಕಾಮನಬಿಲ್ಲು.

ಕೇರಳದ ಹೊಸ ಪಾರ್ಕಿಂಗ್ ನಿಯಮಗಳ ಕುರಿತಾಗಿ ಮಾತಾಡ್ತಾ ಇದ್ವಿ ನಿರಾ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಕೇಳುಗರ ಇಷ್ಟದ ಹಿಂದಿ ಹಾಡುಗಳು ಸಹ ಪ್ರಸಾರವಾಗ್ತಾ ಇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಎಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪ. ಕೇಳ್ತಾ ಇರಿ ಸ್ಟೇಚ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: Akashvani FM Rainbow 101.3 MHz Musically yours.
1: ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ಸಮತ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5 ಗಂಟೆ

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ಸಂತೋಷ್ ನಾಯಕ್ ಅವರ ಸಾಹಿತ್ಯದಲ್ಲಿ, ಪ್ರಜ್ವಲ್ ಪೈ ಅವರ ಸಂಗೀತ ನಿರ್ದೇಶನದಲ್ಲಿ ಪ್ರಾರಂಭ ಚಿತ್ರದ ಗೀತೆಯನ್ನು ಹರ್ಮನ್ ಮಲಿಕ್ ಹಾಗೂ ಅಶ್ವಿನಿ ಜೋಶಿ ಅವರ ಧ್ವನಿಯಲ್ಲಿ ಕೇಳಿ.

ಚಕ್ರವರ್ತಿ ಚಿತ್ರಕ್ಕೆಂದು ಹಾಡಿದ್ದಾರೆ ಅರ್ಮನ್ ಮಲ್ಲಿಕ್ ಅವರು. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ.

ಚಿತ್ರಕೀರ್ತಿಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕುಮಾರ್ ಸಾನು ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಚಂಡಾ ಚಿತ್ರದ ಗೀತೆಯನ್ನು, ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಎಸ್ ನಾರಾಯಣ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕ್ರಾಂತಿ ಚಿತ್ರದ ಗೀತೆಯನ್ನು ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆ ಇದೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30.

0: ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಕೇಳುವಂಥ ಎಲ್ಲ ಕೇಳುಗ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಕೇಳಿ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್.
1: ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಅತ್ಯಾಚಾರ ಹಾಗೂ ಪೋಕ್ಸೊ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ ನ್ಯಾಯಾಲಯಗಳ ಸ್ಥಾಪನೆಗೆ ಕೇಂದ್ರ ಸರ್ಕಾರ ನಿರ್ಭಯಾ ನಿಧಿಯಡಿ ಕಳೆದ 3 ವರ್ಷಗಳಲ್ಲಿ ಕರ್ನಾಟಕಕ್ಕೆ 23 ಕೋಟಿಯನ್ನು ಕೊಟ್ಟಿದೆ. ಲೋಕಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರ ಪ್ರಶ್ನೆಗೆ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ನೀಡಿರುವ ಉತ್ತರದಲ್ಲಿ ಮಾಹಿತಿ ಇದೆ. ನ್ಯಾಯಾಲಯಗಳ ಸ್ಥಾಪನೆಗೆ 5,123 ಕೋಟಿ ಅನುದಾನ ನೀಡಲು ಅಂತರ್ ಸಚಿವಾಲಯದ ಉನ್ನತಾಧಿಕಾರ ಸಮಿತಿ ಶಿಫಾರಸು ಮಾಡಿತ್ತು. ಕರ್ನಾಟಕ ರಾಜ್ಯಕ್ಕೆ 2023-24 7,45,00,000, 2024-25 7,65,00,000 ಹಾಗೂ 2025-26 8 ಕೋಟಿ ಬಿಡುಗಡೆಗೊಳಿಸಲಾಗಿದೆ. ಬೆಂಗಳೂರು ಸುರಕ್ಷಿತ ನಗರ ಯೋಜನೆಗೆ ಗೃಹ ಸಚಿವಾಲಯ 2,919 ಕೋಟಿ ಹಂಚಿಕೆ ಮಾಡಿದೆ. 2023-24 100 ಕೋಟಿ, 2024-25 25 ಕೋಟಿ ಹಾಗೂ 2025-26 49 ಕೋಟಿ ಬಿಡುಗಡೆ ಮಾಡಲಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಕ್ರಯಪತ್ರವನ್ನು ನೋಂದಣಿ ಸಮಯದಲ್ಲಿ ಖರೀದಿ ಮಾಡುವ ಸ್ವತ್ತಿನ ಮೌಲ್ಯದ ಸಂಪೂರ್ಣ ಮೊತ್ತವನ್ನು ಪಾವತಿಸಬೇಕು ಎಂದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸ್ವತ್ತನ್ನು ವರ್ಗಾಯಿಸಲು ಪಕ್ಷಗಾರರು ಬಯಸಿದಲ್ಲಿ ಪಾವತಿಸಬೇಕಾದ ಒಟ್ಟು ಮೊತ್ತದಲ್ಲಿ ಒಂದು ಭಾಗ ಬಾಕಿ ಇದ್ದ ಹೊರತಾಗಿಯೂ ದಸ್ತಾವೇಜು ನೋಂದಣಿ ಮತ್ತು ಕಾರ್ಯಗತಗೊಳಿಸುವ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತಿದ್ದಂತೆಯೇ ಮಾಲೀಕತ್ವದ ವರ್ಗಾವಣೆಯು ಪೂರ್ಣಗೊಳ್ಳುತ್ತದೆ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಬಾಕಿ ಮೊತ್ತವನ್ನು ಪಾವತಿಸಿಲ್ಲ ಎಂದ ಮಾತ್ರಕ್ಕೆ ನೋಂದಣಿಯಾದ ಕ್ರಯಪತ್ರ ಅಸಿಂಧು ಆಗುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಬಾಕಿ ಮೊತ್ತ ವಸೂಲಿಗಾಗಿ ಮಾರಾಟಗಾರರು ದಾವೆ ಹೂಡಬಹುದೇ ಹೊರತು ಕ್ರಯಪತ್ರವನ್ನೇ ಅನೂರ್ಜಿತಗೊಳಿಸುವಂತೆ ಕೋರಲು ಬರೋದಿಲ್ಲ ಅಂತ ನ್ಯಾಯಮೂರ್ತಿಗಳಾದ ಜಿಬಿ ಪಾರ್ದಿವಾಲ ಮತ್ತು ಕೆ ವಿನೋದ್ ಚಂದ್ರನ್ ಅವರ ಪೀಠ ಹೇಳಿದೆ. ಭಾರತದ ಆಶೀಸ್ ಯಾದವ್ ಅವರು ವಿಶ್ವ ಅಥ್ಲೆಟಿಕ್ಸ್ 20 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ ಭಾರತ ಪದಕದ ಕಥೆ ಆರಂಭಿಸಿದೆ. ಮಹಿಳೆಯರ ಹೈಜಂಪ್ನಲ್ಲಿ ರಾಷ್ಟ್ರೀಯ ಸೀನಿಯರ್ ವಿಭಾಗದಲ್ಲಿ ದಾಖಲೆ ಹೊಂದಿರುವ ಪೂಜಾ ಸಿಂಗ್ ಅವರು ಫೈನಲ್ ಅರ್ಹತೆ ಪಡೆದಿದ್ದಾರೆ. ಉತ್ತರ ಪ್ರದೇಶದ ಯಾದವ್ 3ನೇ ಯತ್ನದಲ್ಲಿ ಸಾಧಿಸಿದ್ದಾರೆ. ಅಮೆರಿಕ ಸಂಸತ್ತಿನಲ್ಲಿ ರಷ್ಯಾ ಮೇಲೆ ನಿರ್ಬಂಧ ವಿಧಿಸುವ ವಿಧೇಯಕ ಅನುಮೋದನೆಗೊಂಡಿದ್ದು ರಷ್ಯಾದಿಂದ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಖರೀದಿಸುವ ಭಾರತ ಹಾಗೂ ಚೀನಾದಂತಹ ದೇಶಗಳ ಮೇಲೆ 100%ವರೆಗೆ ಸುಂಕ ವಿಧಿಸುವ ಎಚ್ಚರಿಕೆ ನೀಡಿದೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅಮೆರಿಕದೊಂದಿಗೆ ವಾಣಿಜ್ಯ ಒಪ್ಪಂದವನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವುದು ಭಾರತಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕದೊಂದಿಗೆ ನಡೆಯುತ್ತಿರುವ ಮಾತುಕತೆ ಮತ್ತು ಅದರ ಫಲಿತಾಂಶದ ಮೇಲೆ ಭಾರತದ ಕಚ್ಚಾ ತೈಲ ಆಮದು ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಭಾರತದ ಗಡಿಭಾಗಗಳಲ್ಲಿ ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವಾಲಯ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಇದರ ಪ್ರಕಾರ ನಿಯಂತ್ರಣ ರೇಖೆ, ನೈಜ ನಿಯಂತ್ರಣ ರೇಖೆ ಹಾಗೂ ಅಂತಾರಾಷ್ಟ್ರೀಯ ಗಡಿಯ 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ಹೊಸ ಸೋಲಾರ್, ವಿಂಡ್ ಮತ್ತು ಹೈಬ್ರಿಡ್ ಮುಂತಾದ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಸ್ಥಾಪಿಸುವುದಕ್ಕೆ ನಿಷೇಧ ಹೇರಲಾಗಿದೆ. ಗಡಿಯಿಂದ 50 ಕಿಲೋಮೀಟರ್ವರೆಗಿನ ಪ್ರದೇಶಗಳನ್ನು ಸೂಕ್ಷ್ಮ ಕ್ಷೇತ್ರಗಳೆಂದು ಗುರುತಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಯೋಜನೆಗಳಿಗೆ ಗೃಹ ಸಚಿವಾಲಯದ ಭದ್ರತಾ ಅನುಮೋದನೆ ಕಡ್ಡಾಯಗೊಳಿಸಲಾಗಿದೆ.

ಮಧ್ಯಪ್ರದೇಶದ ಹಿರಿಯ ಐಎಎಸ್ ಅಧಿಕಾರಿ ರಾಹುಲ್ ಜೈನ್ ಅವರನ್ನ ವಾಷಿಂಗ್ಟನ್ ಡಿಸಿಯಲ್ಲಿರುವ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಭಾರತದ ಕಾರ್ಯನಿರ್ವಾಹಕ ನಿರ್ದೇಶಕರ ಹಿರಿಯ ಸಲಹೆಗಾರರಾಗಿ ನೇಮಿಸಲಾಗಿದೆ. ಪ್ರಸ್ತುತ ಅವರು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತೈಲ ಸಂಪದ್ಭರಿತ ಸೌದಿ ಅರೇಬಿಯಾ, ಅಣ್ವಸ್ತ್ರ ಶಕ್ತಿ ಹೊಂದಿರುವ ಪಾಕಿಸ್ತಾನ ಹಾಗೂ ರಕ್ಷಣಾ ಉದ್ಯಮದಲ್ಲಿ ಬೆಳೆಯುತ್ತಿರುವ ಟರ್ಕಿ ನಡುವೆ ಮಹತ್ವದ ರಕ್ಷಣಾ ಒಪ್ಪಂದ ಏರ್ಪಟ್ಟಿದೆ. ಅಂತಾರಾಷ್ಟ್ರೀಯ ರಾಜಕೀಯ ವಲಯದಲ್ಲಿ ಇಸ್ಲಾಮಿಕ್ ನ್ಯಾಟೋ ಬಗ್ಗೆ ಊಹಾಪೋಹಗಳು ಜೋರಾದ ಹೊತ್ತಲ್ಲೇ ಈ ಬೆಳವಣಿಗೆ ನಡೆದಿದೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾದ ಭದ್ರತಾ ಸವಾಲಿನ ಬೆನ್ನಲ್ಲೇ ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತು ಟರ್ಕಿ ದೇಶಗಳು ಸೌದಿಯ ಜಡ್ಡಾದಲ್ಲಿ ಮೆಕ್ಕಾ ಜಂಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್, ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ಡೊಗನ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ನಡುವಿನ ಸಭೆಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹೈದರಾಬಾದ್ನಲ್ಲಿ ಮೈಕ್ರೋಸಾಫ್ಟ್ ತನ್ನ 4ನೇ ಭಾರತೀಯ ಕ್ಲೌಡ್ ಪ್ರದೇಶವನ್ನು ಅಧಿಕೃತವಾಗಿ ಆರಂಭಿಸಿದೆ. ಇಂಡಿಯಾ ಸೌತ್ ಸೆಂಟ್ರಲ್ ಅಂತ ಹೆಸರಿಸಲಾಗಿರುವ ಈ ನೂತನ ಕೇಂದ್ರ ಉದ್ಯಮ ವಲಯದ ತಂತ್ರಜ್ಞಾನ, ಎಐ ಕಾರ್ಯಭಾರಗಳನ್ನು ಬೆಂಬಲಿಸಲಿದೆ. ಜಲ ಸಂರಕ್ಷಣಾ ಗುರಿಯೊಂದಿಗೆ ಸಂಪೂರ್ಣ ಶೂನ್ಯ ಜಲ ಬಳಕೆಯ ಶೈತಲೀಕರಣ ವ್ಯವಸ್ಥೆ ಹೊಂದಿದೆ. ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್ ಅವರು ಭಾರತೀಯ ನೌಕಾಪಡೆಯ ಉಪಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. 36 ವರ್ಷಗಳಿಗೂ ಅಧಿಕ ಕಾಲ ಸೇವೆ ಸಲ್ಲಿಸಿರುವ ಅವರು ಜುಲೈ 31 ನಿವೃತ್ತರಾದ ವೈಸ್ ಅಡ್ಮಿರಲ್ ತರುಣ್ ಸೋಪ್ತಿ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ಆಗಸ್ಟ್ 31 ಜಾರಿಗೆ ಬರುವಂತೆ ಭಾರತದ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರಾಗಿ ಏರ್ ಮಾರ್ಷಲ್ ಸಂದೀಪ್ ತರೇಜ್ ನೇಮಕಗೊಂಡಿದ್ದಾರೆ. ಸರ್ಜನ್ ವೈಸ್ ಅಡ್ಮಿರಲ್ ಆರ್ತಿ ಸರಿನ್ ಅವರ ನಿವೃತ್ತಿಯ ಬಳಿಕ ಈ ಹುದ್ದೆಯನ್ನು ಅಲಂಕರಿಸಲಿದ್ದಾರೆ. ಗಗನಯಾನ, ಮಾನವ ಬಾಹ್ಯಾಕಾಶಯಾನ ಮತ್ತು ಭೀಷ್ಮ ಕ್ಯೂಬ್ನ ವೈದ್ಯಕೀಯ ಸಿದ್ಧತೆಯಲ್ಲಿಯೂ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯ 54ನೇ ಮಹಾನಿರ್ದೇಶಕರಾಗಿ ವರ್ಷಾ ಅಶೋಕ್ ಆಗ್ಲಾವೆ ಅಧಿಕಾರ ಸ್ವೀಕರಿಸಿದ್ದಾರೆ. ಜಿಎಸ್ಐ 176 ವರ್ಷಗಳ ಇತಿಹಾಸದಲ್ಲಿ ಈ ಉನ್ನತ ಹುದ್ದೆ ಅಲಂಕರಿಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ವರ್ಷಾ ಅಶೋಕ್ ಆಗ್ಲಾವೆ ಭಾಜನರಾಗಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ ಮೋನಿಷಾ ಚಕ್ರವರ್ತಿ ಅವರನ್ನು ನೇಮಕ ಮಾಡಿದೆ. ಈ ಹೊಸ ಜವಾಬ್ದಾರಿಯಡಿಯಲ್ಲಿ ಅವರು ವಿದೇಶಿ ವಿನಿಮಯ ವಿಭಾಗ ಮತ್ತು ಹಣಕಾಸು ಮಾರುಕಟ್ಟೆ ನಿಯಂತ್ರಣ ವಿಭಾಗದ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಭಾರತೀಯ ನೌಕಾಪಡೆಯ ನೌಕಾ ಕಾರ್ಯಾಚರಣೆ ಮಹಾನಿರ್ದೇಶಕರಾಗಿ ವೈಸ್ ಅಡ್ಮಿರಲ್ ಮುನಿಷ್ ಚಡ್ಡಾ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಸಮುದ್ರಯಾನ ಭದ್ರತೆ, ನೌಕಾಪಡೆಯ ನಿಯೋಜನೆ ಮತ್ತು ಕಾರ್ಯಾಚರಣೆ ಯೋಜನೆಯ ಉಸ್ತುವಾರಿಯನ್ನು ಈ ಹಿರಿಯ ಹುದ್ದೆಯು ಒಳಗೊಂಡಿದೆ. ಅರುಣಾಚಲ ಪ್ರದೇಶದ ಲೋಹಿತ್ ಜಿಲ್ಲೆಯಲ್ಲಿರುವ ಗ್ಲಾವ್ ಸರೋವರ ಭಾರತದ 101ನೇ ರಾಮ್ಸರ್ ತಾಣವಾಗಿ ಅಧಿಕೃತವಾಗಿ ಘೋಷಿಸಲ್ಪಟ್ಟಿದೆ. ರಾಜ್ಯದ ಮೊದಲ ರಾಮ್ಸರ್ ಜೌಗು ಪ್ರದೇಶವಾಗಿದೆ. ಪೂರ್ವ ಹಿಮಾಲಯದ ಮಡಿಲಲ್ಲಿರುವ ಕಮ್ಲಂಗ್ ಹುಲಿ ಸಂರಕ್ಷಿತ ಹಾಗೂ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಈ ಸರೋವರ ಇದೆ. 49 ವಿಧದ ಅಪರೂಪದ ಆರ್ಕಿಡ್ ಸಸ್ಯಗಳಿಗೆ ನೆಲೆಯಾಗಿದೆ. ಅಲ್ಲದೆ 150 ಅಧಿಕ ಮರಗಳ ಪ್ರಭೇದಗಳು ಇಲ್ಲಿ ಇವೆ. ವಿಚಾರಣಾ ನ್ಯಾಯಾಲಯಗಳ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನು 60-62 ವರ್ಷಕ್ಕೆ ಹೆಚ್ಚಿಸುವ ಕುರಿತು ಸೆಪ್ಟೆಂಬರ್ 2 ಸೂಕ್ತ ನಿರ್ಧಾರ ಕೈಗೊಳ್ಳುವಂತೆ ಸುಪ್ರೀಂಕೋರ್ಟ್ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸಿಗೆ ಸಮನಾಗಿ ವಿಚಾರಣಾ ನ್ಯಾಯಾಲಯಗಳ ನ್ಯಾಯಾಧೀಶರ ವಯೋಮಿತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಸೂಚನೆ ನೀಡಲಾಗಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಾಲ್ಯ, ಬಾಗ್ಟಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠ ಈ ಕುರಿತು ವಿಚಾರಣೆ ನಡೆಸಿತ್ತು. ಮಧ್ಯಂತರ ವ್ಯಾಪ್ತಿಯ ಖಂಡಾಂತರ ಕ್ಷಿಪಣಿ ಅಗ್ನಿ 4 ಅನ್ನು ಒಡಿಶಾದ ಚಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿ ಪರೀಕ್ಷಿಸಲಾಗಿದೆ. ಜುಲೈ 8 ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪಿನಾಕ ದೀರ್ಘ ಶ್ರೇಣಿಯ ಮಾರ್ಗದರ್ಶಿತ ರಾಕೆಟ್ ಅನ್ನು ಯಶಸ್ವಿ ಪರೀಕ್ಷೆ ನಡೆಸಿತು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಪ್ರಸ್ತುತ 34-38 ಹೆಚ್ಚಿಸುವ ಗುರಿ ಹೊಂದಿರುವ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ತಿದ್ದುಪಡಿ ವಿಧೇಯಕ 2026 ರಾಜ್ಯಸಭೆ

ಸ್ವಾಯತ್ತತೆ, ಪಾರದರ್ಶಕತೆ ಮತ್ತು ಅರ್ಹತೆಗಳಲ್ಲಿ ಏಕರೂಪತೆಯನ್ನು ತರುವ ಪ್ರಮುಖ ಉದ್ದೇಶವನ್ನು ಹೊಂದಿದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಈ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದ್ದಾರೆ. ಶಾಲೆ ಬಿಟ್ಟ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಬೇಕೆಂಬ ಉದ್ದೇಶದಿಂದ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಮುಕ್ತ ಶಾಲೆ ಮೂಲಕ ಪರೀಕ್ಷೆ ನೋಂದಣಿ ಮಾಡಿಕೊಳ್ಳುವ ನೂತನ ಯೋಜನೆಯನ್ನು ರೂಪಿಸಿದೆ. ಮಕ್ಕಳನ್ನು ಕೇವಲ ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳುವುದು ಮಾತ್ರವಲ್ಲ, ಪರೀಕ್ಷೆ ಶುಲ್ಕವನ್ನು ಕೂಡ ಸರ್ಕಾರವೇ ಭರಿಸುವ ಮೂಲಕ ಯಾವೊಬ್ಬ ಮಗುವು ಶಿಕ್ಷಣದಿಂದ ವಂಚಿತರಾಗಬಾರದು, 100%ರಷ್ಟು ಶೈಕ್ಷಣಿಕ ಸಾಧನೆ ಮಾಡಬೇಕೆಂಬ ಗುರಿಯೊಂದಿಗೆ ಹೆಜ್ಜೆ ಇಟ್ಟಿದೆ. ಪ್ರಸ್ತುತ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಆಯುಕ್ತರ ವ್ಯಾಪ್ತಿಯಲ್ಲಿರುವ ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದ ಕಾರ್ಯಭಾರವನ್ನು ಪ್ರತ್ಯೇಕಗೊಳಿಸಿ ಉನ್ನತ ಶಿಕ್ಷಣ ಇಲಾಖೆಯು ಆದೇಶ ಹೊರಡಿಸಿದೆ. ಹೀಗಾಗಿ ಇನ್ನು ಮುಂದೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸಂಪೂರ್ಣ ಕಾರ್ಯಭಾರದ ಜವಾಬ್ದಾರಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕರಿಗೆ ವಹಿಸಲಾಗಿದೆ. ಕೊಲಂಬಿಯಾದ 36ನೇ ಅಧ್ಯಕ್ಷರಾಗಿ ಅಬೆಲಾರ್ಡೋ ಡಿ ಲಾ ಎಸ್ಟ್ರಿಯೆಲ್ಲಾ ಅವರು ಸಾಂಟಿಯಾಗೋ ಡಿ ಕ್ಯಾಲಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜೂನ್ 21ರಂದು ನಡೆದ ಚುನಾವಣೆಯಲ್ಲಿ 49.66% ಮತಗಳನ್ನು ಗಳಿಸಿ ಎಡಪಂಥೀಯ ಅಭ್ಯರ್ಥಿ ಇವನ್ ಸೆಪೆಡಾ ಅವರನ್ನು ಸೋಲಿಸಿದ್ದ ಎಸ್ಟ್ರಿಯೆಲ್ಲಾ ಅವರು ಮಾಜಿ ಅಧ್ಯಕ್ಷ ಗುಸ್ಟಾವೊ ಪೆಟ್ರೋ ಅವರ ಉತ್ತರಾಧಿಕಾರಿಯಾಗಿ 2026-2030 ಅವಧಿಗೆ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸೆನೆಟ್ ಅಧ್ಯಕ್ಷ ಹೊನೋರಿಯಾ ಹೆನ್ರಿಕ್ವೆಸ್ ಅವರು ನೂತನ ಅಧ್ಯಕ್ಷರಿಗೆ ಪ್ರಮಾಣ ವಚನ ಬೋಧಿಸಿದ್ದಾರೆ. ಸಮಾನ ಸಾರ್ವಜನಿಕ ಉದ್ದೇಶಕ್ಕಾಗಿ ಒಂದೇ ಅಧಿಸೂಚನೆ ಅಡಿ ವಶಪಡಿಸಿಕೊಂಡ ಎಲ್ಲ ಭೂಮಿಗೂ ಸಮಾನ ಪರಿಹಾರ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ನ್ಯಾಯಮೂರ್ತಿಗಳಾದ ಎಸ್ವಿಎನ್ ಭಟ್ಟಿ ಮತ್ತು ಎನ್ ವಿ ಅಂಜಾರಿಯಾ ಅವರ ಪೀಠ ತನ್ನ ವಿಶೇಷ ಅಧಿಕಾರವನ್ನು ಬಳಸಿ ಒಂದೇ ರೀತಿಯ ಭೂ ಮಾಲೀಕರ ನಡುವೆ ತಾರತಮ್ಯ ಎಸಗುವುದನ್ನು ತಪ್ಪಿಸಲು ಪ್ರಕರಣಕ್ಕೆ ಸಂಬಂಧಿಸಿ ನ್ಯಾಯಾಂಗ ತೀರ್ಪಿಗೆ ಅನುಗುಣವಾಗಿ ಸಮಾನ ಪರಿಹಾರ ದರವನ್ನೇ ನಿಗದಿಪಡಿಸಬೇಕು ಅಂತ ತೀರ್ಪು ನೀಡಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತ್ಯಾನಾಹು ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗಾಜಾ ಶಾಂತಿ ಒಪ್ಪಂದ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾರೆ. ಹಮಾಸ್ ಸಂಘಟನೆಯು ಸಂಪೂರ್ಣವಾಗಿ ನಿಶಸ್ತ್ರಗೊಳಿಸುವವರೆಗೆ ಗಾಜದಲ್ಲಿ ತನ್ನ ಗಡಿ ರೇಖೆಗಳಿಂದ ಇಸ್ರೇಲ್ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ 6 ಜನ ವಕೀಲರು ಕಳೆದ ಭಾನುವಾರ ರಾಜ್ಯಪಾಲರಿಂದ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಪ್ರಮಾಣ ವಚನ ಬೋಧಿಸಿದ್ದಾರೆ. ರಾಘವೇಂದ್ರ ಸೀತಾರಾಮ್, ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬುಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರು ನೂತನವಾಗಿ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿದ್ದಾರೆ. ಜುಲೈನಿಂದ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮತದಾರರ ಕರಡು ಪಟ್ಟಿ ಪ್ರಕಟವಾಗಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ 3ನೇ ಹಂತದಲ್ಲಿ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿದ ಮತದಾರರ ಸಂಖ್ಯೆ 1,58,00,000 ತಲುಪಿದೆ. ಪಂಜಾಬ್, ತೆಲಂಗಾಣ, ದೆಹಲಿ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ನಾಗಾಲ್ಯಾಂಡ್ ಹಾಗೂ ತ್ರಿಪುರಾದಲ್ಲಿ ಇನ್ನಷ್ಟೇ ಕರಡು ಪಟ್ಟಿ ಬಿಡುಗಡೆ ಆಗಬೇಕಾಗಿದೆ. ಕೊರಿಯಾ ಮಾಸ್ಟರ್ಸ್ ಸೂಪರ್ 300 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಸ್ಮಿತಾ ಚಾಲಿಹಾ ಅವರು 4ನೇ ಶ್ರೇಯಾಂಕದ ಹಾನ್ ಕ್ವಿಯನ್ ಶಿ ಅವರಿಗೆ ಆಘಾತ ನೀಡಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಇದು BWF ಟೂರ್ನಲ್ಲಿ ಭಾರತದ ಆಟಗಾರತಿಗೆ ಮೊದಲ ಪ್ರಶಸ್ತಿ ಇದಾಗಿದೆ. ಭಾರತದ ಬಸಂತ್ ಕುಮಾರ್ ಮೇಘ್ವಾಲ್ ಅವರು ಯುಜಿನ್ನ ನಡೆಯುತ್ತಿರುವ ವಿಶ್ವ 20 ವರ್ಷದೊಳಗಿನವರ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ ಹೈಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಕೂಟದ ಇತಿಹಾಸದಲ್ಲಿ ಹೈಜಂಪ್ನಲ್ಲಿ ರಜತ ಗೆದ್ದ ದೇಶದ ಮೊದಲ ಅಥ್ಲೀಟ್ ಎಂಬ ಗೌರವಕ್ಕೆ ಇವರು ಪಾತ್ರರಾಗಿದ್ದಾರೆ. ಲಾಂಗ್ ಜಂಪ್ನಲ್ಲಿ ಶಾನ್ವಾಜ್ ಖಾನ್ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಅದರೊಂದಿಗೆ ಕೂಟದ 4ನೇ ದಿನ ಭಾರತದ ಸ್ಪರ್ಧಿಗಳು ಪದಕ ಡಬಲ್ ಸಾಧಿಸಿದ್ದಾರೆ. ಮೊದಲ ಯತ್ನದಲ್ಲಿ ಯಶಸ್ವಿಯಾದ ಅಯಾಚಿ ಸ್ವರ್ಣ ಪದಕಕ್ಕೆ ಪಡೆದರು. 2 ಯತ್ನಗಳನ್ನು ತೆಗೆದುಕೊಂಡ ಬಸಂತ್ ಬೆಳ್ಳಿ ಹಾಗೂ 3 ಯತ್ನಗಳನ್ನು ತೆಗೆದುಕೊಂಡ ಪೂಲ್ ಕಂಚಿನ ಪದಕಕ್ಕೆ ಸಮಾಧಾನ ಪಟ್ಟುಕೊಂಡಿದ್ದಾರೆ. ಜನಾಂಗೀಯ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಸಿಬಿಐ ಹಾಗೂ ಎನ್ಐಎನಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲು 2 ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವಂತೆ ಮಣಿಪುರ ಮತ್ತು ಅಸ್ಸಾಂ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ.

ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕದ ಸಂಸದರ ನಿಧಿಗೆ ಕೇಂದ್ರ ಸರ್ಕಾರ 979 ಕೋಟಿ ಹಂಚಿಕೆ ಮಾಡಿದೆ. ಆದರೆ ಕಾಮಗಾರಿಗಳಿಗೆ 545 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ. ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಕೇಂದ್ರ ಯೋಜನಾ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ನೀಡಿರುವ ಉತ್ತರದಲ್ಲಿ ಈ ವಿವರ ನೀಡಿದ್ದಾರೆ. ಲೋಕಸಭಾ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರು 727 ಕೋಟಿ ಮೊತ್ತದ 11,851 ಕಾಮಗಾರಿಗಳಿಗೆ ಶಿಫಾರಸು ಮಾಡಿದ್ದರು. ಆದರೆ 545 ಕೋಟಿ ಮೊತ್ತದ 9,043 ಕಾಮಗಾರಿಗಳನ್ನು ಮಂಜೂರು ಮಾಡಲಾಗಿದೆ. ಈ ಪೈಕಿ 154 ಕೋಟಿ ಮೊತ್ತದ 3,152 ಕಾಮಗಾರಿಗಳು ಪೂರ್ಣಗೊಂಡಿವೆ. 391 ಕೋಟಿ ಮೊತ್ತದ 5,891 ಕಾಮಗಾರಿಗಳು ಪ್ರಗತಿಯಲ್ಲಿವೆ ಅಂತ ಅವರು ಮಾಹಿತಿ ನೀಡಿದ್ದಾರೆ. ವಿವಾಹ ವಿಚ್ಛೇದನ ತಡೆಯಲು ತೇರೆ ಮೇರೆ ಸಪನೆ ಕೂಡಿ ಬಾಳೋಣ ಯೋಜನೆ ಅಡಿ ರಾಜ್ಯದ 175 ಸಾಂತ್ವನ ಕೇಂದ್ರಗಳಲ್ಲಿ ವಿವಾಹ ಪೂರ್ವ ಸಂವಹನ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದೆ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಕಳೆದ 12 ಆರ್ಥಿಕ ವರ್ಷಗಳಲ್ಲಿ ಅತಿದೊಡ್ಡ ಕಂಪನಿಗಳಿಗೆ ನೀಡಲಾದ 9.95 ಲಕ್ಷ ಕೋಟಿ ಮೊತ್ತದ ಸಾಲವನ್ನು ಬ್ಯಾಂಕ್ಗಳು ರೈಟ್ ಆಫ್ ಮಾಡಿವೆ ಅಂತ ಕೇಂದ್ರ ಸರ್ಕಾರ ಸಂಸತ್ತಿಗೆ ತಿಳಿಸಿದೆ. 2018-19 ಆರ್ಥಿಕ ವರ್ಷದಲ್ಲಿ 1.48 ಲಕ್ಷ ಕೋಟಿ ಮೊತ್ತವನ್ನು ರೈಟ್ ಆಫ್ ಮಾಡಲಾಗಿತ್ತು. 2025-26 20,485 ಕೋಟಿ ರೈಟ್ ಆಫ್ ಆಗಿದೆ ಅಂತ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ತಿಳಿಸಿದ್ದಾರೆ. ಆರ್ಬಿಐ ನೀಡಿರುವ ಮಾಹಿತಿ ಪ್ರಕಾರ 2024-25 ಆರ್ಥಿಕ ವರ್ಷದವರೆಗೆ ಅತಿದೊಡ್ಡ ಕೈಗಾರಿಕೆಗಳು ಮತ್ತು ಸೇವಾ ಕಂಪನಿಗಳು ಪಡೆದ ಸಾಲವ ಮೊತ್ತ 63.19 ಲಕ್ಷ ಕೋಟಿಯಷ್ಟಿತ್ತು. ಇದು ಕಳೆದ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ 69.21 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಕಳೆದ 5 ಹಣಕಾಸು ವರ್ಷಗಳಲ್ಲಿ 5.85 ಲಕ್ಷದಷ್ಟು ಡಿಜಿಟಲ್ ಪಾವತಿ ವಂಚನೆ ಪ್ರಕರಣಗಳು ದಾಖಲಾಗಿವೆ. ಹಣಕಾಸಿನ ಮೌಲ್ಯದಲ್ಲಿ ಇದರ ಮೊತ್ತ 3,590 ಕೋಟಿಯಷ್ಟಾಗಿದೆ. ಹೆಚ್ಚುತ್ತಿರುವ ಸೈಬರ್ ವಂಚನೆ ತಡೆಗಟ್ಟಲು ಗ್ರಾಹಕರಲ್ಲಿ ಅರಿವು ಮೂಡಿಸುವುದು, ಸೈಬರ್ ಭದ್ರತೆಯನ್ನು ಬಲಪಡಿಸುವುದು, ಡಿಜಿಟಲ್ ಪಾವತಿಗೆ ಸಂಬಂಧಿಸಿದ ವಂಚನೆಯ ದೂರುಗಳನ್ನು ತ್ವರಿತವಾಗಿ ಪರಿಹರಿಸುವುದು ಸೇರಿದಂತೆ ಹಲವು ಕ್ರಮಗಳನ್ನು ಸರ್ಕಾರ, ಆರ್ಬಿಐ ಮತ್ತು ಎನ್ಪಿಸಿಐ ತೆಗೆದುಕೊಂಡಿವೆ ಅಂತ ಮತ್ತೊಂದು ಪ್ರಶ್ನೆಗೆ ಸಚಿವ ಪಂಕಜ್ ಚೌಧರಿ ಉತ್ತರಿಸಿದ್ದಾರೆ. ಭಾರತ ಮೂಲದ ಪ್ರತಿಭೆಗಳಾದ ಬೋಧನಾ ಶಿವಾನಂದನ್ ಮತ್ತು ಶ್ರೇಯಸ್ ರಾಯಲ್ ಅವರು ಕಳೆದ ಭಾನುವಾರ ಮುಕ್ತಾಯಗೊಂಡಂತಹ 2026 ಬ್ರಿಟಿಷ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಗೆದ್ದು ದಾಖಲೆ ಬರೆದಿದ್ದಾರೆ. 11 ವರ್ಷ ವಯಸ್ಸಿನ ಬೋಧನಾ ಭಾನುವಾರ ಮುಕ್ತಾಯಗೊಂಡ ಈ ಕೂಟದಲ್ಲಿ ಚಾಂಪಿಯನ್ ಆದ ಅತಿ ಕಿರಿಯ ಆಟಗಾರ್ತಿ ಎಂಬ ದಾಖಲೆ ಬರೆದಳು. ಇದೇ ವೇಳೆ 15 ವರ್ಷ ವಯಸ್ಸಿನ ಶ್ರೇಯಸ್ 9 ಸುತ್ತುಗಳ ಓಪನ್ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ಈ ಹಾದಿಯಲ್ಲಿ ಇಂಗ್ಲೆಂಡ್ನ ಅನುಭವಿ ಗ್ರ್ಯಾಂಡ್ ಮಾಸ್ಟರ್ಗಳನ್ನು ಹಿಂದೆ ಹಾಕಿದ್ದಾರೆ. ತೆರಿಗೆ ಪಾಲು ಹಾಗೂ ಸಹಾಯ ಅನುದಾನದ ರೂಪದಲ್ಲಿ 2019 2025-26 ಕರ್ನಾಟಕಕ್ಕೆ 4.60 ಲಕ್ಷ ಕೋಟಿ ಬಿಡುಗಡೆ ಮಾಡಲಾಗಿದೆ ಅಂತ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಬಳ್ಳಾರಿ ಸಂಸದ ಈ ತುಕಾರಾಂ ಕೇಳಿದ

77 ಕೋಟಿ ವಿಮೆ ಮಂಜೂರಾಗಿದೆ. ಈ ಪೈಕಿ 4,269 ಕೋಟಿ ಬಿಡುಗಡೆಯಾಗಿದೆ. ಯೂನಿವರ್ಸಲ್ ಸೋಂಪೋ ವಿಮಾ ಕಂಪನಿಯು 95 ಕೋಟಿಯಷ್ಟು ಬಾಕಿ ಉಳಿಸಿಕೊಂಡಿದೆ ಅಂತ ವಿವರ ನೀಡಿದ್ದಾರೆ. ಭಾರತದ ಫೆನ್ಸರ್ಗಳು ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಕತ್ತಿ ವರಸೆ ಚಾಂಪಿಯನ್ಶಿಪ್ನ ಎರಡನೇ ದಿನವಾದ ಕಳೆದ ಮಂಗಳವಾರ 7 ಪದಕಗಳನ್ನು ಗೆಲ್ಲುವ ಮೂಲಕ ತಮ್ಮ ಪ್ರಾಬಲ್ಯ ಮುಂದುವರೆಸಿದ್ದಾರೆ. ಮೊದಲ ದಿನದಂದು ಪುರುಷರ ಮತ್ತು ಮಹಿಳೆಯರ ವೈಯಕ್ತಿಕ ವಿಭಾಗಗಳಲ್ಲಿ ಪ್ರಾಬಲ್ಯ ಸಾಧಿಸಿದ್ದ ಭಾರತ 4 ಚಿನ್ನ ಸೇರಿದಂತೆ ಒಟ್ಟು 17 ಪದಕಗಳನ್ನು ತನ್ನದಾಗಿಸಿಕೊಂಡಿತ್ತು. ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾರತ 1 ಚಿನ್ನ 2 ಬೆಳ್ಳಿ ಮತ್ತು 4 ಕಂಚಿನ ಪದಕಗಳನ್ನು ಕಳೆದ ಸೋಮವಾರ ಗೆದ್ದಿದೆ. ಇದರೊಂದಿಗೆ ಭಾರತದ ಪದಕಗಳ ಸಂಖ್ಯೆ 24 ಏರಿಕೆ ಆಗಿದೆ. ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿದ್ದ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಅರೆ ಸುಟ್ಟ ನೋಟುಗಳ ರಾಶಿ ಪತ್ತೆಯಾಗಿದ್ದ ಪ್ರಕರಣದ ಕುರಿತ ತನಿಖೆಗೆ ಲೋಕಸಭೆ ಸ್ಪೀಕರ್ ರಚಿಸಿದ್ದ ಸಮಿತಿಯು ವರ್ಮಾ ಅವರ ವಿರುದ್ಧದ ವಿವರಿಸಲಾಗದ ನಗದು ಗೊಂದಲಮಯ ಸಾಕ್ಷ್ಯ ಮತ್ತು ಹಾರಿಕೆ ಹೇಳಿಕೆಯ ಆರೋಪಗಳು ಸಾಬೀತಾಗಿವೆ ಅಂತ ಹೇಳಿದೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಕಳೆದ ಬುಧವಾರ ವರದಿಯನ್ನು ಮಂಡಿಸಲಾಗಿದೆ. ನ್ಯಾಯಾಧೀಶರ ಕಾಯ್ದೆ ಅಡಿಯಲ್ಲಿ ರಚಿಸಲಾದ ಸಮಿತಿಯು ಪತ್ತೆಯಾದ ನಗದು ಯಾರಿಗೆ ಸೇರಿದ್ದು ಅದರ ಮೂಲ ಯಾವುದು ಎಂಬುದರ ಬಗ್ಗೆ ವರ್ಮಾ ಅವರು ತೃಪ್ತಿದಾಯಕ ವಿವರಣೆ ನೀಡುವಲ್ಲಿ ವಿಫಲರಾಗಿದ್ದಾರೆ ಅಂತ ತಿಳಿಸಿದೆ. ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳ 15,000 ಶಿಕ್ಷಕರು, ಕಂಪ್ಯೂಟರ್ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಶಾಲಾ ಶಿಕ್ಷಣ ಇಲಾಖೆ ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು ಸೇರಿದಂತೆ ಜಿಲ್ಲಾವಾರು ವಿಷಯವಾರು ಶಿಕ್ಷಕರ ನೇಮಕಾತಿಗೆ ಖಾಲಿ ಹುದ್ದೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಆಕಾಂಕ್ಷಿಗಳು ಆಗಸ್ಟ್ 18 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು 7 ಹಾಗೂ ಶುಲ್ಕ ಪಾವತಿಗೆ 10 ಕೊನೆಯ ದಿನವಾಗಿದೆ. ಎರಡು ಕ್ಯಾಲೆಂಡರ್ ವರ್ಷದಲ್ಲಿ ಕ್ಲಿಕ್ ಕಾಮರ್ಸ್ ಕಂಪನಿಗಳ ವಿರುದ್ಧ ಒಟ್ಟು 500,000 ದೂರುಗಳನ್ನು ರಾಷ್ಟ್ರೀಯ ಗ್ರಾಹಕರ ಸಹಾಯವಾಣಿ ಸ್ವೀಕರಿಸಿದ್ದು ಎಲ್ಲಾ ದೂರುಗಳನ್ನು ಇತ್ಯರ್ಥ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಸಂಸತ್ತಿಗೆ ಹೇಳಿದೆ. ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರವು 47 ಇ ಕಾಮರ್ಸ್ ಕಂಪನಿಗಳಿಗೆ 1.12 ಕೋಟಿ ದಂಡ ವಿಧಿಸಿದೆ. 2025 ಏಪ್ರಿಲ್ 25 2026 ಜೂನ್ 30 NCH 91 ಕೋಟಿಗೂ ಹೆಚ್ಚು ಮೊತ್ತವನ್ನು ಗ್ರಾಹಕರಿಗೆ ಮರುಪಾವತಿ ಮಾಡಿದೆ ಅಂತ ಹೇಳಲಾಗಿದೆ. ಸೈದ್ಧಾಂತಿಕ ಭೌತ ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಗುರುತಿಸಿ ನೀಡುವ ಪ್ರತಿಷ್ಠಿತ ಡಿರಾಕ್ ಮೆಡಲ್ಗೆ ಭಾರತದ ಭೌತ ವಿಜ್ಞಾನಿ ದೀಪಕ್ ಧರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಧರ್ ಅವರು ಬೆಂಗಳೂರಿನಲ್ಲಿರುವ ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ ಅಂತಾರಾಷ್ಟ್ರೀಯ ಸೈದ್ಧಾಂತಿಕ ಭೌತ ವಿಜ್ಞಾನಗಳ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಇಟಲಿ ಮೂಲದ ಅಂತಾರಾಷ್ಟ್ರೀಯ ಸೈದ್ಧಾಂತಿಕ ಭೌತ ವಿಜ್ಞಾನ ಕೇಂದ್ರ ಈ ಮೆಡಲ್ ನೀಡುತ್ತದೆ. ವಿರೋಧ ಪಕ್ಷಗಳ ವಿರೋಧದ ಮಧ್ಯವೆಯೂ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಹೆಚ್ಚಿನ ಪರಿಶೀಲನೆಗಾಗಿ ಸಂಸತ್ತಿನ ಜಂಟಿ ಸಮಿತಿಗೆ ಒಪ್ಪಿಸುವ ನಿರ್ಣಯವನ್ನು ಲೋಕಸಭೆ ಕಳೆದ ಬುಧವಾರ ಅಂಗೀಕರಿಸಿದೆ. ಗೃಹ ಸಚಿವ ಅಮಿತ್ ಶಾ ಅವರು ಸದನದಲ್ಲಿ ಹಾಜರಿರಬೇಕು ಎಂದು ಆಗ್ರಹಿಸಿ ವಿಪಕ್ಷಗಳ ಸಂಸದರು ಘೋಷಣೆಗಳು ಕೂಗುತ್ತಿದ್ದರ ನಡುವೆಯೇ ಗೃಹ ಖಾತೆಯ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಈ ನಿರ್ಣಯವನ್ನು ಮಂಡಿಸಿದರು. ನಿರ್ಣಯದ ಪ್ರಕಾರ 31 ಸದಸ್ಯರನ್ನು ಒಳಗೊಂಡ ಜಂಟಿ ಸಂಸದೀಯ ಸಮಿತಿ ರಚಿಸಲು ಅವಕಾಶ ಕಲ್ಪಿಸಲಾಗಿದೆ. ಅದರಲ್ಲಿ ಲೋಕಸಭೆ 21 ಮತ್ತು ರಾಜ್ಯಸಭೆಯ 10 ಸದಸ್ಯರು ಇರುತ್ತಾರೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟದಲ್ಲಿ ಕರ್ನಾಟಕ ಸರ್ಕಾರಿ ಆವರಣ ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆ ನಿಯಂತ್ರಣ ಮಸೂದೆ 2026 ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಪ್ರಸಕ್ತ ಅಧಿವೇಶನದಲ್ಲಿ ಮಸೂದೆಯನ್ನು ಮಂಡಿಸುವ ಸಾಧ್ಯತೆ ಇದೆ. ಖಾಸಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸಲು ಅನುಮತಿ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಸರ್ಕಾರ 2025 ಮಾರ್ಗಸೂಚಿ ಪ್ರಕಟಿಸಿತ್ತು. ಅದನ್ನು ಪುನಶ್ಚೇತನ ಸೇವಾ ಸಂಸ್ಥೆಯ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿತ್ತು. ಜೊತೆಗೆ ರಾಜ್ಯದಲ್ಲಿ ವಿವಿಧ ವರ್ಗಗಳ ಕಾರ್ಮಿಕರ ಕನಿಷ್ಠ ವೇತನವನ್ನು 60% ಹೆಚ್ಚಿಸಲು ಮೇ ತಿಂಗಳಲ್ಲಿ ಕಾರ್ಮಿಕ ಇಲಾಖೆ ಹೊರಡಿಸಿದ ಅಧಿಸೂಚನೆ ಕುರಿತು ಮರುಪರಿಶೀಲಿಸಲು ಸಚಿವ ಸಂಪುಟ ಉಪಸಮಿತಿ ರಚಿಸಲು ಸಭೆ ನಿರ್ಧರಿಸಲಾಗಿದೆ. ಕಾರ್ಮಿಕ ಇಲಾಖೆ ರಾಜ್ಯದ 99 ಅಧಿಸೂಚಿತ ಉದ್ಯಮಗಳ ಸಂಘಟಿತ ಮತ್ತು ಅಸಂಘಟಿತ ವಲಯದ 1.5 ಕೋಟಿಗೂ ಹೆಚ್ಚು ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ 60% ಹೆಚ್ಚಿಸಿ ಮೇ ತಿಂಗಳಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಿತ್ತು. ಜೊತೆಗೆ ಅಪಾರ್ಟ್ಮೆಂಟ್ಗಳಲ್ಲಿನ ಫ್ಲಾಟ್ಗಳ ಮಾಲೀಕತ್ವ ರಕ್ಷಿಸುವ ಉದ್ದೇಶದ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ಮಸೂದೆಗೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಅಪಾರ್ಟ್ಮೆಂಟ್ ಸಂಘಟನೆಗಳ ರಚನೆ ಮತ್ತು ಮಾಲೀಕತ್ವದ ಹಕ್ಕು, ಬಿಲ್ಡರ್ಗಳ ಹೊಣೆಗಾರಿಕೆ, ತಿಂಗಳ ನಿರ್ವಹಣಾ ಶುಲ್ಕ ಮುಂತಾದ ವಿಷಯಗಳನ್ನು ಒಳಗೊಂಡಿರುವ ಈ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬಂದ ಬಳಿಕ ಹಳೆಯ ಮತ್ತು ಹೊಸ ಎಲ್ಲ ಅಪಾರ್ಟ್ಮೆಂಟ್ಗಳು ತಮ್ಮ ಸಂಘಗಳನ್ನು ಸಕ್ಷಮ ಪ್ರಾಧಿಕಾರದಲ್ಲಿ ನೋಂದಾಯಿಸುವುದು ಕಡ್ಡಾಯವಾಗಲಿದೆ. 70 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ರಾಜ್ಯ ಸರ್ಕಾರದ ನಿವೃತ್ತ ನೌಕರರು, ಕುಟುಂಬ ಪಿಂಚಣಿದಾರರು

ಹಾಗೂ ಅವರ ಅರ್ಹ ಅವಲಂಬಿತ ಅಂಗವಿಕಲ ಮಕ್ಕಳಿಗೆ ಆರೋಗ್ಯ ಭದ್ರತೆ ಒದಗಿಸುವ ಉದ್ದೇಶದಿಂದ ಸಂಧ್ಯಾ ಕಿರಣ ಹೆಸರಿನಲ್ಲಿ ನಗದು ರಹಿತ ಆರೋಗ್ಯ ಯೋಜನೆ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ನಿಯಮಗಳಡಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಈ ಯೋಜನೆ ಜಾರಿ ಆಗಲಿದೆ. ಪಿಂಚಣಿದಾರರು ಮೂಲ ಪಿಂಚಣಿಯ ಶೇಕಡ 1.25% ಹಾಗೂ ಕುಟುಂಬ ಪಿಂಚಣಿದಾರರು ಶೇಕಡ 0.75% ವಂತಿಗೆ ಪಾವತಿಸಬೇಕು. ಹಿರಿಯ ಮೃದಂಗ ವಾದಕ ಎವಿ ಆನಂದ್, ನಿರ್ದೇಶಕ ಟಿಎಸ್ ನಾಗಭರಣ ಸೇರಿದಂತೆ ಕರ್ನಾಟಕದ 9 ಸಾಧಕರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ 2024-25 ಸಾಲಿನ ಪ್ರಶಸ್ತಿಗಳನ್ನು ಗುರುವಾರ ಸ್ವೀಕರಿಸಿದ್ದಾರೆ. ದೆಹಲಿಯ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ನಡೆದಂಥ ಸಮಾರಂಭದಲ್ಲಿ ವಿವಿಧ ರಾಜ್ಯದ 115 ಕಲಾವಿದರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಎರಡು ಜನಗಣತಿಯ ಸಂದರ್ಭದಲ್ಲಿ ಕೇಳಬೇಕಾದ 40 ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರ ಶುಕ್ರವಾರ ಪ್ರಕಟಿಸಿದೆ. ಇದರಲ್ಲಿ ಜಾತಿಯನ್ನು ದಾಖಲಿಸುವ ಪ್ರಶ್ನೆಯೂ ಸೇರಿದೆ. ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ಜನಗಣತಿಯೊಂದಿಗೆ ಜಾತಿ ಗಣತಿಯು ನಡೆಯಲಿದೆ. 2011 ಜನಗಣತಿಯಲ್ಲಿ 29 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಈ ಬಾರಿ ಕೇಳಲಾಗುವ ಪ್ರಶ್ನೆಗಳ ಸಂಖ್ಯೆ 40 ಸೆಪ್ಟೆಂಬರ್ 1-30 ಜನಸಂಖ್ಯಾ ಗಣತಿಯು ಲಡಾಖ್, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ನಡೆದರೆ ಸ್ವಯಂ ಗಣತಿ ಹಂತವು ಆಗಸ್ಟ್ 17 ಆರಂಭವಾಗುತ್ತದೆ. ದೇಶದ ಉಳಿದ ಭಾಗಗಳಲ್ಲಿ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಈ ಪ್ರಕ್ರಿಯೆ ನಡೆಯಲಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳಿಗೆ ತಲಾ 15 ಲಕ್ಷ ನಗದು ನೀಡಲಾಗುವುದು ಅಂತ ಕರ್ನಾಟಕದ ಕ್ರೀಡಾ ಸಚಿವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದವರು, ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದಂಥ ಕ್ರೀಡಾಕೂಟದ ಕ್ರೀಡಾಪಟುಗಳು ತಮ್ಮ ಛಲ ಬಲದ ಸಾಮರ್ಥ್ಯ ಮೆರೆದು 13 ಚಿನ್ನ 17 ಬೆಳ್ಳಿ ಮತ್ತು 9 ಕಂಚಿನ ಪದಕ ಸೇರಿ 39 ಪದಕಗಳನ್ನು ಜಯಿಸಿದ್ದಾರೆ. ಈ ಸಲವೂ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೇರಿದೆ. ಕರ್ನಾಟಕದ ಒಬ್ಬ ಕ್ರೀಡಾಪಟು ಪದಕ ಪಡೆದಿರುವುದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದವರಿಗೆ 5 ಲಕ್ಷ ನೀಡಲಾಗಿತ್ತು. ಈಗ ಪದಕ ಗೆದ್ದವರಿಗೆ 3 ಹೆಚ್ಚು ನಗದು ನೀಡಿ ಗೌರವಿಸಲಾಗುವುದು ಅಂತ ಹೇಳಿದ್ದಾರೆ. ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಬಂಧಕ್ಕೆ ಸರ್ಕಾರಿ ಉದ್ಯೋಗ ನೀಡುವ ರಾಜ್ಯ ಸರ್ಕಾರದ ಕ್ರಮವನ್ನು ರದ್ದುಗೊಳಿಸಿ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಶುಕ್ರವಾರ ತಡೆ ನೀಡಿದೆ. 2025 ಸೆಪ್ಟೆಂಬರ್ 27 ಘಟಿಸಿದ ಕಾಲ್ತುಳಿತದಲ್ಲಿ 41 ಜನ ಮೃತಪಟ್ಟಿದ್ದರು. ಈ ಪೈಕಿ 31 ಜನರ ಕುಟುಂಬದವರಿಗೆ ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಜುಲೈ 10 ನೇಮಕಾತಿ ಆದೇಶ ಪತ್ರ ವಿತರಿಸಿದ್ದರು. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಧ್ವನಿಮತದ ಮೂಲಕ ಸಲೀಂ ಅಹಮದ್ ಅವರು ನೂತನ ಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ಬಸವರಾಜ ಹೊರಟ್ಟಿ ಅವರು ಆಗಸ್ಟ್ 7 ರಾಜೀನಾಮೆ ನೀಡಿದ್ದರಿಂದ ಸಭಾಪತಿ ಸ್ಥಾನ ತೆರವಾಗಿತ್ತು. ಹಾಗೆಯೇ ಕರ್ನಾಟಕ ರಾಜ್ಯದ ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಗುರುಪಾದ ಗೌಡ ಸಂಗನಗೌಡ ಪಾಟೀಲ್ ಅವರನ್ನು ಶುಕ್ರವಾರ ಆಯ್ಕೆ ಮಾಡಲಾಗಿದೆ. ಹಂಗಾಮಿ ಸಭಾಧ್ಯಕ್ಷ ಟಿ ವಿ ಜಯಚಂದ್ರ ಅವರು ನೂತನ ಸಭಾಧ್ಯಕ್ಷರ ಆಯ್ಕೆ ಪ್ರಸ್ತಾವ ಮಂಡಿಸುವಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚಿಸಿದರು. ಪಾಟೀಲ್ ಆಯ್ಕೆ ಮಾಡುವ ಪ್ರಸ್ತಾವವನ್ನು ಮುಖ್ಯಮಂತ್ರಿ ಮಂಡಿಸಿದರು. ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಪ್ರಸ್ತಾವವನ್ನು ಅನುಮೋದಿಸಿದರು. ಸದನ ಧ್ವನಿಮತದಿಂದ ಒಪ್ಪಿಗೆ ನೀಡಿತು. ನೂತನ ಸಭಾಧ್ಯಕ್ಷರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಎಂದು ಜಯಚಂದ್ರ ಘೋಷಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮಗಳಿಗೆ ಕಡಿವಾಣ ಹಾಕುವುದಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ತರಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಈ ಮೂಲಕ ಯುವಜನತೆ ಭವಿಷ್ಯವನ್ನು ರಕ್ಷಿಸಲು ಮುಂದಾಗಿದೆ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶುಕ್ರವಾರ ಹೇಳಿದರು. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರೀಕ್ಷಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕವನ್ನಾಗಿ ಮಾಡುವುದು, ಈ ವ್ಯವಸ್ಥೆ ಕುರಿತು ಯುವ ಸಮುದಾಯದಲ್ಲಿ ವಿಶ್ವಾಸ ವೃದ್ಧಿಸುವುದೇ ಈ ಸುಧಾರಣೆಗಳ ಮುಖ್ಯ ಉದ್ದೇಶ ಅಂತ ಹೇಳಿದ್ದಾರೆ. ಭಾರತದ ಆರ್ ಪ್ರಜ್ಞಾನಂದ ಅವರು ಸಿಂಕ್ಫೀಲ್ಡ್ ಚೆಸ್ ಟೂರ್ನಿಯ 4ನೇ ಸುತ್ತಿನಲ್ಲಿ ಡಚ್ ಗ್ರ್ಯಾಂಡ್ ಮಾಸ್ಟರ್ ಬೋರ್ಡನ್ ವಾನ್ ಫೋರೆಸ್ಟ್ ಅವರನ್ನು 71 ನಡೆಗಳಲ್ಲಿ ಸೋಲಿಸಿದ್ದಾರೆ. ಈ ಮೂಲಕ 3ನೇ ಸುತ್ತಿನ ಹಿನ್ನಡೆಯಿಂದ ಪುಟಿದೆದ್ದಿದ್ದಾರೆ. ಇದೊಂದು ಪಂದ್ಯ ನಿರ್ಣಾಯಕ ಫಲಿತಾಂಶ ಕಂಡಿತು. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ, ಕಾರ್ಯಕ್ರಮ ವಿವರಣೆ, ನಂತರ 6:15 ಭಾವಗೀತೆಗಳು. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ. ಮೊದಲಿಗೆ ರಾಯಚೂರು ತಾಲೂಕಿನ ಅರಶಿಣಿಗೆ ಗ್ರಾಮದ ರೈತರಾದ ಸಿದ್ದಲಿಂಗಪ್ಪ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗೇಹಾಳ್ ಗ್ರಾಮದ ಬಸಪ್ಪ ಮತ್ತು ರಾಮಪ್ಪ ಚೌಡಿಕಿ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳುವಿರಿ. 7:45 ಕನ್ನಡ ಭಾಷಣ. ವಿಷಯ ಸ್ವಾತಂತ್ರ್ಯ ಸಿಕ್ಕಿದ್ದೆಲ್ಲ ರಕ್ತ ಹರಿಸಿ ಪಡೆದದ್ದು. ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾರು ತಾಲೂಕಿನ ಚಿತ್ತರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಅಡಕಲಗುಡ್ಡ ಗ್ರಾಮದ ತಿಮ್ಮಪ್ಪ, ಹನುಮಂತ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 9:15 ಭಾವಗೀತೆಗಳ ಕಾರ್ಯಕ್ರಮ. 9:30 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಅನುವಾದ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ವಹಣೆ ಜಿ ಶಾಂತಕುಮಾರ್. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮಗಳ ವಿವರಣೆ. 6:10 ವಂದನೆ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರಿಂದ. 6:35 ದೇಶಭಕ್ತಿಗೀತೆ. 6:40 ಜಾನಪದ ಗೀತೆಗಳು. 7:15 ಭಾವಗೀತೆಗಳ ಕಾರ್ಯಕ್ರಮ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ವಚನ ಗಾಯನ. 9:05 ಭಾವಗೀತೆಗಳು. 9:30 ಚಿತ್ರಗೀತೆಗಳನ್ನು ಆಲಿಸುವಿರಿ. 10:02 10:32 11:02 11:32 ವಿವಿಧ ಭಾರತಿ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಕಾರ್ಯಕ್ರಮ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥನ್ ಶಿಣ್ಣೆ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮನಿ. ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕುರಿತು ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳು. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿಯಾಗುವುದು ಹೇಗೆ, ಈ ವಿಷಯ ಕುರಿತು ಅಭಿಪ್ರಾಯ.

0: ಕೇಳಿ ಪ್ರಕಟಣೆಗಳು.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
5: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
4: ಜಾಹೀರಾತು ಮುಖಾಂತರ
5: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
4: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
5: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
4: ಡಯಲ್ ಮಾಡಿ 8700014242
5: 8700042

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸೊತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಇವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:15.

ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ಡಾಕ್ಟರ್ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ ಡಿ ವಿ ಗುಂಡಪ್ಪ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು

ಪಲ್ಲವಿ ಅವರ ಧ್ವನಿಯಲ್ಲಿ ಕೇಳಿ. ಮುಂಡನ್ಕೋಡು ಚನ್ನಸ್ವಾಮಿಯವರ ರಚನೆಯಲ್ಲಿರುವ ಭಾವಗೀತೆಯನ್ನು

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामिन बेले वीमे नोंदणी माडिकोळ्ळिरि।
2: बैंक, सामान्य सेवा केंद्र, ग्राम वन केंद्र, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7-7 ಸಾವಿರ ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
5: ನಿಮ್ಗೆ ಕಾಲೇಜಿನ ದಿನಗಳು ನೆನಪಿದೆಯಾ?
6: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
5: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
6: ಎಲ್ಲಿ ಹುಡುಕೋದು?
5: ಉದ್ಗಮ್ ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
6: ಓ,
5: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
6: ಇಂದೇ ಸರ್ಚ್ ಮಾಡ್ತೀನಿ.
5: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
2: RBI ಹೇಳುತ್ತೆ.

0: ಆಗಿರಿ, ಜಾಗರೂಕರಾಗಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ಬರ ಮತ್ತು ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅಗತ್ಯ ನೆರವು ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಜನರು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಜನರ ಬದುಕಿನ ಬಗ್ಗೆ ವಿಶೇಷ ಗಮನಹರಿಸಬೇಕು ಎಂದು ಹೇಳಿದರು. ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ಸಚಿವರು ಸ್ಥಳಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಅಗತ್ಯವಾಗಿದೆ. ರೈತರಿಗೆ ಅಗತ್ಯ ಪರಿಹಾರ, ಬೆಳೆ ನಷ್ಟಕ್ಕೆ ನೆರವು ಹಾಗೂ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಸಹಾಯ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದರು. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶಗಳನ್ನು ಕಾನೂನು ವ್ಯಾಪ್ತಿಯಲ್ಲಿ ಜಾರಿಗೊಳಿಸುವ ಅಗತ್ಯವಿದೆ. ರೈತರಿಗೆ ನ್ಯಾಯ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು.
1: ಸಹಕಾರಿ ಕ್ಷೇತ್ರದಲ್ಲಿ ಅವರೇನು ಇವತ್ತು ಒಂದು ಉತ್ತಮವಾದಂತಹ ಒಂದು ರೈತರಿಗೆ ಉಪಯುಕ್ತ ಆಗ್ತಕ್ಕಂತ ಒಂದು ಮಳಿಗೆಗಳನ್ನ, ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದು ಏನಿದೆ, ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಸೊಸೈಟಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಅದರಲ್ಲಿ ಪಾಲ್ಗೊಂಡು ಬಳಕೆ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ಉತ್ತಮವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
0: ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾಗಮಂಡಲದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ನಿಯಮಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಬಗ್ಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಎಂದು ತಿಳಿಸಿದರು. ಮೇಕೆದಾಟು ನಿರ್ಮಾಣದಿಂದ ತಮಿಳುನಾಡಿಗೆ ನಿಗದಿಯಾಗಿರುವ 177.25 ಟಿಎಂಸಿ ನೀರಿನ ಹಂಚಿಕೆಗೆ ತೊಂದರೆಯಾಗುವುದಿಲ್ಲ. ನಾವು ಕಾನೂನು ಪಾಲಿಸದಿದ್ದರೆ ಅಣೆಕಟ್ಟು ನಿಯಂತ್ರಣವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದರು. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರಕರಣವನ್ನು ನ್ಯಾಯಾಂಗದ ತನಿಖೆಗೆ ವಹಿಸಿದೆ, ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ತಾತ್ಕಾಲಿಕವಾಗಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಜೊತೆಗೆ ವೈಯಕ್ತಿಕವಾಗಿ ತಾನು 10 ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದು, ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಗುಂಡು ಹಾರಿಸಿದ ಪ್ರಕರಣ ಸಂಬಂಧ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತನಿಖಾ ತಂಡವನ್ನು ರಚಿಸಲಾಗಿದ್ದು, ವರದಿ ಸಲ್ಲಿಕೆಯಾದ ಬಳಿಕ ಸತ್ಯಾಂಶ ತಿಳಿಯಲಿದೆ ಎಂದು ಹೇಳಿದರು. ಶಾಸಕರು ಭರವಸೆ ನೀಡಿದ ಬಳಿಕ ಹೋರಾಟವನ್ನು ವಾಪಸ್ ಪಡೆಯುತ್ತಿದ್ದೇವೆ ಎಂದು ರೈತ ಮುಖಂಡರು ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ನಡೆದ ಗುಂಡಿನ ಚಕಮಕಿ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ರೀತಿಯ ಘಟನೆಗಳು ಆತಂಕಕಾರಿ ಸಂಘಟನೆಯಾಗಿದ್ದು, ಇಲಾಖೆಯ ಅಧಿಕಾರಿಗಳು ನೀಡುತ್ತಿರುವ ಸಮರ್ಥನೆಗಳು ಹಾಗೂ ಕಾರಣಗಳು ಅನುಮಾನ ಮೂಡಿಸುತ್ತಿವೆ. ಹೀಗಾಗಿ ನಿಷ್ಪಕ್ಷಪಾತ ಹಾಗೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಎಂದು ಹೇಳಿದರು. ಘಟನೆಯ ಹಿಂದಿನ ನೈಜ ಸತ್ಯಾಂಶಗಳನ್ನು ಹೊರತಂದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಆಹಾರ ಉದ್ಯಮವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳಪೆ ಆಹಾರ ಪೂರೈಸಿದ ಆರೋಪದ ಮೇಲೆ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಕೆಎಫ್ಸಿ ಮಳಿಗೆಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಘನೀಕೃತ ಮಾಂಸ ಉತ್ಪನ್ನಗಳ ಮೇಲೆ ಸ್ಪಷ್ಟ ಲೇಬಲಿಂಗ್ ಕಡ್ಡಾಯಗೊಳಿಸುವ ಹೊಸ ನಿಯಮ ತರುವುದಾಗಿ ಹೇಳಿದರು. ಬಹುರಾಷ್ಟೀಯ ಸಂಸ್ಥೆಗಳು ಫ್ರೋಜನ್ ಮಾಂಸವನ್ನು ಸುದೀರ್ಘ ಅವಧಿಗೆ ಸಂಗ್ರಹಿಸಿರುವ ಪದ್ದತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸಚಿವ ಖಾದರ್, ಗ್ರಾಹಕರಿಗೆ ತಾವು ಸೇವಿಸುವ ಆಹಾರದ ನಿಖರ ಅವಧಿಯನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಮಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಬಹುರಾಷ್ಟೀಯ ಮಳಿಗೆಗಳಲ್ಲಿ ತಪಾಸಣೆ ಮುಂದುವರಿಯಲಿದ್ದು, ಪ್ರಯೋಗಾಲಯದ ವರದಿ ಬಂದ ನಂತರ

0: ಮಾಡಲಾದ ಮಳಿಗೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಯುಟಿ ಖಾದರ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ, ಯರಗಟ್ಟಿ, ಸವದತ್ತಿ ತಾಲೂಕುಗಳಲ್ಲಿ ಬೆಳೆಹಾನಿ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಶಾಸಕ ವಿಶ್ವಾಸ್ ವೈದ್ಯ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಕಂದಾಯ, ನೀರಾವರಿ ಇಲಾಖೆಯ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಮಳೆ ಕೊರತೆಯಿಂದಾಗಿ ಈಗಾಗಲೇ ಶೇಕಡಾ 90%ರಷ್ಟು ಬೆಳೆ ಹಾನಿಯಾಗಿದ್ದು, ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ 2 ದಿನದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದರು. ಸೂಕ್ತ ಪರಿಹಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು, ಜಿಲ್ಲೆಯಲ್ಲಿ ಬೆಳೆಹಾನಿ ಬಗ್ಗೆ ಶೇಕಡಾ 65%ರಷ್ಟು ಸರ್ವೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲೆಯ 12 ತಾಲೂಕುಗಳಲ್ಲಿ ಶೇಕಡಾ 30%ರಷ್ಟು ಮಳೆ ಕೊರತೆ ಇದ್ದು, ಗೋವಿನ ಜೋಳ, ಹೆಸರು, ಉದ್ದು ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ. ಪ್ರಾಥಮಿಕ ವರದಿ ಹಿನ್ನೆಲೆಯಲ್ಲಿ ತುರ್ತಾಗಿ ಎಕರೆಗೆ 2,500 ರೂಪಾಯಿ ಪರಿಹಾರ ದೊರೆಯುವುದು ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಲ್ಲಿರುವ ಪ್ರಸಕ್ತ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯವನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಚಂದರಗಿಯಲ್ಲಿ ಇಂದು ನಡೆದ ಮಲಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರು ಲಭ್ಯವಿರುವ ನೀರನ್ನು ಮಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಬಳಸಿಕೊಂಡು ನೀರಿನ ಸಂರಕ್ಷಣೆಗೆ ಸಹಕರಿಸಬೇಕು ಎಂದರು. ಮಳೆ ಕೊರತೆಯಾದಲ್ಲಿ ನೀರಿನ ಸಮರ್ಪಕ ಬಳಕೆ, ಪರ್ಯಾಯ ನೀರಿನ ಮೂಲಗಳ ಸದ್ಬಳಕೆ ಹಾಗೂ ಅಗತ್ಯವಿರುವ ಪ್ರದೇಶಗಳಿಗೆ ಆದ್ಯತೆ ಮೇರೆಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದಾಗಿದೆ ಎಂದು ಕೈಗಾರಿಕೆ ಮೂಲ ಸೌಲಭ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾತ್ರಾಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಿದ್ದು, ರೈತರು ಸಹಕಾರಿ ಸಂಘಗಳ ನೆರವನ್ನು ಪಡೆಯಬೇಕು ಎಂದರು. ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಎಸ್ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 65 ಲಕ್ಷ ರೈತರಲ್ಲಿ 35 ಲಕ್ಷ ರೈತರು ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆಯುತ್ತಿದ್ದು, ಸಹಕಾರಿ ಸಂಘಗಳು ರೈತರ ಪಾಲಿಗೆ ವರದಾನವಾಗಿವೆ. ದೇಶದಲ್ಲಿ ರೈತರ ಬೆಳೆಗಳಿಗೆ ಸ್ಥಿರ ಬೆಲೆ ನಿಗದಿಯಾದರೆ ಅವರ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ ಡಿಪೋ ನಿರ್ಮಾಣಕ್ಕೆ ಮಾದರಿಯಲ್ಲಿ 4.5 ಎಕರೆ ಜಮೀನನ್ನು ಗುರುತಿಸಲಾಗುವುದು ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಎಸ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮಾಗಡಿಯಲ್ಲಿಂದು ನೂತನ ಬಿಎಂಟಿಸಿ ಸಾರಿಗೆ ಸೇವೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ತಾಲೂಕಿನಲ್ಲಿ 4-5 ಎಕರೆ ಜಮೀನನ್ನು ಗುರುತಿಸಲಾಗಿದ್ದು, ಬಿಎಂಟಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಕ್ರಮ ವಹಿಸಬೇಕು ಎಂದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು, ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಕೊಲ್ಲೂರು, ನೆಲಕೊಂದದಲ್ಲಿ 5 ಸೆಂಟಿಮೀಟರ್, ಆಗುಂಬೆ, ಆಂಕೋಲಾ, ಗೋಕರ್ಣದಲ್ಲಿ 4 ಸೆಂಟಿಮೀಟರ್, ಕುಂದಾಪುರದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

0: ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರು ತಾಲೂಕಿನ ಅರಶಿಣಗಿ ಗ್ರಾಮದ ರೈತರಾದ ಸಿದ್ದಲಿಂಗಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಮೊದಲಿಗೆ ಕೇಳಿ ರಾಯಚೂರು ತಾಲೂಕಿನ ಅರಶಿಣಗಿ ಗ್ರಾಮದ ರೈತರಾದ ಸಿದ್ದಲಿಂಗಪ್ಪ ಅವರೊಡನೆ ಸಂದರ್ಶನವನ್ನ.
1: ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ರಾಯಚೂರು ತಾಲೂಕಿನ ಕಡೆ ಗ್ರಾಮ ಅಂತ ಅನಿಸ್ತದೆ ನನಗೆ.
2: ಅರಶಿಣಿಗಿಯ
1: ಸಿದ್ದಲಿಂಗಪ್ಪ ಗೌಡ ಮಾಲಿಪಾಟೀಲ್ರು ರೈತರಿದ್ದಾರೆ, ಜೊತೆಗೆ ನಮ್ಮ ಆಕಾಶವಾಣಿ ಕೇಳಿದ್ರು, ಬಹಳ ವರ್ಷದಿಂದ ಆಕಾಶವಾಣಿ ಕೇಳುವಂಥವ್ರು. ಅವರನ್ನು ಇವತ್ತಿನ ಈ ಕಾರ್ಯಕ್ರಮದೊಳಗೆ ಮಾತನಾಡಿಸ್ತೀನಿ ಅಂತ. ಸಿದ್ದಲಿಂಗಪ್ಪ ಗೌಡ್ರೆ, ನೀವು ಯಾವ ಊರು, ಏನು ಮಾಡ್ತೀರಿ?
2: ನಾವು ರಾಯಚೂರು ತಾಲೂಕು ಅರಶಿಣಿ ಗ್ರಾಮ ರೀ. ನಾವು ಒಕ್ಕಲತನ ಕೃಷಿ ಮಾಡ್ತೀವಿ.
1: ಒಕ್ಕಲತನ ಮಾಡ್ತೀವಿ. ಎಷ್ಟು ವರ್ಷದಿಂದ ನೀವು ಒಕ್ಕಲತನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರಿ?
2: ಒಂದು 30 ವರ್ಷ ಒಕ್ಕಲತನ ಮಾಡೀವಿ ನಾವು.
1: ಅಂದ್ರೆ ನೀವು ಎಷ್ಟನೇ ವಯಸ್ಸಿನಾಗ ಆರಂಭ ಮಾಡಿದ್ರಿ?
2: ನಾವೊಂದು 22 ಹಂಗ್ರೆ ವಯಸ್ಸಲ್ಲಿದ್ದು ಒಕ್ಕಲತನ. ನಾವು ಶಾಲೆಗೆ ಓದ್ಬೇಕಂದ್ರಿ, ಶಾಲೆ ಓದ್ಲಲ್ರಿ, ನಾವು ಬಿಟ್ಬಿಟ್ಟಿವಿ.
1: ಎಷ್ಟನೇ ಕ್ಲಾಸ್ವರೆಗೆ ಓದಿರಿ?
2: 7ನೇ ಕ್ಲಾಸ್ನವರೆಗೆ ಓದಿ.
1: 7 ಓದಿರಿ?
2: 7 ಪಾಸ್ ಆಗಿ ಬಿಟ್ಬಿಟ್ಟಿರಿ.
1: ಪಾಸ್ ಆಗಿ ಬಿಟ್ಟಿರಿ? ಯಾಕೆ, ಏನು ಮನೇಲಿ ಏನು ಸಮಸ್ಯೆ ಆಯ್ತಾ?
2: ಇಲ್ರಿ, ನಾನು ಓದ್ಲಾರ್ದು ಬಿಟ್ಟಿನಿ ರೀ. ನಾನು ಏನೇನು ರೀ ಸರ್, ನಾನು ಅರಶಿಣಿಯಲ್ಲಿ ಬಿಟ್ಟು ಇನ್ನೊಂದೂರ ಮಕ್ಕಂಡಿಲ್ರಿ. ನಾನು ಓದಲ್ಲಿ ಫೇಮಸ್ ರೀ, ಆದ್ರೆ ನಾನು ಇರಲಾರ್ದ ಒಲ್ಲೆ ಅಂತ ಬಿಟ್ಟಿನಿ ರೀ.
1: ಒಲ್ಲೆ ಅಂತ ಬಿಟ್ಟಿರಿ?
2: ಹೌದ್ರಿ. ನಮ್ಮ ಮನೆಗೆ ನಮ್ಮ ಅವ್ವ ಅಜ್ಜಿ ಓದಿಸ್ಲಿಕ್ಕೆ ಭಾಳ ಪ್ರಯತ್ನ ಮಾಡಿದಿಲ್ರಿ, ಆದ್ರೆ ನಾನು ಓದ್ಲಲ್ರಿ.
1: ಯಾಕಂದ್ರೆ
2: ಅಂತೇಳಿ ನಾವು ಬಾಲ್ತಿನ ಮಾಡದಂತ ಕೃಷಿಗೆ ನಿಂತೀನಿ ರೀ. ಒಕ್ಕಲ್ತಾನ 30 ವರ್ಷ ನಾನೇ ಸ್ವಂತ ಒಕ್ಕಲ್ತಾನ ಮಾಡಿ.
1: ಅಪ್ಪ ಇದ್ದಾಗಲಿದ್ದ ಆರಂಭ ಮಾಡಿರಿ?
2: ಅಪ್ಪ ಇದ್ದೀನಿ.
1: ಏನು ಬೆಳೀತಿದ್ರಿ ಅವಾಗ ಬೆಳೆ?
2: ಅವಾಗೇನ್ರಿ, ಜೋಳ, ಹತ್ತಿ, ತೊಗರಿ, ಸಜ್ಜೆ, ಹುಳ್ಳಿ, ಎಳ್ಳು, ಕಾರ್ಯಾಳು ಎಲ್ಲ ಬೆಳೀತಿದ್ರಿ.
1: ಒಣ ಪ್ರದೇಶ ನಿಮ್ದು? ಹೆಂಗ
2: ಒಣ ಪ್ರದೇಶ ರೀ? ಒಣ ಭೂಮಿ ರೀ ನಮ್ದು.
1: ಎಷ್ಟು ಎಕರೆ ಇತ್ತು ರೀ?
2: ನಮ್ಮ ಮೊದಲು 40 ಎಕರೆ ಇತ್ತು ರೀ.
1: ಈಗ ಒಕ್ಕಲ್ತನ ಮಾಡುವಂಥದ್ದು ಯಾವಾಗ?
2: 40 ಎಕರೆ ಇತ್ತು ರೀ, ಈಗ 1 ಎಕರೆ ಉಳಿದವ್ರಿ.
1: ಅಂದ್ರೆ ಹೆಂಗ ಅಣ್ಣ ತಮ್ಮರು ಇದ್ದೀರಿ?
2: ಅಣ್ಣ ತಮ್ಮರು 16 ಎಕರೆ ಇತ್ತು ರೀ, 8 ಎಕರೆ ನಮ್ಮ ತಮ್ಮ ಕೊಟ್ಟಿನಿ ರೀ, 8 ಎಕರೆ ನನಗೆ.
1: ನೀವು ಮಾಡ್ತೀರಿ?
2: ನಾವು ಮಾಡ್ತೀವಿ.
1: ಈಗ ನೀರಾವರಿ ಆಗ್ಯದ ಅಂತ ಅನಿಸ್ತದೆ ನಿಮಗೆ?
2: ನೀರಾವರಿ ಆಗಿದೆ.
1: ನಾರಾಯಣಪುರ ಬಲದಂಡೆ ಕಾಲುವೆ ಬಂದದ?
2: ಆದ್ರೆ ಪೈಪ್ ಲೈನ್ ಇದಿಲ್ರಿ, ಕೆನಲ್ ಬಂದದ್ರಿ. ಕೆನಲ್ಲಿಂದ ನೀರು ಕಟ್ತಾರ್ರಿ, ಇಲ್ಲಾರ ನಾವು ಬಯಲು ಭೂಮಿ ಅಂತ ನಾವು ಲೆಕ್ಕ ರೀ.
1: ಬಯಲು ಭೂಮಿ ಅಂತ ಲೆಕ್ಕ. ಕಪ್ಪು ಭೂಮಿನ ನಿಮ್ದು?
2: ಕೆಂಪು ಭೂಮಿ.
1: ಕಪ್ಪು ಭೂಮಿ
2: ರೀ.
1: ಏನು ಬೆಳಿತೀರಿ?
2: ಹತ್ತಿ ರೀ.
1: ಹತ್ತಿ? ಬೇರೆ ಏನೇನು ನಿಮ್ಮ ಊರಲ್ಲಿ ಏನೇನು ಬೆಳಿತೀರಿ ಸರ್?
2: ತೊಗರಿ ಬೆಳಿತಾರೆ ರೀ. ಜೋಳ ಬೆಳಿತಾರೆ ರೀ ಕಡಿಮೆ.
1: ಜೋಳ ಯಾವಾಗ? ಹಿಂಗಾರು.
2: ಹಿಂಗಾರಿ ಬೆಳಿತಾರೆ ಜೋಳ.
1: ಹಾಂ ಹಾಂ. ಅಂದ್ರೆ ಒಕ್ಕಲ್ತನ ಈ ಕಾಲದಾಗ ಭಾಳ ಕಷ್ಟ ಹೇಳ್ತಾರೆ. ಅಂದ್ರೆ ನೀವು ಅವಾಗ ಮಾಡೋ ಒಕ್ಕಲ್ತನಕ್ಕೆ ಈಗ ಮತ್ತೆ ಮಾಡೋ ಒಕ್ಕಲ್ತನಕ್ಕೆ ಏನಾದ್ರು ಬದಲಾವಣೆ ಆಗುತ್ತೆ?
2: ಏ ಬದಲಾವಣೆ ಆದ್ರಿ, ಮೊದಲು ನಾವು ಸ್ವಂತ ಶ್ರಮ ಪಟ್ಟು ಮಾಡೀವಿ ರೀ. ಈಗೇನು ದುಡ್ಡಿನ ಮ್ಯಾಗ ನಡೆದ ರೀ ಒಕ್ಕಲ್ತನ. ಟ್ರ್ಯಾಕ್ಟರ್ಗಳಾಗಿರೋ, ಟ್ರ್ಯಾಕ್ಟರ್ಲಿಂದ ಹೋಗ್ತಾರೆ, ದುಡ್ಡು ಕೊಟ್ಟರೆ ಟ್ರ್ಯಾಕ್ಟರ್ ಕುಂಟೆ ಹೊಡಿತಾರ, ಎಣ್ಣೆ ಹೊಡಿತಾರ, ಎಲ್ಲ ಮಾಡ್ತಾರೆ ರೀ. ನಾವೇನ್ರಿ, ಮೊದಲು ನಾವೇ 50 ಬಂಡಿ 60 ಬಂಡಿ ಸಪ್ಪೆ 4 ಕಿಲೋಮೀಟರ್ಲಿಂದ ಬಂಡಿ ಕಟ್ಟಿ ಹೊಡಿಬೇಕು. ಎತ್ತು ಜೋಳ ಬಿತ್ತಬೇಕಾದ್ರೆ ಎತ್ತಲಿ ಬಿತ್ತಿದ್ವಿ. ಏನಾದ್ರೆ ಎಲ್ಲ ಕೃಷಿ ಒಕ್ಕಲ್ತನ ಯಂತ್ರಗಳದ್ದೇ ನಡೆದು.
1: ಯಂತ್ರಗಳ ಮೇಲೆ
2: ಎಣ್ಣೆ ಹೊಡಿಬೇಕಾದ್ರೆ ನಾವು ಬೆನ್ನಿಗೆ ಪಂಪ್ಗಳು ಹಾಕ್ಕೊಂಡು ಓಡ್ತಿದ್ವಿ. ಈಗ ಎಲ್ಲಿ ಆದ್ರೆ ಎಲ್ಲ ಡ್ರೋನ್ ಆಗ್ಯಾವ, ಟ್ರ್ಯಾಕ್ಟರ್ ಆಗ್ಯಾವ, ಗನ್ ಪಂಪ್ ಆಗ್ಯಾವ. ಅಷ್ಟೆಲ್ಲ ಈಜಿ ಒಕ್ಕಲ್ತಾನ ರೀ
1: ಈಗ. ಈಜಿ ಒಕ್ಕಲ್ತಾನ. ಆಗಿನ ಖರ್ಚು ಈಗಿನ ಖರ್ಚು ನೋಡಿದ್ರೆ ಹೆಂಗ ಅನಿಸ್ತದೆ ನಿಮ್ಗೆ ಒಕ್ಕಲ್ತಾನ?
2: ಆಗಿನ ಖರ್ಚು ಭಾಳ ಕಡಿಮೆ ಇತ್ತು ರೀ. ಈಗಿನ ಖರ್ಚು ಭಾಳಷ್ಟು ಆದ್ರಿ, ಮಾಡಿದ್ದೆಲ್ಲ ಖರ್ಚಿಗೆ ಆಗಲ್ಲ ರೀ. ಅಷ್ಟು
1: ಅಂದ್ರೆ ಬದಲಾದ್ರೂ ಒಕ್ಕಲ್ತನ ಖರ್ಚು ಜಾಸ್ತಿ ಅದ.
2: ಖರ್ಚು ಜಗ್ಗಿ ಅದ್ರಿ.
1: ಏನೇನು ಖರ್ಚು ಅಂದ್ರೆ ಏನು? ಈಗ ಹತ್ತಿ ಬೆಳಿತೀರಿ, ಒಂದು ಅವಾಗ ನೀವು ಬೆಳೆಯುವಂಥದ್ದು ಬೈಲ ಹತ್ತಿಗೂ ಈಗ ಹತ್ತಿಗೂ ಖರ್ಚು ಎಕರೆಗೆ ಎಷ್ಟು ಖರ್ಚು ಮಾಡ್ತಿದ್ರಿ ಅವಾಗ?
2: ಈ ಬೈಲ ಹತ್ತಿ ಎಣ್ಣೆನೇ ಹೊಡಿತಿದ್ರಿ ನಾವು ಅವಾಗ. ಏನೇನಿಲ್ಲ, ಅಷ್ಟೇ 2 ಸಲ ಕುಂಟೆ ಹೊಡಿತಿದ್ರಿ. ಆಯ್ತು, ಹತ್ತಿ ಬಿಡಿಸಿ ಅಂತ. ಅದು ಎಷ್ಟಿತ್ತು ಅವಾಗ? 300-400 ರೂಪಾಯಿ ಕ್ವಿಂಟಲ್ ಹತ್ತಿತ್ತು ರೀ
1: ನೀವು ಮಾಡುವಾಗ?
2: ನಾವು ಮಾಡುವಾಗ.
1: ಈಗ ಜಾಸ್ತಿ ಆಗ್ಯದ.
2: 150 ರೂಪಾಯಿ ಕ್ವಿಂಟಲ್ ಜೋಳ ಮಾರಿನ್ರಿ ನಾನೇ.
1: ನೀವೇ ಮಾರಿರಿ? ಅಂದ್ರೆ ಈಗೂ ಅವಾಗಳಿಗೂ ರೇಟ್ ವ್ಯತ್ಯಾಸ ಆಗ್ಯದ, ಭಾಳ ಆಗ್ಯದ.
2: ಭಾಳ ವ್ಯತ್ಯಾಸ ಆಗಿದ್ರಿ. ಅಷ್ಟು ಮಾರಿದ್ರೆ ದುಡ್ಡು ಉಳಿದಿಲ್ಲ ರೀ ಈಗ. ಅವಾಗ ಅಷ್ಟೇ ಮಾರಿದ್ರೆ 1 ಎಕರೆ ಇತ್ತು ರೀ.
1: ಈ ಅಂದ್ರೆ ಒಕ್ಕಲ್ತನ ಸುಧಾರಣೆ ಆಗ್ಯದಂತೀರೋ ಏನು? ಇಲ್ಲ ಸರ್, ಸುಧಾರಣೆ ಜೊತೆಗೆ ಖರ್ಚು ಜಾಸ್ತಿ ಆಗ್ಯದಂತೀರಿ. ಹೆಂಗ
2: ಸುಧಾರಣೆ ಆಗಿಲ್ರಿ, ಖರ್ಚು ಜಾಸ್ತಿ ಆಗಿಬಿಟ್ಟದ. ಈ ಒಕ್ಕಲ್ತನ ಏನು ಲಾಭ ಇಲ್ಲಂಗೆ ಆಗಿಬಿಟ್ಟದ ಜನ್ರಿ. ಹಿಂಗಾಗಿ ಹೊಲ ಮನೆಗಳು ಮಾರಾಕತ್ಬಿಟ್ಟಾರೆ. ಮತ್ತೆ ಈ ಹೊಲಗಳು ಈಜಿಗೆ ಮಾಡ್ತಾರೆ, ಅದು ಮೈ ಮೇಲೆ ಬಿಡೋಣ ಮಾ ಭೂಮಿ. ಮತ್ತೆ ದುಡ್ಡು ಮಾ ಕಟ್ಟಿ ಅವ್ರಿಗೆ ದುಡ್ಡು ಕಟ್ಟಬೇಕಲ್ಲ. ಮೊದಲೇನ್ರಿ, ಹೊಲಗಳು ಇದಾಗಬೇಕಾದ್ರೆ ಭೂಮಿ ಪಾಲಿಗೆ ಮಾಡ್ತದ್ರಿ.
1: ಬೇರೆ ಅವ್ರದ್ದು ಹೊಲ,
2: ನಮ್ಮ ಹೊಲಗಳು ಕೊಡ್ಬೇಕಾದ್ರೆ ಪಾಲಿಗೆ ಕೊಡ್ತಾರೆ. 5 ಪಾಲು ಅಂತೇಳಿ, 5 ಪಾಲಿಯಾಗ 3 ಪಾಲು ನಮಗೆ, 2 ಪಾಲು ಅವ್ರಿಗೆ. ಸ್ವಲ್ಪ ಸುಮಾರು ಉಳಿತಾರೆ, 7 ಆಗಿ ಕೊಡ್ತಾರೆ. ತೆಲಿಗೆ ಅರ್ಧಪ್ಪ ಅಂತೇಳಿ ಅದು 10 ಕೊಳ್ಳೋದು ತೆಲಿಗೆ ಐಗಳ. ಹಿಂಗಿತ್ತು ರೀ. ಎಲ್ಲ ಅದೀ, ಎಲ್ಲ ಲೀಸ್ ರೀ.
1: ಎಕರೆ ಲೆಕ್ಕ?
2: ಎಕರೆ 25-30. ಲೀಸ್ ಕೊಡ್ತಾರೆ ರೀ.
1: ನಿಮ್ಮ ಊರಾಗ ಜಾಸ್ತಿ ಲೀಸ್ ಮಾಡೋರು ಜಾಸ್ತಿ ಇದಾರ ಅಥವಾ ನೀವು ಇಲ್ಲ
2: ಲೀಸ್ ಮಾಡೋರು ಜಾಸ್ತಿ ಇದಾರೆ?
1: ಜಾಸ್ತಿ ಆಗ್ಯಾರ.
2: ಹೌದು.
1: ನೀವು ಒಕ್ಕಲ್ತನ ಎಷ್ಟು ವರ್ಷದಿಂದ ಮಾಡಿ ಈಗ ಸ್ವಲ್ಪ ತಕ್ಕಂಡಿನ ಸರ್ ಒಕ್ಕಲ್ತನ ಮಾಡೋದು ಕಡಿಮೆ ಮಾಡಿ ನಿಂತೀರಿ? ಯಾಕೆ
2: ಸ್ವಲ್ಪ ಈಗ ವಯಸ್ಸಾಯ್ತಲ್ರಿ, ಆಗೋದಲ್ಲ ಮಾಡೋದು. ಈಗಿನ ಕೂಲಿಗೆ ನಮ್ಗೆ ವರ್ಕೌಟ್ ಆದ್ರೆ ಅಂತ ಬಿಟ್ಬಿಟ್ಟಿವಿ ರೀ, ಎಲ್ಲ ಕೂಲಿಟ್ಟು ಮಾಡಿಸಿ ನಮ್ಗೇನು ಉಳಿದಿಲ್ಲರಿ.
1: ಎಷ್ಟು ಕೂಲಿ ಈಗ ಹೆಂಗಾದ್ರಿ ನಿಮ್ಮ ಊರಾಗ?
2: ಗಂಡಾಳಿಗೆ 500 600 ರೀ. 600 ಕೊಡ್ಬೇಕು, ಮತ್ತೆ ಅವರಿಗೆ ನಾಷ್ಟ ತರಬೇಕು, ಕೊಡಿಸ್ಬೇಕು, ಭಾಳಷ್ಟು ಖರ್ಚಾದ್ರಿ.
1: ಅಂದ್ರೆ ಒಕ್ಕಲ್ತನ ಈಗ ಖರ್ಚು ಜಾಸ್ತಿ ಆಗ್ಯದ, ಆಮೇಲೆ ಸುಧಾರಣೆ ಆಗ್ಯದ, ಆದ್ರೆ ಲಾಭ ಇಲ್ಲ ಅಂತೀರ?
2: ಲಾಭ ಇಲ್ಲ ರೀ.
1: ಲಾಭ ಅಂದ್ರೆ ಹೆಂಗ್ ಲೆಕ್ಕ ಹಾಕ್ತೀರಿ ನೀವೇನು ಖರ್ಚು ಮಾಡಿದ್ದು ಇದು ಮಾಡಿದ ಲಾಭನೋ, ಅಥವಾ ಲಾಭ ಇಲ್ಲ ಅಂತ? ಲಾಭ ಇಲ್ಲ ಅಂದ್ರೆ ಅಷ್ಟಷ್ಟು ರೊಕ್ಕ ಕೊಟ್ಟು ಹೆಂಗ್ ಮಾಡ್ತಾರೆ? ಮತ್ತೆ
2: ಏನ್ರಿ ಜನ ತಿಂಗಿ ಮಾಡ್ತಾರೋ, 4 ವರ್ಷ ಸಾಗಣೆ ಮಾಡಿಬಿಡ್ತಾರೆ ಹೊಲಗಳು ಮಾರ್ಕೊಂತಾರೆ ಇಷ್ಟೇ. ಈಗ ನಮ್ಮ ಗೌಡರು ಒಂದು 50 ಎಕರೆ ನಮ್ಮಂತರು ಹೊಲ ಮಾಡ್ತಾರೆ, ಅವು ಮೈ ಮೇಗ ಬಿಡೋಣ ಆಯ್ತು, ಹೊಲ ಮಾರ್ಕೊಂಡು 4 ಎಕರೆ ಮಾರ್ಕೊಂಡು ಬೆಂಗಳೂರು ದುಡಿಯಕ್ಕೆ ಹೋಗ್ಬಿಡ್ತಾರೆ ಸಣ್ಣ ಮಂದಿ.
1: ಹಂಗೆ ಜಾಸ್ತಿ ಆಗಿಬಿಟ್ಟು
2: ಹಂಗೆ ಜಾಸ್ತಿ ಆಗಿಬಿಟ್ಟದ್ರಿ. ಕಣ್ಣು
1: ಗುಳೆ ಹೋಗಕತ್ತಾರೆ?
2: ಗುಳೆ ಹೋಗಕತ್ತಾರೆ. ನಾವೇನು ಹೇಳ್ತೀವಿ, ಇದು ಕೈಲಾದ ಮೆಟ್ಟಿಗೆ ಮಾಡ್ಕೊಂಡು ಇದ್ದಷ್ಟು ಮಾಡ್ಕೋಬೇಕಪ್ಪ ಅಂತ ನಾವು ಹೇಳ್ತೀವಿ. ಅವರು ಜನ ಕೇಳಂಗಿಲ್ರಿ, ತಮ್ಮ ತಲೆಗೆ ಏನು ಒಮ್ಮಿಗೆ ಸೌಕಾರ ಆಗ್ಬೇಕು, 50 ಎಕರೆ ಮಾಡಿದ್ರೆ ಒಮ್ಮಿಗೆ ಸೌಕಾರ ಆಗ್ಬೇಕಂತೇಳಿ ಮಾಡಕ್ಕೆ ಹೋತಾರೆ. ಅದೆಲ್ಲ ಅನುತಪ್ಪಿ ಇದ್ದು 4 ಎಕರೆ ಆಸ್ತಿ ಕಳ್ಕೊಂಡು ಬೀದಿ ಬಂದ್ಬಿಟ್ರೆ ಜನ.
1: ಎಷ್ಟು ಜನ ಮಕ್ಕಳು ರೀ ನಿಮ್ಗೆ?
2: ನಮ್ಗೆ ಇಬ್ಬರು ರೀ.
1: ಏನು ಮಾಡ್ತಾರೆ ಅವರು?
2: ಒಬ್ಬಾತ ಸೈನ್ಸ್ ಓದ್ಯಾನ ರೀ, ಇಲ್ಲಿ ರಾಯಚೂರಿನಲ್ಲಿ ಓದ್ತಾನೆ ರೀ, ಫೈನಲ್ ಮುಗಿತೀರಿ 4 ವರ್ಷ.
1: BSc ಮಾಡ್ಯಾನ?
2: BSc ಮಾಡ್ಯಾನ. ನನ್ನ ಮಗಳು BCOM ಮುಗಿದ್ರು ಫೈನಲ್. ಆಕಿನ ದೇವ್ರ ತಾಲೂಕು ಬೂದಿನಾಳು ಗ್ರಾಮಕ್ಕೆ ಕೊಟ್ಟಿನಿ ರೀ. ಒಂದು ಮೊನ್ನೆ ಏಪ್ರಿಲ್ ತಿಂಗಳದಾಗ ಆಯ್ತು ಲಗ್ನ 12ಕ್ಕೆ.
1: ಅಂದರೆ ಈಗ ನೀವು ಹೊಲ ಲೀಜಿಗೆ ಕೊಟ್ಟು ಸುಮ್ಮನೆ ನೋಡ್ತಿರ್ತಾರೆ, ಅಂದ್ರೆ ಒಕ್ಕಲ್ತನ ಬ್ಯಾಸರ್ ಬಂದು ಲಾಸ್ ಬಂದು ಕೊಟ್ಬಿಟ್ರು ಹೆಂಗದು?
2: ಇಲ್ರಿ, ನಮಗೀಗ ಮಾಡೋದಲ್ರಿ, ಈಗಿನ ಕೂಲಿ ಕೊಡೋದಾಂಗಲ್ರಿ ನಮಗೆಲ್ಲ. ನಾವು 1000 ರೂಪಾಯಿ ದುಡಿಸ್ಕೊಂಡು ಜನ. ಈಗ ನಾವು 500 ಸಾವಿರ ಕೊಡ್ಬೇಕು, ಅವ್ರು ಕುಡಿಯೋಕೆ ಕೊಡ್ಬೇಕು, ಅವ್ರಕ್ಕೆ ಮತ್ತೆ ಆಳ್ಯಾಕೆ ಬರೋಂಗಿಲ್ಲ. ಅದೆಲ್ಲ ಯಾವಲ್ಲಿ ಅಂತೇಳಿ ಕೊಟ್ಬಿಟ್ಟಿವ್ರಿ ಸುಮ್ಮನೆ. ಹೊಲ್ದಾಗೆ ಮನೆ ಆದ್ರೆ ಊರಿಗೆ ಎತ್ತೇನೆ ನಾನು. ಹೊಲ
1: ಹೊಲ್ದಾಗೆ ಮನೆ ಮಾಡ್ಕೊಂಡು
2: ಹೊಲ್ದಾಗೆ ಮನೆ ಮಾಡ್ಕೊಂಬಿಟ್ಟಿನಿ.
1: ಅಂದ್ರೆ ನಿಮ್ಮೂರಾಗ ಜಾಸ್ತಿ ಬೆಳೆ ಬೆಳೆಯೋದು ಹತ್ತಿ ಬೆಳಿತಾರೋ, ಜೋಳ ಬೆಳಿತಾರೋ, ಹೆಂಗ್ ತೊಗರಿ?
2: ಹತ್ತಿರಿ,
1: ಹತ್ತಿನೇ ಜಾಸ್ತಿ.
2: ಹತ್ತಿನೇ ಜಾಸ್ತಿ.
1: ಮೊದಲೆಲ್ಲ ಏನು ಬೆಳಿತಿದ್ರಿ ನೀವು?
2: ಮೊದಲು ಹತ್ತಿ, ಜೋಳ, ತೊಗರಿ, ಸೂರ್ಯಪಾನು, ಸಣ್ಣ ಕಾರೆಳ್ಳು, ಬಿಳೆಳ್ಳು, ಹುಳ್ಳಿ ಎಲ್ಲ ಬೆಳೆದ್ರಿ. ಏನು ನಾವು ಕೊಂಡಿಲ್ಲರಿ ಮನೆಗೆ.
1: ಈಗ ಹಂಗಿಲ್ಲ ಪರಿಸ್ಥಿತಿ,
2: ಏನಿಲ್ಲ, ಎಲ್ಲ ಕೊಡೋದ ಮಾಡೋದ್ರಿ. ಮೊದಲು ಅವು ಶೇಂಗಾ ಅಂದ್ರೆ ಗೊತ್ತಿದ್ದಿಲ್ರಿ, ಬರೀ ಎಳ್ಳು ಹಾಕಿ ಅಡಿಗೆ ಮಾಡ್ಬೇಕು, ಅಷ್ಟು ಎಷ್ಟು ಇರ್ತದೆ. ಎಲ್ರಿ ಬರೀ ಶೇಂಗಾ 10 ಕೆಜಿ ತಾಗ್ಬೇಕು, 5 ಕೆಜಿ ತಾಗ್ಬೇಕು ಶೇಂಗಾ. ಶೇಂಗದ ಮ್ಯಾಗ ನಡೆದ್ರಿ. ಶೇಂಗಾ ಒಳ್ಳೆಣ್ಣೆ, ಒಳ್ಳೆಣ್ಣೆ ಎಂಬ ನೀರಾಗ್ಯದ್ರಿ. ಮೊದಲು ಕಾಲದಾಗ ಏನ್ರಿ, 5 ಕೆಜಿ ಒಳ್ಳೆಣ್ಣೆ ತಂದ್ರೆ ತಿಂಗಳ 2 ತಿಂಗಳು ಆಯ್ತಿತ್ತು. ಈಗ ಒಂದು ಡಬ್ಬೆ 15 ಲೀಟ್ರ್ ಎಣ್ಣೆ ಒಂದು 3 ತಿಂಗಳದಾಗ ಇಲ್ಲರಿ. 2 ತಿಂಗಳು 3 ತಿಂಗಳು ಕಲಾಸ್
1: ಜಾಸ್ತಿ ಬಳಸ್ತಾರ ಅಂತೀರಿ? ಹಂಗೆ
2: ಜಾಸ್ತಿ ಬಳಸ್ತಾರೆ, ಅದರಲ್ಲಿ ಏನು ಉಳಿದಿಲ್ರಿ, ಅದರಲ್ಲಿ ರುಚಿನೇ ಇಲ್ರಿ. ಮೊದಲು ಎಣ್ಣೆ ಕುಸುಬೆ ಎಣ್ಣೆ ನಾನೇ ಗಾಣಕ್ಕೆ ಹಾಕ್ಸ್ಕೊಂಬಂದು ಮಾಡೀನಿ ರೀ. 2 ಚೀಲದ ಕುಸುಮೆ ಇಲ್ಲಿ ಸಿಟಿ ಟಾಕೀಸ್ನಲ್ಲಿ ಗಾಣಿತ್ತಲ್ರಿ.
1: ಹೌದು,
2: ನಮ್ಮ ಗುರಣ್ಣ ಅಲ್ಲಿ ಕುಸುಬೆ ಎಣ್ಣೆ ತಂದು ಮಾಡಿಸ್ಕೊಂಡು ರಾತ್ರಿ ಇಲ್ಲೇ ಮಲ್ಕೊಂಡು ಮತ್ತೆ ಮುಂಜಾನೆ ಹೋಗಿ ಅದನ್ನು ಕಾಸಿಟ್ಟು ಊಟ ಮಾಡ್ತಿದ್ವಿ. ರೊಟ್ಟೆಗೆ ಹಸಿದ ಹಾಕೊಂಡು ತಿಂತಿದ್ವಿ, ಯಾವ ರೋಗ ಇದ್ದಿಲ್ಲ, ರುಚಿನ ಇದ್ದಿಲ್ಲ. ಈಗೇನ್ರಿ, ಎಲ್ಲ ಸುಡುಗಾಡ ಎಣ್ಣೆ ಬಂದು ಅಡಿಗೆ ಮಾಡಿದವ ಕಚ್ಚಿದ್ರೆ ಅವು ಹೋಗೋದಿಲ್ರಿ. ಸಾಬನ್ ಹಚ್ಚಿ ಅದು ಯಾವ್ದು ಇದು ಇವು ಮಾಡಿ
1: ತಿಕ್ಕಬೇಕು,
2: ತಿಕ್ಕಬೇಕು. ಅದು ಯಾವಾಗ ಎಲ್ರಿ
1: ಹಂಗಿದ್ದಿಲ್ಲ,
2: ಅವಾಗ ತೆಂಗಿನ ಪೀಸ ಯಾವಾಗ ಹಾಕಿ ತಿಕ್ತಿದ್ರು, ಅದಕ್ಕೆ ಹೋಗ್ತಿದ್ವಿ. ಈಗ ಎಲ್ಲಿ ಅದು ಯಾವಾಗ ತಿಕ್ಕೋ ಮಾಡ್ಯಾರಿ, ಎಲ್ಲ ದುಡ್ಡಿನ ಮ್ಯಾಗ ನಡೆದ್ರಿ,
1: ರೊಕ್ಕದ ಮೇಲೆ ನಡೆದ ಅಂತ.
2: ಕಾಲ ಮೇಲೆ ಮ್ಯಾಗ ಮೇಲೆ ನಿಂತಂಗೆ ದುಡ್ಡಿನ ಮ್ಯಾಗ ನಿಂತದ ಈಗ ಸಮಾಜ ಉಳ್ಕೊಂಡಿಲ್ರಿ.
1: ಅಂದ್ರೆ ಈಗ ನೀರಾವರಿ, ನಿಮ್ಮ ಊರು ನೀರಾವರಿ ಆಗ್ಯದ ಸರ್? ಏನಾದ್ರು
2: ನೀರಾವರಿ ಆಗಿದ್ರಿ? ಪೈಪ್ ಲೈನ್ ಮಾಡ್ಯಾರಿ, ಮಾಡಿದ್ರೆ ಗದ್ದೆ ಮಾಡ್ಕೊಂಡಾರ.
1: ನದಿ ಅಂದ್ರೆ ನದಿ ಹತ್ರ,
2: ನದಿ 1 ಕಿಲೋಮೀಟರ್ ಆದ್ರೆ ನಮ್ಮ ಕೃಷ್ಣ,
1: ಅಲ್ಲಿಂದ ನೀರು ತಗೊಳ್ತಾರ.
2: ಪೈಪ್ ಲೈನ್ ಮುಖಾಂತರ ತಗೊಂಡಾರ.
1: ಭತ್ತ ಏನೇನು ಬೆಳಿತೀರಿ ಅಲ್ಲಿ ಅರಿಶಿಣಿಗೆ?
2: ಭತ್ತ ಇವು ಕೊಳ್ಳೆನೇ ಬೆಳಿತಾರೆ.
1: ಬೆಳಿತಾರಲ್ಲ?
2: ಬೆಳಿತಾರೆ, ಏ ಫುಲ್ ಬೆಳಿತಾರೆ. RNR ಬೆಳಿತಾರ, ಇವು ಸೋನಾ ಬೆಳಿತಾರ, ಭಾಳ ಬೆಳಿತಾರೆ.
1: ನೀವು ಮೊದಲಿಂದ ಆಕಾಶವಾಣಿ ಕೇಳಗರು, ಯಾವಾಗಲಿಂದ ಕೇಳಕ್ಕೆ ಆಕಾಶ?
2: ಏನೋ ಮೊದಲು 20-30 ವರ್ಷದಿಂದ ಮೊದಲಿಂದ ಕೇಳ್ಕೊಂತ ಬಂದೀವಿ ರೀ. ಯಾವಾಗಲೂ ನಾವು ರೇಡಿಯೋ ನಮ್ಮ ಮನೆಗೆ ಯಾವಾಗಲೂ ಕೇಳೋದೆ. ಈಗ ರೇಡಿಯೋ ಅಂದ್ಮೇಲೆ ಫೋನ್ಯಾಗ ಕೇಳ್ತೀವಿ ರೀ.
1: ಅಂದರೆ ಏನೇನು ಕಾರ್ಯಕ್ರಮಗಳು ಭಾಳ ಕೇಳ್ತೀರಿ ನಿಮ್ಗೆ ನಮ್ಮ ರಾಯಚೂರು ಆಕಾಶವಾಣಿ ಕಾರ್ಯಕ್ರಮ? ಏನು
2: ಎಲ್ಲ ಕೇಳ್ತೀರಿ, ಗ್ರಾಮದರ್ಶಿ ಕಾರ್ಯಕ್ರಮ ಕೇಳ್ತೀವಿ, ಬಯಲಾಟ. ನಾವು 9 ಗಂಟೆ ತನಕ ಬಯಲಾಟ ಕೇಳ್ತೀವಿ ರೀ. ನಮ್ಮ ಗಬ್ಬೂರು ಯಂಕಪ್ಪ ದಾಸರ ಅವ್ರು ಮಾಡ್ತಾರಲ್ಲ, ಅವೆಲ್ಲ ಬಯಲಾಟ ಕೇಳ್ತೀವಿ. ನಮ್ಮ ಅಂಬ ಏನು ಇಲ್ಲಿ ನಾಟಕ, ಅವ್ರ ಕೈಗೆ ನಾವು ನಾಟಕ ಆಡೀವಿ ರೀ. ಅವ್ರು ಆಡಿಸ್ಯಾರ ನಮ್ಮನ್ನು.
1: ಏನಂದ್ರೆ ನಾಟಕ, ಸಾಮಾಜಿಕ ನಾಟಕ ಆಡಿ?
2: ಸಾಮಾಜಿಕ ನಾಟಕ ರೀ.
1: ಅಂದರೆ ನೀವು ಭಾಳ ನಿಮ್ಗೆ ಇಷ್ಟವಾದಂಥ ಕಾರ್ಯಕ್ರಮಗಳು ಯಾವ್ರಿ ನಮ್ಮ ಕೇಳಿದ್ರು, ಇನ್ನೂ ಇಂಥವು ಮಾಡ್ಬೇಕಿತ್ತು ಅಂತ ಅನ್ನೋದು ಏನಾದರೂ ಅದ ಹೇಳೋದು?
2: ಆದ್ರೆ ಈ ಬಯಲಾಟ ಕೇಳ್ಬೇಕು, ಇನ್ನು ಗ್ರಾಮದರ್ಶಿ ಕಾರ್ಯಕ್ರಮ ಕೇಳ್ಬೇಕು ಅನಿಸ್ತದ. ನೀವು ಮಾಡಿದ್ದು ಎಲ್ಲ ನೀವು ಹೇಳೋದೆಲ್ಲ ಇನ್ನೂ ಕೇಳ್ಬೇಕು ಅನಿಸ್ತದ್ರ ನಮ್ಮ. ನಾವು ಟಿವಿ ನೋಡೋದಲ್ರಿ.
1: ಏನನ್ನು ಉಪಯೋಗ ಆದ ಆಕಾಶವಾಣಿ ಕೇಳೋದ್ರಿಂದ ಕೆಲವ್ರು ಅಂತಾರೆ, ಎಲ್ಲಿಯಾದ್ರೆ ಆಕಾಶವಾಣಿ ಯಾರು ಕೇಳ್ತಾರಂತಾರೆ.
2: ನಮ್ಗೆ ಇದ್ರ ಮ್ಯಾಲೆ ಇಂಟ್ರೆಸ್ಟ್ ಆದ ನೋಡ್ರಿ, ಇನ್ನೊಬ್ಬರ ಬಗ್ಗೆ ಇಲ್ಲ. ನಾವು ಇದೇ ರೇಡಿಯೋ ಕೇಳ್ಬೇಕು. ನಾನು ಮನೆಗೆ ಟಿ ವಿ ಆದ್ರೆ ಒಂದಿನ ಟಿ ವಿ ನೋಡೋದಲ್ರಿ ನಾನು. ನಮ್ಮ ಮನೆಗೆ ಬೇರೆ ಆದವರು, ನಮ್ಮ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ನೋಡ್ತಾರೆ. ನಾನು ಒಂದು ದಿವಸ ಟಿ ವಿ ನೋಡಿಲ್ರಿ.
1: ಆಕಾಶವಾಣಿನೇ
2: ನಾನು ಸಾಯಂಕಾಲ ಏನು ಮಾಡಿಬಿಡ್ತೀನಿ, ರೇಡಿಯೋ ಹಚ್ಕೊಂಡು ಒಳಗೆ ಕುಂತ್ಕೊಂಬಿಡ್ತೀನಿ ರೀ. ಒಬ್ಬಾತ್ನ
1: ಜಾಸ್ತಿ ನೀವು ಆಕಾಶವಾಣಿನ ಕೇಳಿ?
2: ಆಕಾಶವಾಣಿ ನಮ್ಮ ಮುಂದೆ ಮುಂಜಾನೆ 6 ಗಂಟೆ, ಬೆಳಗ್ಗೆ 6 ಗಂಟೆಗೆ ಹಚ್ಚಿಬಿಡ್ತೀನಿ ರೀ ನಾನು. ಭಕ್ತಿಗೀತೆಗಳ ವಂದನ ಎಲ್ಲ ಕೇಳ್ತೀವಿ ರೀ. ನಮ್ಮ ಅಂಬ ಏನು ಲಾಡಿದು, ನಮ್ಮ ವಚನ ಗಾಯನ ಅವೆಲ್ಲ ಕೇಳ್ಬೇಕು ಅನಿಸ್ತದ.
1: ಅಂದರೆ ಹಿಂದೆ ನೀವು ಕೇಳುವಾಗ ಈಗ ಹಿಂದೆ ರೇಡಿಯೋ ಸೆಟ್ ಇರ್ತಿತ್ತು, ಈಗ ಮೊಬೈಲಿಗೆ ಬಂದದೆ. ಯಾವ್ದು ಅನುಕೂಲ ಈಗ?
2: ಮೊದಲೇ ಚಲೋ ಇತ್ತು ರೇಡಿಯೋನೇ. ಎಲ್ಲಿ ಫೋನ್ಯಾಗ ಬಂದರೆ ಅಷ್ಟು, ಆದರೆ ರೇಡಿಯೋ ಭಾಳ ಮೊದಲು ರೇಡಿಯೋನು ಭಾಳ ಚಲೋದ್ದು ರೀ. ಎಲ್ಲಿ ರೇಡಿಯೋಗಳಿಲ್ಲ ಅಂತಾರೆ ರೀ, ಕೇಳಕ್ಕೆ ಹೋದ್ರೆ ಬರೀ ಫೋನ್ಯಾಗ ಅವು ಬರ್ತಾವ ರೀ, ಅವೇ ಕೇಳ್ಕೊಂತ ಹೊಂಟಿವಿ.
1: ಎಲ್ಲ ಫೋನ್ಯಾಗ ಕೇಳ್ತಾರೆ ನೀವು?
2: ಫೋನ್ಯಾಗ ಮೊನ್ನೆ ಒಂದು ತರಿಸಿದ್ದೀನಿ ರೀ ಆನ್ಲೈನ್ಯಾಗ ಒಂದು ರೇಡಿಯೋ, ಅದು ಏನು ಸ್ವಲ್ಪ ಕೆಟ್ಟೋಯ್ತು, ಮತ್ತೆ ಅವಲಂತೆ ಫೋನ್ಯಾಗ ಕೇಳಕತ್ತೀವಿ ರೀ. ಆನ್ಲೈನ್ಯಾಗ 500 ರೂಪಾಯಿ ಕೊಟ್ಟು ಆರ್ಡರ್ ಮಾಡಿ ತರಿಸಿದ್ದೀನಿ ರೀ. ಅದು ಕೆಲವು ದಿನ ಹಚ್ಚಿದ್ವಿ, ಸ್ವಲ್ಪ ಏನು ಕೆಟ್ಟೋಯ್ತು ರೀ. ಅವೆಲ್ಲ ಅಂತೇಳಿ ಫೋನ್ಯಾಗ ಬರಕತ್ತಲ್ಲ ರೀ, ಅದನ್ನು ಕೇಳ್ಕೊಂತ ಹೊಂಟಿವಿ.
1: ಕೃಷಿರಂಗ ಅವೆಲ್ಲ ಕೇಳ್ತೀವಿ?
2: ಕೃಷಿರಂಗ ಕೇಳ್ತೀವಿ, ಎಲ್ಲ ಕೇಳ್ತಾರೆ. 9 ಗಂಟೆ 9:30 ತನಕ,
1: ಸಾಯಂಕಾಲ
2: ಸಾಯಂಕಾಲ ಮುಂದೇನು 6 ಗಂಟೆದ 8-9 ತನಕ ಕೇಳ್ತೀವಿ ರೀ. ಕಾಲಿದ್ದು ರೇಡಿಯೋ ಚೆಂಡ ಕುಂದಿರ್ತೀವಿ ನೋಡ್ರಿ. ಮಧ್ಯಾಹ್ನ ವಾರ್ತೆ ಕೇಳ್ತೀವಿ, ಪ್ರದೇಶ ಸಮಾಚಾರ ಕೇಳ್ತೀವಿ, ಎಲ್ಲ ಕೇಳ್ತೀವಿ ನೋಡ್ರಿ. ನಾವು
1: ಅನುಕೂಲ ಆಗ್ಯದಂತ್ರಿ ಆಕಾಶವಾಣಿ ಕೇಳೋದು? ಅನುಕೂಲ ಸರ್, ಅಂತ
2: ಸ್ವಲ್ಪ ಜ್ಞಾನ ಬೆಳೀತದ ರೀ. ಯಾವ ಹೆಂಗ ಏನಂಬ ಸ್ವಲ್ಪ ತಿಳುವಳಿಕೆ ಬರ್ತದ ರೀ.
1: ನೀವು ಅಂದ್ರೆ ಬೇರೆ ಮಾಧ್ಯಮಗಳು ನೋಡೋದಕ್ಕಿಂತ ಇಲ್ಲಿ ಕೇಳೋದು ನಿಖರವಾಗಿರ್ತದ?
2: ನಿಖರವಾಗಿರ್ತಾರೆ, ಒಳ್ಳೇದು ರೀ. ಯಾವಾಗ ಹೇಳಿದ್ರಿ ಇದ್ರ ರೇಡಿಯೋ ಹೇಳಿದ ಯಾವ ಸುಳ್ಳು ಇರೋದಲ್ರಿ, ಎಲ್ಲ ಪಕ್ಕ ಇರ್ತದೆ. ಇವೆಲ್ಲ ಯೂಟ್ಯೂಬ್ ಬರೀ ಸುಳ್ಳು. ಅದು ಆಯ್ತು, ಇದಾಯ್ತು, ಅಲ್ಲೇ ಆಯ್ತು ಅಂತ ಹೇಳ್ತಾರೆ ಅದೆಲ್ಲ.
1: ಅಂದ್ರೆ ಒಟ್ಟ ಒಕ್ಕಲ್ತನ ನೀವು ಲೀಸಿಗೆ ಕೊಟ್ಟ ಮೇಲೆ ಕೂಡ ಇವಾಗಲೂ ಒಕ್ಕಲ್ತನ ನನಗೆ ಮಾಡೋಕ್ಕೆ ಸಾಧ್ಯ ಅದ, ಆದರೆ ಒಬ್ಬತ್ತಿ ಒಂಟಿ ಆಗಿರೋದ್ರಿಂದ, ವಯಸ್ಸಾಗಿರೋದ್ರಿಂದ ಹಿಂದಕ್ಕೆ ಸರದ್ರಿ ಅಂತೀರೋ ಹೆಂಗ ಮಕ್ಕಳು ಮುಂದೆ?
2: ನಮ್ಮಲ್ಲಿ ಸ್ವಲ್ಪ ಜನ ಸರಿಗಿಲ್ಲರಿ, ಅಲ್ಲಿ ದನಗಳು ಪನಗಳು ಜಾಸ್ತಿ ಇದಿರ್ತಾವಲ್ರಿ, ಅದಕ್ಕೆ ನಮ್ಮಿಂದ ಮಾಡೋದಾಗಲ್ಲ ಅಂತೇಳಿ ಕೊಟ್ಟು. ಈಗ ಸುತ್ತ ತಂತಿ ಬೊಂಬು ಅವೆಲ್ಲ ಹಾಕ್ಬೇಕ್ರಿ, ಅವಕ್ಕೆ ಹಾಕಿ ದುಡ್ಡು ಖರ್ಚು ಮಾಡಿದ್ರೆ ಓಟ್ ಲೆಕ್ಕ ಹಾಕಿದ್ರೆ ಅದಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಬಿಟ್ಬಿಟ್ಟಿವಿ ನೋಡ್ರಿ.
1: ಹೆಂಗೆ ನಿಮ್ಮಲ್ಲಿ ಹೆಂಗೆ ಲೀಸ್ ಹೆಂಗೆ ನಡೆದವ್ರಿ ಗುತ್ತಿಗೆ? ಹೆಂಗೆ ವರ್ಷಕ್ಕೆ ಒಂದು ಬರೀ ಹೆಂಗೆ?
2: ಒಂದು ವರ್ಷಕ್ಕೆ 25,000-30,000 ಕೊಡ್ತಾರೆ ಅಲ್ಲಿ
1: ಎಕರೆಗೆ.
2: ಎಕರೆ
1: ಅಂದ್ರೆ ನೀರಾವರಿ, ಒಣಭೂಮಿ, ಬೇರೆ ಬೇರೆ
2: ಒಣಭೂಮಿ ರೀ. ನೀರಾವರಿನು ಅವ್ರು ಯಾವ ಕವಳೆ ಗದ್ದೆವ್ರು ಏನು ಮಾಡ್ತಾರೆ, 12 ಕಾಟ 15 ಕಾಟ ಅಂತ, 75 ಕೆಜಿಗೆ ಒಂದು ಕಾಟ ಅಂತಾರೆ. 12 ಕಾಟ 15 ಕಾಟ ಕೊಡ್ತಾರೆ ರೀ. ನಮಗೇನು 20,000 ಹೊಲ್ದ ಮೇಲೆ ಲೆಕ್ಕ ರೀ, 20,000 ಕೊಡ್ತಾರೆ, 22 ಕೊಡ್ತಾರೆ, 25 ಕೊಡ್ತಾರೆ, 30 ತನಕ ನಡೆದವ.
1: ಎಲ್ಲಿಯವ್ರು ಮಾಡ್ತಾರೆ? ನೀವು ಮೂರವರೇ ಮಾಡ್ತಾರೆ?
2: ಬೇವ್ರಲ್ಲಿದ್ದು ಬರ್ತಾರೆ, ಸೈದಪುರ ಕಡ್ಲಿದ್ದ ಆ ಕಡೆ ಕಡೆ ಭಾಳ ಕಡ್ಲಿ ಬರ್ತಾರೆ ರೀ. ನನಗೆ ಹೊಲ ಬೇಕು, ನಿನಗೆ ಹೊಲ ಬೇಕಂತ ಬರ್ತಾರೆ.
1: ನಿಮ್ಮದು ಕೃಷ್ಣಾನದಿ ದಾಟಿಬಿಟ್ರೆ ಊರು?
2: ಕೃಷ್ಣಾನದಿ ದಂಡಿಗೆ ಆದ್ರೆ ನಮ್ಮ
1: ಹೆಂಗೆ ಬರ್ತದೆ ಸೈದಪುರದವ್ರು? ಅವರಲ್ಲಿ ಹೆಂಗೆ ಬರ್ತಾರೆ, ಯಾವ ಕಡ್ಲಿಂದ ಬರ್ತಾರೆ
2: ಅವರು? ಗಾಡಿಗಳು ಹೊಲಗಳು ಮಾಡ್ಕೊಂಡು ಇಲ್ಲೇ
1: ಅಲ್ಲಿ ಹೆಂಗೆ ದಾಟೋದಂಗೆ ಇಲ್ಲೇ ಇರ್ತಾರ ಅಥವಾ ಬರ್ತಾರೆ?
2: ಇಲ್ಲಿ ಇರ್ತಾರೆ, ಬಂದು ಸೆಡ್ಗಳು ಹೊಡ್ಕಂತಾರೆ. ಆಂಧ್ರದವ್ರು ಬರ್ತಾರೆ, ಕಂಡಂಗೆ ನಡೆದ್ಬಿಟ್ಟದಿ
1: ಈ ಒಕ್ಕಲ್ತನ.
2: ಎಲ್ಲ ಕಡೆ ಬಂದರೆ ದುಡ್ಡು ಹೆಚ್ಚಿಗೆ ಆಗಿಬಿಟ್ಟದ್ರಿ. ಮೊದಲು 15-12 ಇತ್ತು ನಮ್ಮ ಲೀಸ್, ನಾನು ಮಾಡ್ತೀನಿ ನೀನು ಮಾಡ್ತಂತ ಜಾಸ್ತಿ ಆಗಿಬಿಡ್ತೀರಿ.
1: ಅಂದರೆ ಮೊದಲು ನೀವು ಮಾಡುವಾಗ ಪಾಲಿಗೆ ಸರಿಪಾಲು ಅಂತ ಮಾಡ್ತಿದ್ರಿ, ಅವಾಗ ಮೂರು ಭಾಗ ನಂದು, ಎರಡು ಭಾಗ ನಿಮ್ಮ ಸರಿಪಾಲ ಪಾಲ್ದ. ನಾವು ಕೇಳಿದಾಗ ನಾವು ಕೂಡ ಸಣ್ಣವರಿದ್ದಾಗ ಪಾಲು ಎಲ್ಲ ಹೊಲ ಪಾಲಿಗೆ ಕೊಟ್ಟಿನಿ ಅಂತಿದ್ರು ಅಪ್ಪ. ಅವರೆಲ್ಲ ಕೇಳಿದ್ರೆ ಪಾಲಿಗೆ ಕೊಟ್ಟಿನ ಮಾಡ್ತಾರೆ ಅವ್ರದಾರ ನಮ್ಗೆ ಅರ್ಧ ಅಂತ ಹೇಳ್ತಿದ್ರು. ಈಗ ಆ ಥರ ಪಾಲಿಗೆ ಮಾಡೋರು ಇದಾರಂತೀರಿ ಇಲ್ಲಂತೀರಿ?
2: ಪಾಲಿ ಮಾಡೋರು ಕೇಳೋದ್ರಿ, ಲೀಸೇ ಕೇಳ್ತಾರೆ. ಪಾಲಿಗೆ ಯಾರು ಮಾಡೋದ್ರಿ ನೀನು? ಹೊಲ ಪಾಲಿಗೆ ಮಾಡೋದ್ರೆ ಬರೋದಿಲ್ರಿ ಯಾರು? ಎಷ್ಟನೇ ಹೇಳಪ್ಪ ಲೀಸಿಗೆ ಕೇಳಿಬಿಡು. ಅದು 2-3 ವರ್ಷ ಮಾತಾಡ್ತಾರೆ, 2 ವರ್ಷ ಕೊಡ್ಬೇಕು ಮತ್ತೆ ಇದೇ ಲೀಸೆ, ಮತ್ತೆ ಮುಂದೆ ಹೆಚ್ಚಿಗೆ ಮಾಡ್ಬಾರ್ದು.
1: ಏನು ಬರ್ಕೊಳ್ಬೇಕಾ ಏನಾದರೂ?
2: ಏನಿಲ್ಲರಿ, ಸುಮ್ಮನೆ ಅಷ್ಟೇ
1: ಮಾತಿನ ಮೇಲೆ
2: ಕೊಡ್ತಾರೆ.
1: ಅಂದರೆ ಎಕರೆಗೆ 25,000, 20,000,
2: 22, 20, 25 ಹೆಂಗೆ ಹೆಂಗೆ ಭೂಮಿ ಮ್ಯಾಗ ರೇಟ್ ರೀ.
1: ಒಕ್ಕಲ್ತನ ಈಗ ಎಲ್ಲರೂ ಭಾಳ ಯುವಕರು ಒಕ್ಕಲ್ತನದ ಕಡೆ ಬರಂಗಿಲ್ಲ, ಏನು ಕಾರಣ ಅಂತೀರಿ?
2: ಏನು ಕಾರಣ? ದುಡಿಲಾರ್ದ್ರಿ ಮೈಗಳತನ, ಭಾಳಷ್ಟು ದುಡಿದಿಲ್ರಿ ಜನ. ಮೊದಲು ಜನ ಸ್ವಂತ ದುಡಿತಿದ್ರಿ ರೀ, ಈಗೆಲ್ಲ ದುಡಿಯೋದು ಕಡಿಮೆ ಆಗಿಬಿಟ್ಟದ ರೀ. ಬರೀ ಫೋನು, ಟಿ ವಿ, ಪಾಲ್ತು ಖರ್ಚು ಮಾಡೋದು. ಈಗ ದುಡಿಯೋ ಈ ಒಕ್ಕಲ್ತನ ಮಾಡ್ತಾರೆ ಅಂದ್ರೆ ಏನ್ರಿ, ಎಲ್ಲ ದುಡ್ಡಿನ ಮೇಲೆ ಮಾಡಿಸ್ತಾರೆ. ಅವ್ರೇನು ಬೇವ್ರಲಿಂದ ಕಳೆದವ್ರನ್ನ ಕಳೆ ತೆಗೆಸ್ತಾರೆ ರೀ, ಮತ್ತು ಕುಂಟೆ ಅಂತ ಬಾಡಿ ಓಡಿಸ್ತಾರ, ಎಲ್ಲ ಎಣ್ಣೆ ಓಡಿಸ್ತಾರೆ, ಎಲ್ಲ ಮಾಡ್ತಾರೆ. ಅಂಗಡಿದ ಎಣ್ಣೆ ತರ್ತಾರೆ, ಓಟ್ ಕೊಟ್ಟು ಉಳಿದ್ರೆ ತಾಂತಾರೆ. ಉಳ್ಳಿಕಂದ್ರೆ
1: ಸಾಲ ಮಾಡ್ಕೊಂತ,
2: ಸಾಲ ಮಾಡ್ಕೊಂಡು 4 ವರ್ಷ ಆದ್ಮೇಲೆ ಇದ್ದು 4 ಎಕರೆ ಮಾರ್ಕೊಂಡು.
1: ಇನ್ನು ಈಗಲೂ ನಾನು ಭಾಳ ಜನರನ್ನು ಕೇಳ್ತಿರ್ತೀನಿ, ಒಕ್ಕಲ್ತನ ಲಾಭ ಐತೆ ರೀ, ಆದರೆ ಮನೆಯವ್ರು ಮಾಡಬೇಕು ಅಂತ ಹೇಳ್ತಾರೆ.
2: ಮನೆಯವ್ರು ಮಾಡಿದ್ರೆ ಇಷ್ಟು ಉಳಿತದ ರೀ, ಏನು ಒಕ್ಕಲ್ತನ ಮನೆದಿರ್ಬೇಕು ರೀ, ಮನೆಯವ್ರು ಇಷ್ಟು ಏನು ಎಣ್ಣೆ ಬಿಡೋದು, ಏನು ದುಡಿಯೋದು ಕೈಲಾದ ಮಟ್ಟಿಗೆ ಮಾಡಿದ್ರೆ ಉಳಿತದ ರೀ. ಓಟು ಕೂಲಿ ಆಡಿಟ್ಟು ಮಾಡಿಸಿ ಏನು ಉಳಿತದ?
1: ನಿಮ್ಮೂರ ದನಕರುಗಳು ಜಾಸ್ತಿ ಅಂತೀರಿ ಅಂದರೆ ಏನು ಎತ್ತುಗಳು ಅವೇ ಆಕಳ ಏನೋ ಸಾಕಾಣಿಕೆ ಅದ ನಿಮ್ಮಲ್ಲಿ?
2: ಅವ್ರು ಎತ್ತುಗಳು ಅವ, ದನ ಕಡಿಮೆ ರೀ, ಎತ್ತುಗಳು ಜಾಸ್ತಿ ಅವ್ರಿ. ಅದು ಬಾಡಿಗೆ ಸಲ ಹೋಗ್ತಂದ್ರೆ ಎತ್ತು ಭಾಳಷ್ಟು ಇದ್ದಿಲ್ಲ ರೀ, ಬಾಡಿಗೆ 1,500 ರೂಪಾಯಿ ಬಾಡಿಗೆ ಅಲ್ರಿ. ಒಂದಿನಕ್ಕರಿ ಮೂರು ಎಕರೆ ಹೊಡಿತಾರಿ, ಜಾಸ್ತಿ ಹೊಡೆದ್ರೆ ಮತ್ತೆ 2000 ಕೊಡ್ಬೇಕು, 4 ಎಕರೆ ಹೊಡೆದ್ರೆ ಎಕರೆಕ್ಕೆ 500
1: ಹಂಗೆ ಮಾಡ್ಯಾರ ಈಗ.
2: ಇನ್ನು ಈ ವರ್ಷ ಮಳೆಯಿಲ್ಲ ಅಂತ 1500 ಮಾಡ್ಯಾರ, ಈ ವರ್ಷ 2000 ಮಾಡ್ಬೇಕಂದ್ರು ಮಳೆ ಸ್ವಲ್ಪ ಭಾಳ ದಿನ ಹೋಯ್ತಲ್ರಿ, ಬರಗಾಲ ಬರಗಾಲ ಅಂದ್ರೆ ಅದಕ್ಕೆ ಈ ವರ್ಷ ಬಿಟ್ಟಾರ. ಇಲ್ಲ
1: ನಿಮ್ಮಲ್ಲಿ ಮಳೆ ಆಗಿದೆಯಾ ಏನಾದರೂ?
2: ಮಳೆ ಆಗಿದ್ರಿ,
1: ಪರವಿಲ್ಲ ಒಕ್ಕಲ್ತನ ಅಂದ್ರೆ ಎಲ್ಲರೂ ಎಲ್ಲ ಹೊಲಗಳು ಬಿತ್ತಾರೋ ಅಥವಾ
2: ಎಲ್ಲ ಬಿತ್ತಾರೆ?
1: ಹಾಂ, ಹೊಲಗಳು ಒಕ್ಕಲ್ತನ ಹೆಂಗ ಸರ್ ಪೈರಿ ಹೆಂಗದ? ಯಾಕಂದ್ರೆ ಈ ವರ್ಷ ಬರಗಾಲ ಇರೋದ್ರಿಂದ ಮಳೆ ಟೈಮ್
2: ಅವ್ರ ಹತ್ತಿ ಅಲ್ಲಿ ಅಲ್ಲಿಗೆ ಅವ್ರ ಈ ವರ್ಷ ಅಂತ ಇದಲ್ರಿ ಬೆಳೆ.
1: ಹೋದರ್ಷ ಈ ಟೈಮ್ನಾಗ ನೋಡಿದ್ರೆ ನಡಕ್ ಬಂದಿದ್ದು ಬುಜತನ ಕೆಲವು ಹೊಲ
2: ಬೈದ್ರಿ, ಮಳೆ ಜಗ್ಗಿರಿ ಹೋದರ್ಷ, ಮಳೆ ಭಾರಿ ಮಳೆ.
1: ನಿಮ್ಮಲ್ಲಿ ಜಾಸ್ತಿ ಕೃಷ್ಣಾ ನದಿ ನೀರು ಬಳಸಿ ಮಾಡುವಂಥದ್ದು ಒಕ್ಕಲ್ತನ ಜಾಸ್ತಿ ಅದೋ ಇಲ್ಲ ಕಾಲುವೆ ನೀರು ಮೇಲೆ ಅದ ಮತ್ತು ಒಣ ಹೊಲ ಜಾಸ್ತಿ?
2: ಕಾಲುವೆ ನೀರು ಬರೋದಿಲ್ಲ ರೀ ನಮ್ಗೆ. ಕಾಲುವೆ ನೀರು ಆದ್ರೆ ಕಾಲುವೆಗಳು ನಮ್ಮ ಹೊಲದಾಗ ಹೋಗ್ಯಾವ್ರಿ, ಆದ್ರೆ ಕಾಲುವೆ ನೀರು ಯಾಕಂದ್ರೆ ಗಬ್ಬೂರವ್ರು ಅಲ್ಲೇ ಎಲ್ಲ ಅಡ್ಡಾಗಿ ಬಂದ್ ಮಾಡಿಬಿಡ್ತಾರೆ ನೀರಲ್ಲಿ.
1: ನೀರು ಮುಂದಕ್ಕೆ ಬರಂಗಿಲ್ಲ,
2: ಬರಂಗಿಲ್ಲ.
1: ಎಷ್ಟು ವರ್ಷ ಆಯ್ತು ನಿಮ್ಮ ಕಾಲುವೆ ತೆಗೆದಲ್ಲಿ?
2: ಈಗ ಮತ್ತೆ ಒಂದು 10-12 ವರ್ಷ ಆಯ್ತು ರೀ.
1: ನೀರೇ ಬಂದಿಲ್ಲ?
2: ನೀರು ಬರ್ತಾವ್ರಿ, ಯಾವಾಗ ಕಾಲು ಪಾಲ್ತಿದ್ದಾಗ ಬರ್ತಾವ್ರಿ. ಅವ್ರಿಗೆ ಸಾಕಾಗಿ ಹೆಚ್ಚಿಗಾಗಿರ್ತಾವ, ಅವ್ರು ಬಿಟ್ಟು ಬಿಡ್ತಾರೆ, ನಮಗೆ ಬೇಕಾದ ಬಿಡೋದಿಲ್ಲ ಅವರು. ಅಲ್ಲಿ ಚೀಲ ಕಟ್ಟಿ ಅಡ್ಡಾಕಿ ಬಿಡ್ತಾರೆ, ನಮ್ಮೂರವ್ರು ಹೋಗಿ ರಾತ್ರಿ ತೆಗೆದು ಬರ್ಬೇಕು, ನಾವು ಮುಂದಕ್ಕೆ ಬರೋಣ ಮತ್ತೆ ಅಡ್ಡಾಕಿ ಬಿಡ್ತಾರೆ ಅವ್ರು. ಒಂದೇ ನೀರು ಬರಗೊಡೋದಿಲ್ಲ,
1: ನೀರು ಬರವಲ್ಲವು, ಒಟ್ಟು ನೀರು ಬರೋಂಗಿಲ್ಲ,
2: ಬರೋದು.
1: ಹತ್ತಿಗೆ ಏನಾದರೂ ಯಾವಾಗಾದ್ರೂ ನೀರು ಬೇಕಂತಂದ್ರೆ ಹೆಂಗೆ ಮಾಡ್ತಾರೆ? ಮತ್ತೆ ಏನು ಮಳೆ ಇದ್ರ ಮೇಲೇ ಬೆಳೆ?
2: ಅದಂದ್ರೆ ಈಗ ಹತ್ತಿಗೆ ನೀರು ಕಟ್ಟೋದೇ ಇಲ್ರಿ, ನೀರು ಕಟ್ಟಿದ್ರೆ ಏನೋ ಕುರುಡು ಬೀಳ್ತದ ಅಂತೇಳಿ ಯಾರು ನೀರು ಕಟ್ಟಕ್ಕೆ ಕಟ್ಟದಿಲ್ರಿ, ಮನೆಯಾಗ ಅನುಕೂಲ ಇದ್ರೂ ಕಟ್ಟದಲ್ರಿ ನೀರು. ಮೊದಲ ಕಾಲದಾಗ ಎರಡು ಬೆಳೆ ಬೆಳೆದಾರ ನೀರು ಕಟ್ಟಿ, ಈಗಿಲ್ರಿ ಅದೇನು ಹತ್ತಿ ಕುರುಡು ಬರ್ತದಂತ್ರಿ ಹತ್ತಿ ಅಂತೇಳಿ ಯಾರು ನೀರೇ ಕಟ್ಟದಲ್ರಿ. ಹೊಲದಾಗ ಪೈಪ್ ಲೈನ್ ಇದ್ರೂ ನೀರು ಕಟ್ಟದಲ್ರಿ, ಮಳೆ ಬಂದರೆ ಇದು ಹಂಗೆ ಆಗಿಬಿಟ್ಟದ್ರಿ. ಅವಾಗ ಒಂದು ಸಲ ಬೆಳೆ ತೆಕ್ಕಂಡು ಮಾಗ್ರಿ, ಮತ್ತೆ 10-10 ಕ್ವಿಂಟಲ್ ಮತ್ತೆ 2ನೇ ಸಲ ಬರ್ತತ್ರಿ. ಚಿಗರತ್ತೆ ಅಂತೇಳಿ 2 ಸಲ ಮಾಡ್ಕೊಂತಿದ್ರು, ಆದಾಗ 10 ಕ್ವಿಂಟಲ್ ಇದು 10 ಕ್ವಿಂಟಲ್ 20 ಕ್ವಿಂಟಲ್ 25 ಕ್ವಿಂಟಲ್ ಎತ್ತಿ ಬೆಳೀತಿದ್ರು.
1: ನೀವು 7ನೇ ಕ್ಲಾಸ್ ಓದಿದ್ರು ಕೂಡ ಮಕ್ಕಳನ್ನ ಚಲೋ ಓದಿಸ್ಬೇಕಂತ ಅನ್ಕಂಡ್ರಿ, ಯಾಕೆ
2: ಚೆನ್ರಿ? ಮತ್ತೆ ನಮ್ಮ ನಾವು ಓದಿವಿ, ನಮ್ಮ ಓದ್ಲಿಕ್ಕಿಲ್ಲ, ನಮ್ಮ ಮಕ್ಕಳನ್ನ ಓದ್ಲು ಸ್ಯಾಣ್ಯರ ಆಗಲಿ. ಈ ಒಕ್ಕಲ್ತನದಾಗ ಏನು ಒಂದು ಈ ಜನಗಳಿಗಿಲ್ಲ ನಡೆದಿಲ್ಲ ಅಂತೇಳಿ ಕೈಲಾದ ಮಟ್ಟಿಗೆ ಓದಿಸ್ಬೇಕಂತ ಓದಿಸ್ಕತ್ತೀವಿ ನೋಡ್ರಿ.
1: ಹುಡುಗರು ಚಲೋ ಓದ್ತಾರ?
2: ಏ ಚಲೋ ಓದ್ತಾನ್ರಿ, ನನ್ನ ಮಗ ಎಲ್ಲ ಅರಿಶಿಣಿಗೆ ಶಾಲೆಯಲ್ಲಿ ಓದಿಸಿ, ನಾ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿನ್ರಿ, ಯಾರು ನನಗೆ ಪ್ರೈವೇಟ್ ಶಾಲೆಗೆ ಓದಿಸಿಲ್ಲ. ಗೌರ್ಮೆಂಟ್ ಶಾಲೆಗೆ ಅರಿಶಿಣಿ ಗ್ರಾಮದಲ್ಲಿ ಫಸ್ಟ್ ಬಂದ್ರಿ, ಒಳ್ಳೆಯದು. ಅಲ್ಲಿಂದ ಮದರಕಲ್ಲಿಗೆ ಹಚ್ಚಿದನ್ರಿ ದೇವದ್ರ ತಾಲೂಕದ, ಅಲ್ಲಿ 10ನೇ ಕ್ಲಾಸ್ ಅಲ್ಲಿ ಫಸ್ಟ್ ಬಂದ್ರಿ ಶಾಲೆ. ಅಲ್ಲಿಂದ ಅದೇ ಮಾಸ್ಟ್ರೇ ಕರ್ಕೊಂಡೋದ್ರಿ, ನಮ್ಗೆ ಕರ್ಕೊಂಡೋಗಿ ಲಿಂಗ್ಸೂರಿಗೆ ಕರ್ಕೊಂಡೋದ್ರಿ. ಲಿಂಗ್ಸೂರಿಗೆ ಕರ್ಕೊಂಡೋಗಿ ಅವ್ರಿಗೆ ಸೈನ್ಸ್ ಮಾಡಿಸಿ, ನಿನ್ನ ಮಗ ಒಳ್ಳೆಯ ವಿದ್ಯಾರ್ಥಿತನ ಓದ್ತಾನೆ ಅಂತೇಳಿ ಅಲ್ಲಿ ಹಿಂಗೆ ಸೂರ್ಯ ಕರ್ಕೊಂಡು ಹೋಗಿ ಅಲ್ಲಿ 2 ವರ್ಷ ಹಚ್ಚಿದ್ರು, ಅಲ್ಲಿ ಸನ್ಮಾನ ಮಾಡಿ ಕಳಿಸಿದ್ರು. ಅಲ್ಲಿ ಫ್ರೀ ಸೀಟ್ ಸಿಕ್ತಿರಿ ನಮಗೆ ಇಲ್ಲಿ ಯು ಎಸ್ ಅಗ್ರಿಯಾಗ. ಇಲ್ಲಿ ಬಂದ್ಮೇಲೆ ಯು ಎಸ್ ಅಗ್ರಿ 4 ವರ್ಷ ಮಾಡೋಣ,
1: ಬಿ ಎಸ್ ಸಿ ಅಗ್ರಿ ಮಾಡ್ಯಾನ?
2: ಬಿ ಎಸ್ ಅಗ್ರಿ ಮಾಡ್ಯ.
1: ಓಹೋ, ಯಾಕೆ ಮಗನ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿಸ್ಬೇಕು ಅನಿಸ್ತು?
2: ಇಲ್ಲಿ ಮಾಸ್ಟರ್ ಹೇಳಿದ್ರು ನಮ್ಮ ಮದರ್ಕಲ್ ಮಾಸ್ಟ್ರಾಗ, ಅವ್ರು ಸೈನ್ಸ್ ನೀನು ಮಗ ಸೈನ್ಸ್ ಓದ್ತಾನೆ ಮಾಡಿಸು ಅಂತ ಹೇಳಿದ್ರು. ಅವರೇ ಕರ್ಕೊಂಡೋಗಿ ಕಾರ್ ತಗೊಂಡೋಗಿ ನಮ್ಮನ್ನು ಕರ್ಕೊಂಡೋಗಿ ಲಿಂಗ್ಸೂರಿಗೆ ಹಚ್ಚಿ ಬಂದ್ರು, ಅವ್ರು ಪರಿಚಯ ಇದ್ದರು. ಕರ್ಕೊಂಡೋಗಿ ಹುಡುಗ ಓದ್ತಾನೆ ಅಂತೇಳಿ ಅಲ್ಲಿ ಹಚ್ಚಿದ್ರು.
1: ಅಲ್ಲೇ ಇದ್ದು ವಸತಿ
2: ಅಲ್ಲಿ 2 ವರ್ಷ ಅಲ್ಲಿ ಹಾಸ್ಟೆಲ್ ಗೀಸ್ಟೆಲ್ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ರಿ. 2 ವರ್ಷ ಹೋಗಿ ಅಲ್ಲಿ ಸನ್ಮಾನ ಮಾಡಿ ಕಳಿಸಿದ್ರು, ಚಲೋ ಓದಿದ. ಅಲ್ಲಿದ್ದ ಬಂದ್ಮೇಲೆ ಫ್ರೀ ಇಲ್ಲಿ ಎಕ್ಸಾಮ್ ಬರ್ದನ್ರಿ, ಫ್ರೀ ಸೀಟ್ ಸಿಕ್ತಿಲ್ರಿ.
1: ಈಗ ಫೈನಲ್ ಇಯರನ
2: ಫೈನಲ್ ಮುಗಿತೀರಿ, 4 ವರ್ಷ. ಈಗ ಏನ ನೌಕರಿ ಎಕ್ಸಾಮ್ ಬಂದವ್ರಿಗೆ ಬರೆಯಕಂತೇಳಿ ಈ ಮೊನ್ನೆ ಹಾಕಿದ್ರಿ, ಏನೋ ಡೇಟ್ಗಳು ಮುಂದಕ್ಕೆ ಹಾಕಿ ಅಂತ ಹೊಂಟಾರೆ ಸ್ವಲ್ಪ ಎರಡು.
1: ಅಂದ್ರೆ ಮಕ್ಕಳು ಇನ್ನು ಒಕ್ಕಲ್ತನದಾಗ ಏನು ಲಾಭ ಇಲ್ಲರಿ, ಮಕ್ಕಳು ಓದಿ ಏನೋ ನೌಕರಿ ಮಾಡಲಿ ಅಂತನೋ ಹೆಂಗೆ?
2: ಅಷ್ಟೇ ಆದರೆ ಈಗಿನ ಜನರಿಗೆ ಈಗ ಕಲಿಯೋದಲ್ರಿ, ನಾವು ಮೊದಲು ಹಳ್ಳಿಯಾಗೆಲ್ಲ ಒದ್ದಾಡಿವಿ ನಾವೆಲ್ಲ. ಈಗಲೂ ಜನ ಈಗ ಭಾಳ ಮೊದಲು ಇದ್ದಂಗಿಲ್ರಿ ಜನ. ಮೊದಲು ನಂಬಿಕೆ ಅಷ್ಟು ಜನ ಇತ್ತು, ಒಳ್ಳೆಯವರು ಕೆಟ್ಟವರು ದೊಡ್ಡವರು ಸಣ್ಣವರು ಎಂಬ ಭಾವನೆ ಇತ್ತು. ಏನಿಲ್ಲರಿ ಇಲ್ಲ ಮನೆಯಲ್ಲಿ.
1: ಅಂದರೆ ಒಕ್ಕಲ್ತನ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಅನುಭವದ ಆಧಾರದ ಮ್ಯಾಗೆ?
2: ಒಕ್ಕಲ್ತನ ಮಾಡ್ಬೇಕ್ರಿ, ಕೃಷಿ ಒಕ್ಕಲ್ತನ ಅಂದ್ರೆ ಒಳ್ಳೇದು ರೀ. ಅದು ಯಾರಿಗೆ ಇನ್ನೊಬ್ಬರಿಗೆ ನಮಸ್ಕಾರ ಹೊಡೆಯೋದಲ್ರಿ, ನಮ್ಮ ಸ್ವಂತ ನಮಗೆ ರೈತ ಇನ್ನೊಬ್ಬರು ಬಂದು ನಮಗೆ ನಮಸ್ಕಾರ ಅನ್ಬೇಕು. ಅಂತ ಒಳ್ಳೆಯ ಉದ್ಯೋಗ ರೀ ಅದು, ಮಾಡೋರಲ್ಲೇ ಆದ್ರೆ ಮಾಡ್ಬೇಕು. ತಿಪ್ಪಲು ಬಿಟ್ಟು ಮಾಡಿದ್ರೆ ಅದು ಒಕ್ಕಲ್ತನ. ಹಿಂಗೆಲ್ಲ ಕೂಲಿಟ್ಟು ಮಾಡಿಸಿ ಹಂಗೆಲ್ಲ ಮಾಡಿದ್ರೆ ಏನು ಉಳಿದಿಲ್ರಿ ಅದ್ರಾಗ.
1: ಈ ವರ್ಷದ ಒಕ್ಕಲ್ತನ ನೋಡೋದಾದ್ರೆ ಏನು ಹೇಳ್ತೀರಿ? ಈ ವರ್ಷ ಮುಂಗಾರು ಮಳೆ ಕಡಿಮೆ ಆಗಿದೆ.
2: ಈ ವರ್ಷ ಮುಂಗಾರು ಸ್ವಲ್ಪ ಭಾಳ ಕಡಿಮೆ ಆಗಿದ್ರಿ, ಕಡಿಮೆ ಆಗಿ ಸ್ವಲ್ಪ ಬೆಳೆಗಳು ಅಸ್ತವ್ಯಸ್ತ ಆಗ್ಯಾವ. ಈಗ ಕೆಲವು ಜನ ಇನ್ಸೂರೆನ್ಸ್ನ ಕಟ್ಟಿದ್ರೆ ನಮ್ಮಲ್ಲಿ ಭೂಮಿದು.
1: ಹಂಗೆ ಏನಾದ್ರೂ ಇನ್ಸೂರೆನ್ಸ್ ಬಂತಂದ್ರೆ ಅನುಕೂಲ ಆಗ್ತದೆ ಅಂತ
2: ಅನುಕೂಲ ಆದ್ರೆ ಅಂತೇಳಿ ಕಟ್ಟ
1: ಖರ್ಚು ಮಾಡ್ಯಾರ, ಭಾಳ ಖರ್ಚು ಮಾಡ್ಯಾರ. ಈಗ ಎಲ್ಲರೂ ಬೀಜ ಖರ್ಚು
2: ಗೊಬ್ಬರ ಭಾಳ ಖರ್ಚು ಮಾಡ್ಯಾರಿ, ಎಕರೆಗೆ 3 ಚೀಲ ಗೊಬ್ಬರ ಹಾಕ್ತಾರ್ರಿ.
1: ಒಳ್ಳೇದು ಸಿದ್ಧಲಿಂಗಪ್ಪಗೌಡ್ರೆ, ಇಷ್ಟೊತ್ತು ನೀವು ನಿಮ್ಮ ಒಕ್ಕಲ್ತನ ಒಕ್ಕಲ್ತನದಿಂದ ಯಾಕೆ ಹೊರಗೆ ಬಂದ್ರಿ, ಮತ್ತು ಮಕ್ಕಳನ್ನ ಹೆಂಗೆ ಓದಿಸ್ಬೇಕು, ಒಕ್ಕಲ್ತನ ಅಂದರೆ ಹೆಂಗಿರ್ಬೇಕು ಅಂತ ಅನುಭವ ಹಂಚ್ಕೊಂಡ್ರಿ. ನಮ್ಮೆಲ್ಲ ರೈತರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ನಿಮ್ಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ ಸರ್. ನಾವು
0: ಇದುವರೆಗೆ ರಾಯಚೂರು ತಾಲೂಕಿನ ಅರಶಿಣಿಗೆ ಗ್ರಾಮದ ರೈತರಾದ ಸಿದ್ದಲಿಂಗಪ್ಪ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ವೆಂಕಟೇಶ್ ಹೂಗರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು.
3: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು, ಬಿರುಗಾಳಿ ಸಹಿತ ಹಗುರ ಪ್ರಮಾಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-84% ಮತ್ತು ಕನಿಷ್ಠ ಆರ್ದ್ರತೆ 41-45% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಕೆಲವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಳಲು ಪದೇ ಪದೇ ಅಂತರ್ಬೇಸಾಯ ಕ್ರಮಗಳನ್ನು ಕೈಗೊಳ್ಳಿ. ದುರ್ಬಲ ಮತ್ತು ರೋಗಪೀಡಿತ ಗಿಡಗಳನ್ನು ಹಾಗೂ ಕಳೆಗಳನ್ನು ತೆಗೆದುಹಾಕಬೇಕು. ಮಣ್ಣು ಮತ್ತು ಸಸ್ಯದ ಅವಶೇಷಗಳು ಮತ್ತು ಹಸಿರು ಗೊಬ್ಬರಗಳನ್ನು ಇತ್ಯಾದಿಗಳನ್ನು ಬಳಸಿ ಮಲ್ಚಿಂಗ್ ಮಾಡುವುದು ಉತ್ತಮ. ಸಸ್ಯಗಳಿಂದಾಗುವ ಬಾಷ್ಪ ವಿಸರ್ಜನೆಯನ್ನು ಕಡಿಮೆ ಮಾಡಲು 5% ಕಾಯೋಲಿನ್ ದ್ರಾವಣವನ್ನು ಸಿಂಪಡಿಸಿ, ಜೊತೆಗೆ ಬೆಳೆಗಳ ನಿರ್ಣಾಯಕ ಹಂತಗಳಲ್ಲಿ ನೀರಾವರಿಯನ್ನು ಒದಗಿಸುವುದು ಉತ್ತಮ. ಇನ್ನು ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವಂತಹ ಹೆಸರು ಉದ್ದು ಬೆಳೆಗೆ ಬೂದಿ ರೋಗ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಕಿಲೋಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ತೊಗರಿ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬಿತ್ತನೆ ಮಾಡುವಂತಹ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಬೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಕೆಲವು ಮಾಹಿತಿಯನ್ನು ಹೇಳೋದಾದರೆ, ಕರುಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಗಂಟಲು ಬೇನೆ ಈ ರೋಗವು ಮುಂಗಾರು ಮಳೆ ಪ್ರಾರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ರೈತ ಬಾಂಧವರು ಮೇ ತಿಂಗಳಲ್ಲಿ ಮಾಡಿಸಿದರೆ ಉತ್ತಮ. ಇನ್ನು ರೈತ ಬಾಂಧವರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಜಾನಪದ ಗೀತೆಯನ್ನು, ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿರುವ ಜಾನಪದ ಗೀತೆ.

0: ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:21.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
0: ಈಗ ಕೇಳಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಸಪ್ಪ ಮತ್ತು ರಾಮಣ್ಣ ಚೌಡಿಕಿ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳು.

ಯಾರು ಕಾಣಲಿಲ್ಲ ಶಿವನ ಹೆಣ್ಣು ಗಂಡು ಗುಡಿ ನೀತಿ ಪದ ನಡಿ ಕೆಡಿಸರ ಸಾಧುರುನಾ ಹೆಣ್ಣು.

0: ಪ್ರೀತಿ ಪದ ನಡಿ ಕೇಳಿದರು ಸಾಧು
1: ಸಾಧು ಎನ್ನಬೇಕು ಶ್ರೀ ಶ್ರಾವ.

0: of your country, what is that difference, you know?
1: ಕೈಲಾಸದೊಳಗ ಮಾತಾಡುತ್ತಾರುಗೇನೇನ
0: ಇಬ್ಬರು ಕೂಡಿ ಪಾರ್ವತಿ ಶಿವನ ಇಬ್ಬರು ಕೂಡಿ.

0: ಅವನ ಜಾಜ ಮಾಡಬೇಕು ಹಸುನ
1: ಕರಳಿ ಮುಂದಲಿತು ಮಾಡು ತಾವ ಶರಣ.

0: ಕಂಡಕ್ಕೆ ಕಂಟು ಹಾಕುವನು, ಗಿಡಕಲ್ಲಿ ಕೂರ ಮಾಡುವನು.
1: ಅದು ತೆಪ್ಪಿದ್ದಂತ ಗಿಡ ಗಿಡಕ್ಕೆ ಕಂಟು ಹಾಕುವನು,
2: ಗಿಡಕಲ್ಲಿ
1: ಕೂನ ಮಾಡುವನು,
0: ಗಿಡಕಲ್ಲಿ ಕೂರ ಮಾಡುವನು.

ಮುಂದ ಕೇಳರಿ ಕಂದ ಸಹವಣಗ ಬಂದೆ ಹಂತೆ ಕಾಲ ಮುಂದ ಕೇಳರಿ ಕಂದ ಸಹವಣಗ ಬಂದೆ ಹಂತೆ ಕಾಲ.

ಕೈಯಾಗ ಇಡದಿದ್ದ ಬಾಣ ಬಿಲ್ಲ.

0: ತಂಗಿ ಮ್ಯಾಲೆ ಮನ ಬಡದು ಹವನ ಗೆಲಿಗಲ್ಲಿ ನಾರದಕೊಂಡು ಬಂದಿನಿ ನಿಮ್ಮಲ್ಲಿ ನಿಮ್ಮ ಮಗ ಶ್ರಾವಣನ ಕೊಲ್ಲಿ ಕಾತ ಮಾಡಿ ದೋಸರತರಾಯ ಕೊಂದು ಅನ್ನ ಮಗನ ಕಾತ ಮಾಡಿ ದೋಸರತರಾಯ ಕೊಂದು.
1: ಇದುವರೆಗೆ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಸಪ್ಪ ಮತ್ತು ರಾಮಣ್ಣ ಚೌಡಿಕೆ ಹಾಗೂ ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಕೇಳಿದ್ರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. 7:45 ಕನ್ನಡ ಭಾಷಣ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟ್ರಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 2ನೇ ದಿನದಾಟದ

0: ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ವಾರ್ತೆಗಳ ವಿವರ. ರಾಷ್ಟ್ರ ಮೊದಲು ಎಂಬ ತತ್ವದ ಮಾರ್ಗದರ್ಶನದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಚೆನ್ನೈ ಬಳಿಯ ಕಟ್ಟಂಕೂಲತೂರ್ನಲ್ಲಿರುವ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047ರ ವೇಳೆಗೆ ದೇಶದ ವಿಕಸಿತ ಭಾರತ ಪ್ರಯಾಣದಲ್ಲಿ ಭಾರತದ ಯುವಜನರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು. 2014ರಿಂದ ಉನ್ನತ ಶಿಕ್ಷಣದಲ್ಲಿ ದೇಶದ ವಿಸ್ತರಣೆಯನ್ನು ಅವರು ಎತ್ತಿ ತೋರಿಸಿದರು. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಭಾಗವಹಿಸುವಿಕೆಯನ್ನು ಗಮನಿಸಿದ ಅವರು, ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಅರೆವಾಹಕಗಳು, ರೋಬೋಟಿಕ್ಸ್ ಮತ್ತು ಜೈವಿಕ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳ ಮಹತ್ವದ ಕುರಿತು ವಿವರಿಸಿದರು. 2047ರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ಗುರಿ ಸಾಧಿಸಲು ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅತ್ಯಗತ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದ 17 ಜಿಲ್ಲೆಗಳಲ್ಲಿ 6,453 ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದು, 2014ರಿಂದ 2026ರವರೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಆರ್ಥಿಕತೆಯನ್ನು ಪರಿವರ್ತಿಸುವಲ್ಲಿ ಹೈನುಗಾರಿಕೆ ಕ್ಷೇತ್ರಕ್ಕೆ ಅಪಾರ ಸಾಮರ್ಥ್ಯವಿದೆ ಎಂದು ಅಮಿತ್ ಶಾ ಹೇಳಿದರು. ರಾಜಸ್ಥಾನದಾದ್ಯಂತ ಹೆಚ್ಚಿನ ಹಾಲು ನೀಡುವ ಸಾಮರ್ಥ್ಯ ಹೊಂದಿರುವ ಹಸು ಮತ್ತು ಎಮ್ಮೆ ತಳಿಗಳು ಪ್ರತಿ ಕುಟುಂಬಕ್ಕೂ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದು ನೇಪಾಳಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. 3 ದಿನಗಳ ಈ ಭೇಟಿಯು ಭಾರತ ಮತ್ತು ನೇಪಾಳ ನಡುವಿನ ನಿಕಟ ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ. ತುಂಡಿಖೇಲ್ನ ಸೇನಾ ಮಂಟಪಕ್ಕೆ ನಾಳೆ ಭೇಟಿ ನೀಡಲಿರುವ ಜನರಲ್ ಸೇಠ್ ನೇಪಾಳಿ ಸೇನಾ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ನಂತರದಲ್ಲಿ ಅವರು ನೇಪಾಳಿ ಸೇನಾ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಲಿದ್ದು, ನೇಪಾಳಿ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಂದ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ನಂತರ ಜನರಲ್ ಸೇಠ್ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಹೂಡಿಕೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಭಾರತೀಯ ಮತ್ತು ನೇಪಾಳಿ ಸೇನೆಗಳ ನಡುವಿನ ವಿಶಿಷ್ಟ ಸಂಪ್ರದಾಯಕ್ಕೆ ಅನುಗುಣವಾಗಿ ನೇಪಾಳಿ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಅವರಿಗೆ ನೇಪಾಳಿ ಸೇನೆಯ ಗೌರವ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಇಂದು ಹರಿಯಾಣದ ಕರ್ನಾಲ್ನಲ್ಲಿ ತಿರಂಗ ಯಾತ್ರೆ ನಡೆಯಿತು. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಈ ತಿಂಗಳ 9ರಿಂದ 17ರವರೆಗೆ ದೇಶಾದ್ಯಂತ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಗುತ್ತಿದೆ. ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಹೆಚ್ಚಿನ ಸಂಖ್ಯೆಯ ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕೇಂದ್ರ ಸಚಿವರು ಸ್ವತಃ ಮೋಟಾರ್ ಸೈಕಲ್ನಲ್ಲಿ ಮೆರವಣಿಗೆಯಲ್ಲಿ ಸೇರಿಕೊಂಡರು. ಭಾಗವಹಿಸುವವರ ಉತ್ಸಾಹವನ್ನು ಹೆಚ್ಚಿಸಿದರು. ಪ್ರತಿಯೊಬ್ಬ ನಾಗರಿಕರಿಗೂ ದೇಶಭಕ್ತಿ ಮತ್ತು ರಾಷ್ಟೀಯ ಹೆಮ್ಮೆಯ ಸಂದೇಶವನ್ನು ತಿಳಿಸುವುದು ಯಾತ್ರೆಯ ಉದ್ದೇಶವಾಗಿತ್ತು. ರಾಷ್ಟೀಯ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯು ಸೈಬರ್ ಕುಸ್ತಿ 2026 ಎಂಬ ರಾಷ್ಟೀಯ ಸೈಬರ್ ಭದ್ರತೆ ಮತ್ತು ಕೃತಕ ಬುದ್ಧಿಮತ್ತೆ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದೆ. ಸೈಬರ್ ಭದ್ರತಾ ಮೌಲ್ಯಮಾಪನದಲ್ಲಿ ಮಾನವನ ತೀರ್ಪನ್ನು ಪರೀಕ್ಷಿಸಲು ಮತ್ತು ಗುರುತಿಸಲು ಈ ಹ್ಯಾಕಥಾನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಸೈಬರ್ ಕುಸ್ತಿ 2026ಗಾಗಿ ನೋಂದಣಿ ನಿನ್ನೆ ಆರಂಭವಾಗಿದ್ದು ಮುಂದಿನ ತಿಂಗಳು 10ರವರೆಗೆ ತೆರೆದಿರುತ್ತದೆ. ಭಾಗವಹಿಸುವಿಕೆ ಉಚಿತವಾಗಿದ್ದು ತಂಡದಲ್ಲಿ 3ರಂತೆ ವಿದ್ಯಾರ್ಥಿಗಳು ಮತ್ತು ಸ್ವತಂತ್ರ ಸಂಶೋಧಕರಿಗೆ ಇದು ಮುಕ್ತವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಪೂಂಚ್ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಬಹುನಿರೀಕ್ಷಿತ ಸುಂಗಲ್ ಸುರಂಗವನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದ್ದು, ಈ ಮೂಲಕ ರಜೌರಿ, ಪೂಂಚ್ ಮತ್ತು ನೌಶೇರಾಗಳೊಂದಿಗೆ ಸಂಪರ್ಕಕ್ಕೆ ಪ್ರಮುಖ ಉತ್ತೇಜನವನ್ನು ಒದಗಿಸಲಾಗಿದೆ. ಕಾಲಿಧರ್ ಶ್ರೇಣಿಯ ಮೂಲಕ ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿದ 2.79 ಕಿಲೋಮೀಟರ್ ಉದ್ದದ ಈ ಸುರಂಗವು ಅಸ್ತಿತ್ವದಲ್ಲಿರುವ ಮಾರ್ಗದ ಕಠಿಣ ಪ್ರದೇಶವನ್ನು ಬೈಪಾಸ್ ಮಾಡುತ್ತದೆ. ಪ್ರಯಾಣದ ದೂರವನ್ನು ಸುಮಾರು 13 ಕಿಲೋಮೀಟರ್ಗಳಷ್ಟು ಕಡಿಮೆ ಮಾಡಿ ಗಣನೀಯ ಪ್ರಯಾಣ ಸಮಯವನ್ನು ಉಳಿಸುತ್ತದೆ. ಸುಮಾರು 600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸುರಂಗವು ಪ್ರಸ್ತುತ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ ಲಘು ವಾಹನಗಳಿಗೆ ಮಾತ್ರ ತೆರೆದಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶ

0: ಡ್ರೋನ್ ದಾಳಿಗಳು ಮೂರು ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡಿದ್ದವು. 150ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಒಳಗೊಂಡ ಈ ದಾಳಿಗಳು ಹಲವಾರು ಮನೆಗಳು ಮತ್ತು ರೈಲ್ವೆ ನಿಲ್ದಾಣವನ್ನು ಹಾನಿಗೊಳಿಸಿದವು. ರಷ್ಯಾದ ರಕ್ಷಣಾ ಸಚಿವಾಲಯವು ರಾತ್ರಿಯಿಡೀ 822 ಉಕ್ರೇನಿಯನ್ ಡ್ರೋನ್ಗಳನ್ನು ನಾಶಪಡಿಸಿದೆ ಎಂದು ಹೇಳಿದೆ. ಏತನ್ಮಧ್ಯೆ ಉಕ್ರೇನ್ನಲ್ಲಿ ರಷ್ಯಾದ ದಾಳಿಗಳು 5 ಜನರನ್ನು ಬಲಿ ಪಡೆದಿವೆ. ರಷ್ಯಾ ದಾಳಿಗಳು ಕ್ರಿವಿ ರಿಹ್ನಲ್ಲಿರುವ ಲೋಹಶಾಸ್ತ್ರೀಯ ಸ್ಥಾವರ ಮತ್ತು ಕೈವ್ನಲ್ಲಿರುವ ಹಲವಾರು ಮಿಲಿಟರಿ ಕೈಗಾರಿಕಾ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡಿದ್ದವು ಎಂದು ರಷ್ಯಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಒಪ್ಪಂದ ಸಾಫ್ಟಾದ ದುರ್ಬಳಕೆ ಮಾಡಿಕೊಂಡು ದಕ್ಷಿಣ ಪೂರ್ವ ಏಷ್ಯಾದ ಅಡಿಕೆಯನ್ನು ಬಾಂಗ್ಲಾದೇಶ ಮೂಲದ್ದು ಎಂದು ಸುಳ್ಳು ಘೋಷಣೆ ಮಾಡಿ ಭಾರತಕ್ಕೆ ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿದ್ದ ಬೃಹತ್ ಜಾಲವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಭೇದಿಸಿದೆ. ಈ ಕುರಿತು ಕೇಂದ್ರ ಹಣಕಾಸು ಸಚಿವಾಲಯ ಮಾಹಿತಿ ನೀಡಿದ್ದು, ಈವರೆಗೆ ನಡೆದಿರುವ ತನಿಖೆಯಲ್ಲಿ 2500 ಕೋಟಿ ರೂಪಾಯಿಗೂ ಅಧಿಕ ಕಂದಾಯ ನಷ್ಟವಾಗಿರುವುದು ಕಂಡುಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 9 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದ ಅಂತ್ಯಕ್ಕೆ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳಿಗೆ 460 ರನ್ ಗಳಿಸಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಇಂದಿನ ದಿನದ ಆಟದ ಅಂತ್ಯಕ್ಕೆ ಭಾರತದ ಪರವಾಗಿ ದೇವದತ್ ಪಡಿಕಲ್ 167 ರನ್ ಗಳಿಸಿದರೆ ಧ್ರುವ್ ಜುರೇಲ್ 51 ರನ್ ಗಳಿಸಿ ತಮ್ಮ ವಿಕೆಟ್ ಒಪ್ಪಿಸಿದರು. ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ಪ್ರಸ್ತುತ ಕಣದಲ್ಲಿದ್ದಾರೆ. ಶ್ರೀಲಂಕಾ ಪರವಾಗಿ ಪ್ರಭತ್ ಜಯಸೂರ್ಯ 4 ವಿಕೆಟ್ ಪಡೆದರೆ ಕೇಶರ ನುವಾಂಥ 3 ವಿಕೆಟ್ ಗಳಿಸಿ ಮಿಂಚಿದರು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಇದೇ 23ರವರೆಗೆ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯಲಿದೆ. 2009ರ ನಂತರ ಭಾರತವು ಈ ಕೂಟಕ್ಕೆ ಆತಿಥ್ಯ ವಹಿಸುತ್ತಿರುವುದು ಇದು ಎರಡನೇ ಬಾರಿಯಾಗಿದೆ. 2011ರಿಂದ ಭಾರತವು ಪ್ರತಿ ಆವೃತ್ತಿಯಲ್ಲೂ ಕನಿಷ್ಠ ಒಂದು ಪದಕ ಗೆಲ್ಲುತ್ತಾ ಬಂದಿದ್ದು ಈವರೆಗೆ ಒಟ್ಟು 14 ಪದಕಗಳನ್ನು ಪಡೆದುಕೊಂಡಿದೆ. ಈ ಬಾರಿಯ ಪಂದ್ಯಾವಳಿಯಲ್ಲಿ ಪಿವಿ ಸಿಂಧು, ಲಕ್ಷ್ಯ ಸೇನ್ ಹಾಗೂ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಭಾರತದ ಪ್ರಮುಖ ಪದಕದ ಭರವಸೆಯಾಗಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಸ್ಪರ್ಧೆಯಲ್ಲಿದ್ದಾರೆ. ಭಾರತಕ್ಕೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವನ್ನು ಏಕೀಕರಿಸಿದ ನೆನಪಿಗಾಗಿ ಇಂದು ಪುದುಚೇರಿ ಡಿ ಜ್ಯೂರ್ ವರ್ಗಾವಣೆ ದಿನವನ್ನು ಆಚರಿಸಿತು. 1954ರಲ್ಲಿ ಭಾರತದೊಂದಿಗಿನ ವಿಲೀನದ ಐತಿಹಾಸಿಕ ಜನಾಭಿಪ್ರಾಯ ಸಂಗ್ರಹಣೆ ನಡೆದ ಕಿಜೂರು ಪ್ರದೇಶದಲ್ಲಿ ಪುದುಚೇರಿ ಗೃಹ ಸಚಿವ ಎ ನಮಶಿವಾಯಂ ರಾಷ್ಟ್ರೋಧ್ವಜಾರೋಹಣ ನೆರವೇರಿಸಿದರು. ಪೆಸಿಫಿಕ್ ದ್ವೀಪ ರಾಷ್ಟ ಹವಾಯಿಯಾದ್ಯಂತ ಲಾಲಾ ಚಂಡಮಾರುತ ಚಲಿಸುತ್ತಿರುವುದರಿಂದ ಬಲವಾದ ಗಾಳಿ ಮತ್ತು ಧಾರಾಕಾರ ಮಳೆಯಾಗಿದೆ. ಲಾಲಾ ಚಂಡಮಾರುತದ ಪರಿಣಾಮವಾಗಿ ಗಂಟೆಗೆ ಗರಿಷ್ಠ 120 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು 63 ಸೆಂಟಿಮೀಟರ್ಗಳವರೆಗೆ ಮಳೆಯಾಗುವ ಸಂಭವವಿದೆ ಎಂದು ವರದಿಯಾಗಿದೆ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ವಿರುದ್ದದ ಪಂದ್ಯದೊಂದಿಗೆ ತನ್ನ ಅಭಿಯಾನ ಆರಂಭಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ಪೂಲ್ ಡಿ ವಿಭಾಗದ ಈ ಪಂದ್ಯವು 2-2 ಗೋಲುಗಳ ಸಮಬಲದ ಹೋರಾಟದೊಂದಿಗೆ ಅಂತ್ಯಗೊಂಡಿದೆ. ಭಾರತದ ಪರವಾಗಿ ನವನೀತ್ ಕೌರ್ ಮತ್ತು ದೀಪಿಕಾ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ ಎರಡನೇ ದಿನದಾಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕೇಳಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ್.
2: ಬಹಳ ದಿನಗಳ ನಂತರ ಸ್ನೇಹಿತ ರಘು ಮನೆಗೆ ಹೋದೆ. ಗಂಡ ಹೆಂಡತಿ ಇಬ್ಬರು ಖುಷಿಯಿಂದಲೇ ಬರಮಾಡಿಕೊಂಡರು. ಬಹಳ ದಿನಗಳಾದದ್ರಿಂದ ನನಗೂ ತುಂಬ ಖುಷಿಯಾಯಿತು.

ಹಾಗೆ ಟೀ ಕುಡಿತಾ ಹರಟುತ್ತಾ ಕೂತಿದ್ವಿ. ಅವನ ಮಗ ನಿಶ್ಚಲ್ ಬಹಳ ಚೂಟಿ. ಮನೆಯ ಕಪಾಟಿನಲ್ಲಿ ನೇತು ಹಾಕಿರುವ ಮೆಡಲ್ಗಳು ಅವನ ಬುದ್ಧಿವಂತಿಕೆಯನ್ನು ಸಾರಿ ಹೇಳುತ್ತಿತ್ತು. ಗೋಡೆ ಹೊರಗಡೆ ಅವನು ಬಿಡಿಸಿದ ಚಿತ್ರಗಳು ಕೂಡ ರಾರಾಜಿಸುತ್ತಿದ್ದವು. ಹೊರಗಡೆ ಅಂಗಳದಲ್ಲಿ ಸ್ನೇಹಿತರ ಜೊತೆ ಆಟ ಮುಗಿಸಿ ಒಳಗಡೆ ಬಂದವನೇ ನನ್ನ ನೋಡಿ, ಹಾಯ್ ಅಂಕಲ್, ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ ಅಂತ ನಗುತ್ತಾ ಮಾತನಾಡಿಸಿದ. ಹಾಗೆ ತನ್ನ ಸ್ಕೂಲ್ ಬ್ಯಾಗ್ ಓಪನ್ ಮಾಡಿ ಅದರಿಂದ ಒಂದು ಪೇಪರ್ ತೆಗೆದು ಓದಲಾರಂಭಿಸಿದ. ನಿಶ್ಚಲ್ ತನ್ನ ಮಧುರವಾದ ಧ್ವನಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಬಾಯಿಪಾಠ ಮಾಡಲು ಆರಂಭಿಸಿದ. ಅವನಷ್ಟಕ್ಕೆ ಅವನು ಓದುತ್ತಿದ್ದ. ನಮಗೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿತು. ಅಂದಾಗ ನನ್ನ ಗಮನ ಅವನ ಭಾಷಣದತ್ತ ಹರಿಯಿತು. ಮುಂದುವರಿದು ಸ್ವಾತಂತ್ರ್ಯ ಸಿಗಲು ಹಲವು ಹೋರಾಟಗಾರರು ಕಾರಣ. ಸಿಕ್ಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು, ಹೀಗೆ ಇವೆಲ್ಲವುಗಳ ಮಧ್ಯೆ ನನಗೆ ಹಲವು ಬಾರಿ ಕಿವಿ ಮೇಲೆ ಬಿದ್ದ ಸ್ವಾತಂತ್ರ್ಯ ಸಿಕ್ಕಿತು, ಸ್ವಾತಂತ್ರ್ಯ ಸಿಗಲು, ಸಿಕ್ಕ ಸ್ವಾತಂತ್ರ್ಯ ಎಂಬ ಶಬ್ದಗಳು ಸ್ವಲ್ಪ ಬೇಸರವನ್ನು, ಕೋಪವನ್ನು ಕೊಂಚ ಕೆರಳುವಂತೆಯೂ ಮಾಡಿತು. ಆದರೂ ತಾಳ್ಮೆಯಿಂದ ಇದ್ದು, ಕಾರಣ ನಿಶ್ಚಲ್ 4 ತರಗತಿ ಇರುವುದು ಹುಡುಗ, ತಪ್ಪು ಅವನದಲ್ಲ ಅಂತ ಗೊತ್ತಿತ್ತು. ಆದರೂ ಅವನಲ್ಲಿಗೆ ಹೋಗಿ ಹೇಳಿಯೇಬಿಟ್ಟೆ, ಪುಟ್ಟ ನಿಶ್ಚಲ್, ನೀನು ಓದುತ್ತಿರುವುದರಲ್ಲಿ ಒಂದು ಚಿಕ್ಕ ಅಸಮಂಜಸವಾದಂತಹ ಶಬ್ದವಿದೆ, ಅದು ಶುದ್ಧ ತಪ್ಪು ಎಂದಾಕ್ಷಣ, ಅಂಕಲ್ ಯಾವುದು ತಪ್ಪು, ನೀವು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಿ ಅಂತ ಕೂಗಾಡಿ ಕೇಳಿಬಿಟ್ಟ. ಹಾಗೆ ಅವನಿಗೆ, ನಿಶ್ಚಲ್ ನೀನೇನು ತಪ್ಪು ಮಾಡುತ್ತಿಲ್ಲ, ಆದರೆ ಈ ಸ್ವಾತಂತ್ರ್ಯ ಅನ್ನೋದು ಸುಲಭವಾಗಿ ಸಿಕ್ಕಿರೋದಲ್ಲ, ಅದನ್ನು ಹೋರಾಟ ಮಾಡಿ ರಕ್ತ ಹರಿಸಿ ತ್ಯಾಗ ಮಾಡಿ ನಮ್ಮ ಹಿರಿಯರು ಪಡೆದುಕೊಂಡಿರೋದು ಎಂದು ಅವನಿಗೆ ಹೇಳಿದಾಗ ಅವನು ಹೌದಾ ಅಂತಾಕ್ಷಣ ಕೆಲವು ನಿದರ್ಶನಗಳನ್ನು ಅವನ ಮುಂದಿಟ್ಟೆ. ನಿಶ್ಚಲ್ ತನ್ನ ಭಾಷಣದ ಶಬ್ದಗಳನ್ನೇನೋ ಬದಲಿಸಿಕೊಂಡ, ಆದರೆ ನಾವು ನಮ್ಮ ಅರಿವನ್ನು ಎಂದು ಬದಲಿಸಿಕೊಳ್ಳೋದು? ಆ ಹೋರಾಟದ ಅದ್ಭುತ ಹಾದಿಗಳನ್ನು ಕಾಣದಿರಬಹುದು, ಆದರೆ ಇತಿಹಾಸದ ಪುಟಗಳು ಆ ಶ್ರೇಷ್ಠ ತ್ಯಾಗದ ಕುರಿತು ನೀಡಿರುವ ಮಾಹಿತಿಗಳು, ವಿವರಣೆಗಳು ಮೈ ರೋಮಾಂಚನಗೊಳಿಸುತ್ತವೆ, ಮೈ ನವಿರೇಳಿಸುತ್ತದೆ. ಮತ್ತು ಈ ಸ್ವಾತಂತ್ರ್ಯ ಎನ್ನುವುದು ಸಿಕ್ಕಿರೋದಲ್ಲ, ರಕ್ತ ಹರಿಸಿ ಪಡೆದಿರೋದು ಎಂಬುದನ್ನು ಸಾರಿ ಸಾರಿ ಹೇಳುತ್ತದೆ. ಎಂಜಿಲಿ ಕಾಸು ಅಧಿಕಾರಕ್ಕಾಗಿ ಬ್ರಿಟಿಷರ ಮನೆ ಕಾಯುತ್ತಾ ಭಾರತ ಮಾತೆಯ ಮಡಿಲಲ್ಲಿಯೇ ಆಶ್ರಯ ಪಡೆದು ದೇಶಪ್ರೇಮಿಗಳ ಹೋರಾಟದ ಯೋಜನೆಗಳನ್ನು ಬ್ರಿಟಿಷರಿಗೆ ಹೇಳುವ ಮೂಲಕ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಧಕ್ಕೆಯಾದ ದೇಶದ್ರೋಹಿ ರಕ್ತ ಬೀಜಾಸುರರು ಒಂದು ಕಡೆಯಾದರೆ, ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಎಂದು ನಂಬಿ ತಾನು ಹುಟ್ಟಿದ ಈ ನಾಡು, ಅನ್ನ ನೀಡಿದ ಈ ಭೂಮಿ ತಾಯಿಯ ನೆನೆದು ಭಾರತ ಮಾತೆಯನ್ನು ಪರಕೀಯರಿಂದ ಬಂಧಮುಕ್ತಗೊಳಿಸಬೇಕು, ಸಂಪದ್ಭರಿತವಾದ ಸಂಸ್ಕೃತಿಯ ಬೀಡಾದ ನಮ್ಮ ತಾಯ್ನಾಡನ್ನು ಸ್ವತಂತ್ರಗೊಳಿಸಬೇಕೆಂದು ಪಣತೊಟ್ಟು ಮನೆ ಸಂಸಾರ ಯೌವನ ಐಶ್ವರ್ಯ ಎಲ್ಲವನ್ನ ತ್ಯಾಗ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದ ಭಾರತೀಯ ವೀರಪುತ್ರರು ಇನ್ನೊಂದೆಡೆ. ಅವರ ಆದರ್ಶಗಳು, ದೇಶಕ್ಕಾಗಿ ಅವರ ಮಾಡಿದ ತ್ಯಾಗ ನೆನೆಯದೇ ಇದ್ದರೆ ಇಂದು ತಪ್ಪಾದೀತು. ಅದನ್ನು ನೆನೆದಾಗಲೆಲ್ಲ ಮೈನವಿರೇಳುತ್ತದೆ. ನಾವು ನೆನೆಯುವ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರ ದಿಗ್ಗಜರ ನಡುವೆ ಹತ್ತಾರು ವೀರವನಿತೆಯರು, ನೂರಾರು ಗ್ರಾಮೀಣ ಯುವಕರು ಕೂಡ ಪ್ರಾಣ ತೆತ್ತಿರೋದನ್ನು ನಾವು ಮರೆಯುವಂತಿಲ್ಲ. ಎಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ಪಥಸಂಚಲನದಲ್ಲಾಗಲಿ ಅಥವಾ ಸಭೆ ಸಮಾರಂಭಗಳಲ್ಲಾಗಲಿ ಭಾಗವಹಿಸದೇ ಇರಬಹುದು, ಆದರೆ ಅವರವರ ಧಾಟಿಯಲ್ಲಿ ಅವರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆ ಅನನ್ಯವಾದದ್ದು, ಅಮೂಲ್ಯವಾದದ್ದು. ಬಂಗಾಳದ ಬರಹಗಾರ್ತಿ ಪ್ರೀತಿಲತಾ ವದೇದಾರ್ ಕೇವಲ ಕಾದಂಬರಿಗಳನ್ನು ಬರೆಯುತ್ತಾ ಕಾಲ ಕಳೆದಿದ್ದರೆ ಇಂದು ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸೇರುತ್ತಿರಲಿಲ್ಲ. ಇಂದಿನ ಬಾಂಗ್ಲಾದೇಶದಲ್ಲಿರುವ ಚಿತ್ಗಾಂಗ್ ಬ್ರಿಟಿಷರು ತಮ್ಮ ಶಸ್ತ್ರಾಗಾರವನ್ನು ಹೊಂದಿದ್ದರು. ಭಾರತೀಯರನ್ನು ಹಂಗಿಸಲೆಂದೇ ನಾಯಿಗಳು ಮತ್ತು ಭಾರತೀಯರಿಗೆ ಒಳಗಡೆ ಪ್ರವೇಶ ಇಲ್ಲ ಎಂಬ ಬ್ರಿಟಿಷ್ ಅಟ್ಟಹಾಸದ ಬೋರ್ಡು ನೇತು ಹಾಕಲಾಗಿತ್ತು ಚಿತ್ಗಾಂಗ್ ಶಸ್ತ್ರಾಗಾರದಲ್ಲಿ. ಚಿತ್ಗಾಂಗ್ ಶಸ್ತ್ರಾಗಾರದ ಮೇಲೆ 1932 ಪ್ರೀತಿಲತಾ ವದೇದಾರ್ ಪಂಜಾಬಿ ಪುರುಷನ ವೇಷ ಧರಿಸಿ 15 ಕ್ರಾಂತಿಕಾರಿ ಪುರುಷರ ತಂಡದೊಂದಿಗೆ ದಾಳಿ ನಡೆಸಿ ಅದನ್ನು ಸ್ಫೋಟಿಸಿದ್ದನ್ನು ನಾವು ಎಂದಾದರೂ ಮರೆಯಲು ಸಾಧ್ಯವೇ ದೇಶಪ್ರೇಮಿಗಳೇ? ಆ ಕಾಲದಲ್ಲಿ ವಿಧವೆಯರು ಎಂದರೆ ಅಬಲೆಯರೆಂದೇ ಪರಿಗಣಿಸಲಾಗುತ್ತಿತ್ತು. ಕಾರಣ ಪತಿಯನ್ನು ಕಳೆದುಕೊಂಡ ಆ ಸ್ತ್ರೀಯರು ಸಮಾಜದ ಮುಖ್ಯವಾಹಿನಿಗೆ ಬರುವುದು ಬಹಳ ವಿರಳವಾಗಿತ್ತು. ಆದರೆ ದೇಶ ಎಂಬ ವಿಚಾರ ಬಂದಾಗ ಅವರಲ್ಲಿರೋ ಆ ಕಿಚ್ಚು ಮೂಡುತ್ತಿತ್ತು ಎಂಬುದಕ್ಕೆ ಉದಾಹರಣೆ ಬಿಜಾಪುರ ದೇಸಾಯಿ ಮನೆತನದ ವಿಧವಾ ಮಹಿಳೆ ಕಾಶಿಬಾಯಿ.
ಬ್ರಿಟಿಷ್ ಕಲೆಕ್ಟರ್ ವಿರುದ್ಧ ತೋರಿದ ಧೈರ್ಯ ಅಜರಾಮರವಾಗಿದೆ. ಆಘರ್ಭ ಶ್ರೀಮಂತ ಮನೆತನದ ಮಹಿಳೆ ರಾಲ್ಸ್ ರಾಯ್ ಕಾರೊಂದನ್ನು ಖರೀದಿಸಿದ್ದಳು. ಬಿಜಾಪುರಕ್ಕೆ ಬ್ರಿಟಿಷ್ ಅಧಿಕಾರಿಯು ಭೇಟಿಯಿದ್ದ ಕಾರಣ ಆತನ ಜಿಲ್ಲಾ ಪ್ರವಾಸಕ್ಕೆಂದು ಆಕೆಯ ರಾಲ್ಸ್ ರಾಯ್ಸ್ ಕಾರನ್ನು ನೀಡುವಂತೆ ಬ್ರಿಟಿಷ್ ಕಮಿಷನರ್ ತನ್ನ ಸರ್ಜೆಂಟ್ನನ್ನು ಕಳುಹಿಸಿದ. ಬಂದ ಸರ್ಜೆಂಟ್ಗೆ ಖಾರವಾಗಿ ಉತ್ತರಿಸಿದ ಕಾಶಿಬಾಯಿ ಕಾರು ತನ್ನ ಕುಟುಂಬದ ಬಳಕೆಗಾಗಿಯೇ ಹೊರತು ಪರಕೀಯರ ಮೋಜಿನ ಪ್ರವಾಸಕ್ಕಾಗಿ ಅಲ್ಲ, ಯಾವ ಕಾರಣಕ್ಕೂ ಅದನ್ನು ನೀಡುವುದಿಲ್ಲ ಎಂದು ದೇಶಪ್ರೇಮ ಭರಿತ ಮಾತುಗಳಲ್ಲಿಯೇ ಉತ್ತರಿಸಿದಳು. ಕೋಪಗೊಂಡ ಕಮಿಷನರ್ ನೀಡದಿದ್ದರೆ ಆ ಕಾರಿನ ಓಡಾಟದ ಪರವಾನಿಗೆಯನ್ನು ರದ್ದುಗೊಳಿಸುವುದಾಗಿ ಹೆದರಿಸುತ್ತಾನೆ. ಅದಕ್ಕೆ ಪ್ರತಿಯಾಗಿ ಅವಳು, ಪರವಾನಿಗೆ ರದ್ದಾದರೆ ಕಾರನ್ನು ಬೆರಣಿ ತಟ್ಟಿ ಒಣಗಿಸುತ್ತೇನೆ ವಿನಃ ಬ್ರಿಟಿಷರಿಗೆ ನೀಡುವುದಿಲ್ಲ ಎಂದು ಮರುತ್ತರಿಸಿದಳು. ಕಮಿಷನರ್ ಕಾರಿನ ಪರವಾನಿಗೆಯನ್ನು ರದ್ದುಗೊಳಿಸಿದ. ಕಾಶಿಬಾಯ್ ಆ ದುಬಾರಿ ಕಾರನ್ನು ಮನೆಯ ಮುಂದಿಟ್ಟು ಅದರ ಮೇಲೆ ಬೆರಣಿ ಒಣಗಿಸಿ ಬ್ರಿಟಿಷ್ ಅಧಿಕಾರಕ್ಕೆ ತಕ್ಕ ಉತ್ತರವನ್ನು ನೀಡಿ ತನ್ನ ಬ್ರಿಟಿಷ್ ವಿರೋಧಿ ಮನೋಭಾವವನ್ನು ಪ್ರದರ್ಶಿಸಿರುವುದನ್ನು ನಾವು ನೆನೆಯದಿರಲು ಸಾಧ್ಯವೇ? ಸಾಂಸಾರಿಕ ಜೀವನದ ಕುರಿತಾಗಿ ಗಂಡಿಗಿಂತ ಹೆಚ್ಚು ಯೋಚಿಸುವವಳು ಹೆಣ್ಣು. ನೇರವಾಗಿ ತನ್ನ ಬಯಕೆಯನ್ನು ವ್ಯಕ್ತಪಡಿಸದಿದ್ದರೂ ತಾನು ಮದುವೆಯಾಗುವ ಗಂಡು ಹೀಗಿರಬೇಕು ಎಂದು ಮನಸ್ಸಿನಲ್ಲಿಯೇ ಬಿಂಬ ಮೂಡಿಸಿಕೊಂಡಿರುತ್ತಾಳೆ. ಅವನ ಎತ್ತರ, ಬಣ್ಣ, ಕೆಲಸ, ಸಂಪಾದನೆ, ಸೌಂದರ್ಯ ಎಲ್ಲವೂ ಈ ಬಗೆಯಲ್ಲಿಯೇ ಅಡಕವಾಗಿರುತ್ತದೆ, ಈ ಬಯಕೆಯಲ್ಲಿಯೇ ಕೂಡಿರುತ್ತದೆ. ಯಾವುದು ಚಲನಚಿತ್ರದ ಹೀರೋವನ್ನು ಆಟಗಾರನನ್ನು ಹೋಲುವ ಗಂಡನ ನಿರೀಕ್ಷೆಯೂ ಆಗಿರಬಹುದು. ಆದರೆ ಶಕುಂತಲಾ ದಮಾನ್ಕರ್ ಎಂಬ ಹೆಸರಿನ ವೀರ ಮಹಿಳೆಯನ್ನು ತಾವು ಕೇಳಿರಬಹುದು. ಶಕುಂತಲಾ ದಮಾನ್ಕರ್ ಹೆಸರು ಅಷ್ಟಾಗಿ ಕೇಳದೆಯೂ ಇರಬಹುದು. ಅವಳು ವಿದ್ಯಾರ್ಥಿ ದಿಸೆಯಿಂದಲೇ ತನ್ನ ಜೀವನವನ್ನು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮುಡಿಪಿಟ್ಟ ವೀರಪುತ್ರಿ ಇವಳು. ಕಾಲೇಜಿನ ತರಗತಿಗಳನ್ನು ಬಹಿಷ್ಕರಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಈಕೆ ಕರೆ ಕೊಟ್ಟರೆ ಸಾಕು, ಸಾವಿರಾರು ವಿದ್ಯಾರ್ಥಿಗಳು ಒಮ್ಮೆಲೆ ಬಂದು ಜಮಾಯಿಸಿ ಬಿಡುತ್ತಿದ್ದರು. ಅಂತಹ ಪಾದರಸದಂತಹ ಹೋರಾಟದ ಚೈತನ್ಯ ಇವಳದ್ದು. ಮನೆಯಲ್ಲಿ ಸ್ಥಿತಿವಂತರಾದರೂ ಇವಳು ಪ್ರೀತಿಸಿದ್ದು ಬ್ರಿಟಿಷರು ಹಗರಿರುಳು ಹುಡುಕಾಡುತ್ತಿದ್ದ ಅವನ ರುಂಡ ತಂದು ಕೊಟ್ಟವರಿಗೆ 5,000 ರೂಪಾಯಿ ಬಹುಮಾನ ಘೋಷಣೆಯಾದ ಭೂಗತ ನಿಸ್ವಾರ್ಥಿ ಸ್ವಾತಂತ್ರ್ಯ ಹೋರಾಟಗಾರ ಶಂಕರ್ ಕುರ್ತಕೋಟಿಯನ್ನು. ಶಕುಂತಲಾ ತನ್ನ ಪ್ರೇಮ ನಿವೇದನೆಯನ್ನು ಶಂಕರ್ನಲ್ಲಿ ಸಲ್ಲಿಸಿದಾಗ ಶಂಕರ್ ನಿರಾಕರಿಸಿದರು. ಸಮಾಧಾನಗೊಳ್ಳದೆ ಆಕೆಗೆ ಕಾರಣ ತಿಳಿಯಲು ಹಠ ಹಿಡಿದು ಕೂತಾಗ ಆತ ಸೌಮ್ಯವಾಗಿ ಉತ್ತರಿಸಿದ. ನೋಡು ಶಕುಂತಲಾ, ನಾನೊಬ್ಬ ಬ್ರಿಟಿಷರು ಹುಡುಕುತ್ತಿದ್ದ ಕೈದಿ. ನನ್ನ ರುಂಡದ ಮೇಲೆ 5,000 ರೂಪಾಯಿ ಬಹುಮಾನ ಘೋಷಿಸಲಾಗಿದೆ. ನಾನು ಎಂದು ಬ್ರಿಟಿಷರ ಕೈ ಸೇರುತ್ತೇನೋ ಅಂದೇ ನನ್ನನ್ನು ಗಲ್ಲಿಗೇರಿಸುತ್ತಾರೆ. ನೀನಿನ್ನೂ ಚಿಕ್ಕವಳು, ಒಳ್ಳೆಯ ಹುಡುಗನನ್ನು ಆಯ್ಕೆ ಮಾಡಿಕೋ, ಕ್ಷಮಿಸಿಬಿಡು ಎಂದು ಹೊರಟಿ ಹೋದನು. ಪ್ರತಿಯಾಗಿ ಶಕುಂತಲಾ ನಗುತ್ತಾ ಉತ್ತರಿಸುತ್ತಾಳೆ, ನೀನು ಬ್ರಿಟಿಷರಿಗೆ ಬೇಕಾದ ಕೈದಿ ಇರಬಹುದು, ಆದರೆ ನನ್ನ ಅಂತರಾತ್ಮ ಒಪ್ಪಿದ ವೀರ. ಪ್ರಾಣ ಇರುವವರೆಗೂ ನಿನ್ನೊಡನೆ ಭಾರತ ಮಾತೆಯನ್ನು ಬಂಧ ಮುಕ್ತಗೊಳಿಸುವ ನಿನ್ನ ಹೋರಾಟದ ಜೊತೆ ಕೇವಲ ಪತ್ನಿಯಾಗಿಯಲ್ಲ, ನಿನ್ನ ಅನುಯಾಯಿಯಾಗಿ ನಾನಿರುವೆ. ಇಂದೋ ನಾಳೆಯೋ ಅಥವಾ ಮದುವೆಯಾದ ಮರುಕ್ಷಣವೋ ನೀನು ಗಲ್ಲಿಗೇರಿದರೆ ಹೆಮ್ಮೆಯಿಂದ ಹೇಳಿಕೊಳ್ಳುವೆ, ನಾನು ಸ್ವತಂತ್ರ ಹೋರಾಟಗಾರನ ವಿಧವಾ ವೀರಪತ್ನಿ ಎಂದು. ನಂತರ ಅವರ ವಿವಾಹವು ಒಂದು ಅಜ್ಞಾತ ಸ್ಥಳದಲ್ಲಿ ನಡೆಯುತ್ತದೆ. ಈ ನೈಜ ಕಥೆಯನ್ನು ಕೇಳಿದಾಗ ಅನ್ನಿಸಿರಬೇಕು, ಸ್ವಾತಂತ್ರ್ಯ ಸಿಕ್ಕಿರೋದಲ್ಲ, ತ್ಯಾಗ ಬಲಿದಾನ ಮೂಲಕ ಪಡೆದಿರೋದೆಂದು. ತ್ಯಾಗ, ಧೈರ್ಯ, ಶೌರ್ಯ ಮತ್ತು ದೂರದೃಷ್ಟಿತ್ವ ಇನ್ನೊಂದಕ್ಕೆ ಹೆಸರು ಭಗತ್ ಸಿಂಗ್. ಶೌರ್ಯ ಮತ್ತು ಸ್ಫೂರ್ತಿಯ ಸಂಕೇತವಾದ ಭಗತ್ ಸಿಂಗ್ ಬ್ರಿಟಿಷರ ಜನವಿರೋಧಿ ನೀತಿಗಳನ್ನು ವಿರೋಧಿಸಲು ಹಿಂದೂಸ್ತಾನ್ ಅಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ರಚಿಸಿಕೊಳ್ಳದಿದ್ದರೆ ಸಾರ್ವಜನಿಕ ಸುರಕ್ಷತಾ ಮತ್ತು ವ್ಯಾಪಾರ ವಿವಾದಗಳ ಮಸೂದೆಯನ್ನು ವಿರೋಧಿಸಿ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ಸ್ಫೋಟಿಸದಿದ್ದರೆ ತನ್ನ ಎಳೆಯ ವಯಸ್ಸಿನಲ್ಲೇ ಸಾವನ್ನು ಆಲಂಘಿಸಿಕೊಳ್ಳದಿದ್ದರೆ ಹೋರಾಟ ಆ ತೀವ್ರತೆಯನ್ನು ಪಡೆದುಕೊಂಡಿರುತ್ತಿರಲಿಲ್ಲ, ಇಂದು ನಾವು ಸ್ವಾತಂತ್ರ್ಯವಾಗಿ ಬದುಕಲು ಸಾಧ್ಯವಾಗುತ್ತಲೂ ಇರುತ್ತಿರಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿಯ 43 ಬಂಗಾಳಿ ರೆಜಿಮೆಂಟ್ನಲ್ಲಿ ಸೈನಿಕನಾಗಿ ನೇಮಕಗೊಂಡ ಮಂಗಲ್ ಪಾಂಡೆ ಸೈನ್ಯದಲ್ಲಾದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದೆ, ಧೂರ್ತ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹಲ್ಲೆ ಮಾಡದೆ ಸಂಬಳ ಪಡೆದು ಸುಮ್ಮನಿದ್ದರೆ ದೇಶಭಕ್ತಿಯ ಕಿಡಿಯಾಗಲಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಲಿ ನಡೆಯುತ್ತಲೇ ಇರಲಿಲ್ಲ. ಸ್ವಾತಂತ್ರ್ಯ ಪಡೆಯಲು ಹಿಂದೆ ನಡೆದ ಹಿಂಸೆ ಮತ್ತು ಕ್ರಾಂತಿಯ ಮಾರ್ಗವನ್ನು ನೆನೆಯುವ ಅಗತ್ಯವಿದೆ ಎಂದು ಭಾವಿಸಿ ತನ್ನ ಕಾಲೇಜು ದಿನಗಳಲ್ಲೇ ಕ್ರಾಂತಿಕಾರಿ ಧೋರಣೆಯೊಂದಿಗೆ ಸ್ವಾತಂತ್ರ್ಯದಲ್ಲಿ ನಂಬಿಕೆ ಇಟ್ಟು ತನ್ನ ಜೊತೆ
ಆಜಾದ್ ಎಂಬ ಶಬ್ದ ಸೇರಿಸಿಕೊಂಡ ಚಂದ್ರಶೇಖರ್ ಆಜಾದ್ ಹಲವು ವರ್ಷಗಳವರೆಗೆ ಹೋರಾಡಿ ಬ್ರಿಟಿಷರಿಗೆ ಸಿಗಬಾರದೆಂದು

0: ತಾನೇ ಗುಂಡು ಹಾರಿಸಿಕೊಂಡು ಹುತಾತ್ಮನಾದ ಚಂದ್ರಶೇಖರ್ ಆಜಾದ್ ಸ್ವತಂತ್ರ ಹೋರಾಟದ ಅಂಕಣಕ್ಕೆ ಇಳಿಯದಿದ್ದರೆ ಆ ಹೋರಾಟದ ಗತಿ ತೀವ್ರತೆಯ ಕಾಣಲು ಸಾಧ್ಯವಿತ್ತೆ? ಖಂಡಿತ ಇಲ್ಲ. ಇವೆಲ್ಲ ಕೆಲವೇ ಕೆಲವು ನಿದರ್ಶನಗಳು. ಸ್ವಾತಂತ್ರ್ಯದ ಹೋರಾಟದ ಹಾದಿಯಲ್ಲಿ ಇಂತಹ ಸಾವಿರಾರು ಪ್ರಾಣತ್ಯಾಗ, ಜೀವನ ಪರಿತ್ಯಾಗ, ಇಂತಹ ನೈಜ ಕಥೆಗಳು ನಮ್ಮ ಮುಂದಿವೆ. ಇನ್ನಾದರೂ ನಮ್ಮ ಹಿರಿಯರು ತಮ್ಮ ವೈಯಕ್ತಿಕ ಜೀವನವನ್ನು, ಸಾಂಸಾರಿಕ ಸುಖವನ್ನು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಆ ಯಶೋಗಾಥೆಗಳನ್ನು ನೆನೆದು ನಡೆಯೋಣ. ತಾಂಡವಾಡುತ್ತಿರುವ ಭ್ರಷ್ಟಾಚಾರಕ್ಕೆ ತಿಲಾಂಜಲಿ ಹಾಡೋಣ. ದೇಶದ ಭದ್ರತೆಗೆ ಕಂಟಕಪ್ರಾಯವಾದ ಭಯೋತ್ಪಾದನೆಯನ್ನು ಬುಡಸಮೇತ ಕಿತ್ತು ಹಾಕೋಣ. ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ಆರ್ಥಿಕತೆಯಲ್ಲಿ ಮುನ್ನಡೆ ಸಾಧಿಸೋಣ. ಸ್ವಾರ್ಥ, ಲಾಲಸ್ಯ, ಲೋಭಿತನ, ಧನದಾಹವನ್ನು ಮರೆತು ದೇಶದ ಒಳಿತಿಗಾಗಿ ಕಿಂತಿತ್ತು ಸೇವೆಯನ್ನು ಮಾಡೋಣ. ಜಾತಿ, ಧರ್ಮ, ಶ್ರೀಮಂತ, ಬಡವ ಎಂಬ ಭೇದ ಭಾವ ಮರೆತು ಒಟ್ಟಿಗೆ ಬಾಳುವ ಐಕ್ಯತೆಯ ಮಂತ್ರದೊಂದಿಗೆ ಬದುಕು ಸಾಗಿಸೋಣ. ಜನವರಿಯಲ್ಲೇನೋ, ಆಗಸ್ಟ್ ತಿಂಗಳಲ್ಲೇನೋ ತ್ರಿವರ್ಣ ಧ್ವಜ ಹಿಡಿದು ದೇಶಪ್ರೇಮವನ್ನು ಪ್ರದರ್ಶಿಸುವ ದೇಶಭಕ್ತರಾಗದೆ ದೇಶಪ್ರೇಮವನ್ನು ಮೈಗೂಡಿಸಿಕೊಳ್ಳೋಣ. ನೈಜ ಭಾರತೀಯರಾಗೋಣ. ಭಾರತ ಮಾತೆಯ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಭಾರತ ಮಾತೆಗೆ ಜೈ ಹೇಳೋಣ.
1: ಸ್ವಾತಂತ್ರ್ಯ ಹೋರಾಟದ ನೆನಪುಗಳು ಈ ಕುರಿತು ಮಾತನಾಡಿದವರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ಎಸ್ ನಾರಾಯಣವರ ಸಾಹಿತ್ಯದಲ್ಲಿ ಮನೋಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಚೆಲುವಿನ ಚಿತ್ತಾರ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ

ಅಜನೇಶ್ ಲೋಕನಾಥ್ ಅವರ ರಾಗ ಸಂಯೋಜನೆಯಲ್ಲಿ ಕೇಳಿ. ಕಾರ್ತಿಕ್ ಅವರ ಧ್ವನಿಯಲ್ಲಿರುವ ಬೈ ಟು ಲವ್ ಚಿತ್ರದ ಗೀತೆಯನ್ನು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಫೇರ್ ಆ್ಯಂಡ್ ಲವ್ಲಿ ಚಿತ್ರದ ಗೀತೆಯನ್ನು ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆ ಇದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ನರೇಶ್ ಅಯ್ಯರವರ ಧ್ವನಿಯಲ್ಲಿ ಪಹಲ್ವಾನ್ ಚಿತ್ರದ ಗೀತೆಯನ್ನು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ.

ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಕಾಂತಾರ ಚಿತ್ರದ ಗೀತೆಯನ್ನು ಪ್ರಮೋದ್ ಮಾರವಂತಿ ಅವರ ಸಾಹಿತ್ಯಕ್ಕೆ ಅಜನೇಶ್ ಲೋಕನಾಥ್ ಅವರ ರಾಗ ಸಂಯೋಜನೆ ಇದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ. ಕೆ ಕಲ್ಯಾಣವರ ಸಾಹಿತ್ಯದಲ್ಲಿ ಮಣಿಶರ್ಮಾ ಅವರ ರಾಗ ಸಂಯೋಜನೆಯಲ್ಲಿ ನಿನ್ನಿಂದಲೇ ಚಿತ್ರದ ಗೀತೆಯನ್ನು ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30 ಆಗಿ 30 ನಿಮಿಷಗಳು.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ದೇವದುರ್ಗ ತಾಲೂಕಿನ ಅಡಕಲಗುಡ್ಡ ಗ್ರಾಮದ ತಿಮ್ಮಪ್ಪ, ಹನುಮಂತ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು.

ಸತ್ಯ ಇಲ್ಲದ ಪೂಜೆ ಸಾವಿರ ವರಿಸ ಮಾಡಿದರೇನು ಫಲವಯ್ಯ, ಸತ್ಯ ಇಲ್ಲದ ಪೂಜೆ ಸಾವಿರ ವರಿಸ ಮಾಡಿದರೇನು ಫಲವಯ್ಯ, ನಿತ್ಯ ಇಲ್ಲದ ಪೂಜೆ ಎಷ್ಟು ಕಾಲ ಮಾಡಿದರೇನು ಫಲವಯ್ಯ, ಇದು ಸಹಜವಲ್ಲ ಸಮೂತವಲ್ಲ ಇದು ನಿಜವಲ್ಲ, ನಮ್ಮನ್ನು ನಾವೇ ವಿಚಾರ ಮಾಡಿಕೊಳ್ಳಲ ಹರಿಹರಯ್ಯ, ನಮ್ಮಂತ ಏಸಿ ಡಂಬಕರಿಗೆ ಶಿವನು ಸಾಕ್ಷಿಯಾಗಿ ಒಲಿ ಒಲಿ ಅಂದರೆ ಯಾಗ ಒಲಿಯುವನು ಚೇಚಿ ಅಂದ ನಮ್ಮ ಕೂಡಲ ಸಂಗಮ.

0: శివశి అంబజనమ పార్వతి పతిర మాలే గురు పంచాక్షరి మహారాజు అంబామాత.
1: ಇದುವರೆಗೆ ದೇವದುರ್ಗ ತಾಲೂಕಿನ ಅಡಕಲಗುಡ್ಡ ಗ್ರಾಮದ ತಿಮ್ಮಪ್ಪ, ಹನುಮಂತ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಇನ್ನು ಮುಂದೆ ಸಮಾಚಾರ ಸಂಧ್ಯಾ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯಲ್ಲಿರುವ ಭಾವಗೀತೆಗೆ ಧ್ವನಿ ನೀಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಅವರು.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯಲ್ಲಿರುವ ಭಾವಗೀತೆಗೆ ಧ್ವನಿ ನೀಡಿದ್ದಾರೆ ಸಿ ಅಶ್ವಥ್ ಅವರು.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ನಾಟಕವನ್ನು ಕೇಳುವಿರಿ.

0: ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್. ನಿರ್ದೇಶನ ಜಿ ಶಾಂತಕುಮಾರ್. ಕೇಳಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ.

0: ಮಗಳೇ ದುರ್ಗಾವತಿ, ನಮ್ಮ ಸುಖದ ಬದುಕಿನ ಮೇಲೆ ವಿಧಿಯ ಕಣ್ಣು ಬಿದ್ದಿತ್ತು. ನನ್ನ ಮಗ ದಲ್ಪಚ್ಯಾನನ್ನು ಕಸಿದುಕೊಂಡಿತು. ಗಡಾಕಟಂಗ ಸಾಮ್ರಾಜ್ಯ ಶಾಂತಿಯಿಂದ ಇತ್ತು. ಪ್ರಜೆಗಳು ಸುಖ ಶಾಂತಿಯಿಂದ ನೆಮ್ಮದಿಯಿಂದಿದ್ದರು. ಆದರೆ ಈಗ ಈ ದುರಂತ ಸಂಭವಿಸಿದೆ.
1: ರಾಜಮಾತೆಯವರೇ, ರಾಣಿ ಸಾಹೇಬರೇ, ತಾವು ಸಮಾಧಾನ ಮಾಡಿಕೊಳ್ಳಿ.
0: ರಾಜಪುರೋಹಿತರೆ, ರಾಜಮಾತೆಯಲ್ಲ, ಮಗನನ್ನು ಕಳೆದುಕೊಂಡ ತಾಯಿ ಅಳುತ್ತಿದ್ದಾಳೆ. ಇವಳು ರಾಣಿಯಲ್ಲ, ತನ್ನ ಗಂಡನನ್ನು ಕಳೆದುಕೊಂಡ ಪತ್ನಿ ಅಳುತ್ತಿದ್ದಾಳೆ. ಇಂದು ಒಂದು ದಿನವಾದರೂ ಆಕೆ ಮನಪೂರ್ತಿ ಅಳಲು ಬಿಡಿ ರಾಜಪುರೋಹಿತರೇ.
1: ಮಹಾರಾಣಿ, ದೇವರ ವಿಧಿಯನ್ನು ಯಾರೂ ಬದಲಾಯಿಸಲಾರರು. ಆದರೆ ಇದು ಶೋಕ ಪಡುವ ಸಮಯ ಅಲ್ಲ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ರಾಜ್ಯದ ಗೌರವ ಮತ್ತು ರಕ್ಷಣೆಯ ಮುಂದೆ ರಾಜಕುಟುಂಬದ ವೈಯಕ್ತಿಕ ದುಃಖ ಅತ್ಯಲ್ಪವಾದದ್ದು. ಗಡಾರಾಜ್ಯದ ಸುತ್ತಲೂ ಬರೀ ಶತ್ರುಗಳೇ ತುಂಬಿದ್ದಾರೆ. ಈಗ ನಾವು ದುರ್ಬಲರಾದರೆ ಗೊಂಡವಾನ ಸಾಮ್ರಾಜ್ಯವನ್ನು ಪರಾಧೀನವಾಗಿಸಲು ಹೆಚ್ಚು ಸಮಯ ಬೇಕಾಗಿಲ್ಲ.
2: ರಾಜಮಾತೆಯವರೇ, ಕ್ಷಮಿಸಬೇಕು. ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಸುದ್ದಿ ಹರಡುತ್ತಿದೆ. ಮಹಾರಾಣಿ ದುರ್ಗಾವತಿಯವರು ಮಹಾರಾಜನೊಂದಿಗೆ ಸತಿ ಆಗಲಿದ್ದಾರೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ.
0: ಏನು? ಅದು ಎಂದಿಗೂ ನಡೆಯುವುದಿಲ್ಲ.
3: ಇಲ್ಲ, ನಾನು ಸತಿ ಆಗುವುದಿಲ್ಲ. ನನ್ನ ಪತಿಯನ್ನು ನಾನು ಮನಸ್ಸಿನಿಂದಲೂ ಪ್ರೀತಿಯಿಂದಲೂ ಸ್ವೀಕರಿಸಿದ್ದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಅಪೂರ್ಣ ಕನಸುಗಳನ್ನು ನನಸು ಮಾಡುವ ಹೊಣೆಗಾರಿಕೆ ಈಗ ನನ್ನದಾಗಿದೆ. ತಾಯಿ ದುರ್ಗೆ ಕೊಟ್ಟಿರುವ ಈ ಅಮೂಲ್ಯ ಜೀವನವನ್ನು ವ್ಯರ್ಥ ಮಾಡಲು ನಾನು ತಯಾರಿಲ್ಲ. ಇಂದಿನಿಂದ ನನ್ನ ಪ್ರತಿಯೊಂದು ಉಸಿರೂ ಕೂಡ ನನ್ನ ಮಾತೃಭೂಮಿಯ ರಕ್ಷಣೆ ಹಾಗೂ ಗೌರವ ಕಾಪಾಡಲು ಮೀಸಲಾಗಿರುತ್ತದೆ.
0: ಏನಾಯಿತು ದಿವಾನ್ ಆಧಾರ್ ಸಿಂಗ್?
4: ರಾಜಮಾತೆಯವರೇ, ಮಾಲ್ವಾದ ಸುಲ್ತಾನ್ ಬಾಜ್ ಬಹದ್ದೂರ್ ಖಾನ್ ನಮ್ಮ ರಾಜ್ಯದ ಮೇಲೆ ದಾಳಿ ನಡೆಸಿದ್ದಾನೆ.
0: ಏನು? ಅವನ ತಂದೆ ಶೂಜಾತ್ ಖಾನ್ ಸತ್ತು ಇನ್ನು ಕೆಲವೇ ದಿನಗಳಾಗಿವೆಯಷ್ಟೇ. ಅದಾಗಲೇ ಅವನ ಕಣ್ಣು ನಮ್ಮ ರಾಜ್ಯದ ಮೇಲೆ ಬಿದ್ದಿತ್ತೆ. ಎದ್ದು ನಿಲ್ಲು ಮಗಳೇ, ಇನ್ನು ನೀನು ದಲ್ಪಚ್ಯಾನ ವಿಧುವೆಯಷ್ಟೇ ಅಲ್ಲ, ಗಡಾ ರಾಜ್ಯದ ಮಹಾರಾಣಿ.
3: ಆಧಾರ್ ಸಿಂಗ್, ಬಾಜ್ ಬಹದ್ದೂರನ ಪ್ರತಿಯೊಂದು ಕಲ್ಲಿಗೂ ನಾವು ಬಂಡೆಯಿಂದ ಉತ್ತರ ಕೊಡುತ್ತೇವೆ. ತಕ್ಷಣ ಸೇನೆಯನ್ನು ಸನ್ನದ್ಧಗೊಳಿಸಿ. ಈ ಯುದ್ಧದಲ್ಲಿ ನಾನೇ ಸ್ವತಃ ಸೇನೆಯನ್ನು ಮುನ್ನಡೆಸುತ್ತೇನೆ.
4: ನಿಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿ.

0: ಮಗಳೇ ದುರ್ಗಾವತಿ, ಬಾಜ್ ಬಹದ್ದೂರನನ್ನು ಬಂಧಿಸಿದ ನಂತರ ಏಕೆ ಬಿಡುಗಡೆಗೊಳಿಸಿದೆ? ಅವನು ಮತ್ತೆ ಮುಂದೊಂದು ದಿನ ದ್ರೋಹ ಬಗೆದರೆ?
1: ರಾಜಮಾತೆ, ಶತ್ರುವನ್ನು ಸೋಲಿಸುವುದು ನಮ್ಮ ಕರ್ತವ್ಯ, ಸೋತವನಿಗೆ ಕ್ಷಮೆ ನೀಡುವುದು ನಮ್ಮ ಧರ್ಮ. ಅವನು ತನ್ನ ಮಾತು ತಪ್ಪಿ ಮತ್ತೆ ದ್ರೋಹ ಬಗೆದರೆ ಅವನಿಗೆ ತಕ್ಕ ಉತ್ತರ ನೀಡುವುದು ಕೂಡ ನಮಗೆ ತಿಳಿದಿದೆ.
0: ದಿವಾನ್ ಆಧಾರ್ ಸಿಂಗ್,
2: ರಾಜಮಾತೆ,
0: ರಾಣಿ ಸತಿಯಾಗಲಿದ್ದಾರೆ ಎಂಬ ಸುಳ್ಳು ಸುದ್ದಿಯನ್ನು ಯಾರು ಹಬ್ಬಿಸಿದರು ಎಂಬುದೇನಾದರೂ ಗೊತ್ತಾಯಿತೆ? ಏಕೆ ಮೌನವಾಗಿದ್ದೀರಿ?
2: ಕ್ಷಮಿಸಿ ರಾಜಮಾತೆ, ಆ ಸಂಚಿನ ಹಿಂದೆ ಕುಮಾರ ಚಂದ್ರಶಃ ಇದ್ದರು.
0: ಹೌದಾ? ಅಣ್ಣನ ಮರಣದ ನಂತರ ಅವನ ಮನಸ್ಸಿನ ದುರುದ್ದೇಶ ಈಗ ಸ್ಪಷ್ಟವಾಗಿ ತಿಳಿಯಿತು. ಅವನ ಆಸೆ ಎಂದೆಂದಿಗೂ ನೆರವೇರುವುದಿಲ್ಲ. ದಿವಾನರೇ, ನಾವು ಎಚ್ಚರಿಕೆಯಿಂದಿರಬೇಕು. ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕದ ಸಮಯದಲ್ಲಿ ಚಂದ್ರಶಃ ಯಾವುದಾದರೂ ಕುತಂತ್ರ ಮಾಡಿದರೆ ತಕ್ಷಣ ಅವನನ್ನು ಬಂಧಿಸಿ.
2: ತಮ್ಮ ಆದೇಶದಂತೆಯೇ ಆಗಲಿ ರಾಜಮಾತೆಯವರೇ.

0: ರಾಜಕುಮಾರ ವೀರನಾರಾಯಣರಿಗೆ
1: ಜಯವಾಗಲಿ.
2: ಮಹಾರಾಣಿಯವರೇ, ಈಗ ರಾಜಕುಮಾರರಿಗೆ ರಾಜಕಿರೀಟವನ್ನು ತೊಡಿಸಿ.
3: ನಿಲ್ಲಿಸಿ, ನಿಲ್ಲಿಸಿ ಇದನ್ನ. ಮಹಾರಾಜ ದಲ್ಪಚ್ಚ ಅವರ ನಂತರ ಈ ಸಿಂಹಾಸನದ ಹಕ್ಕುದಾರ ನಾನು. ನಾನು ಅವರ ತಮ್ಮ ಚಂದ್ರಶಾ. ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಹಕ್ಕು ನನಗಷ್ಟೇ, ನನಗಷ್ಟೇ ಇರುವುದು. ವೀರನಾರಾಯಣ ಇನ್ನೂ ಬಾಲಕ, ದುರ್ಬಲ. ರಾಜ್ಯವನ್ನು ನಡೆಸುವ ಸಾಮರ್ಥ್ಯ ಅವನಿಗಿಲ್ಲ.
4: ಇಲ್ಲ ಚಂದ್ರಶಾ, ಗೊಂಡವಾನದ ರಾಜನಾಗುವುದು ವೀರನಾರಾಯಣನೇ.
3: ಹಾಗಾದರೆ ಈ ರಾಜ್ಯವನ್ನು ನಡೆಸುವುದು ಯಾರು? ಶತ್ರುಗಳೊಂದಿಗೆ ಹೋರಾಡಿ ರಾಜ್ಯವನ್ನು ರಕ್ಷಿಸುವರು ಯಾರು ಅಮ್ಮ?
4: ನನ್ನನ್ನು ಅಮ್ಮ ಎಂದು ಕರೆಯಬೇಡ, ರಾಜಮಾತೆ ಎಂದು ಸಂಬೋಧಿಸು. ರಾಜ್ಯದ ಆಡಳಿತವನ್ನು ಮಹಾರಾಣಿ ದುರ್ಗಾವತಿ ನೋಡಿಕೊಳ್ಳುತ್ತಾರೆ. ಅವರಿಗೆ ಸಂಪೂರ್ಣ ಸಾಮರ್ಥ್ಯವಿದೆ. ನೀನು ಸುಖಭೋಗಗಳಲ್ಲಿ ತಲ್ಲೀನನಾಗಿದ್ದಾಗ ಅವರು ಬಾಜ್ ಬಹದ್ದೂರನನ್ನು ಯುದ್ಧದಲ್ಲಿ ಮಣಿಸಿದ್ದಾರೆ. ರಾಜ್ಯದಲ್ಲಿ ಕೋಟೆಗಳು, ಕೆರೆಗಳು ಹಾಗೂ ಜನಪಯೋಗಿ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
3: ಅದು ಏನೇ ಇರಲಿ, ಒಬ್ಬ ಮಹಿಳೆ ಯುದ್ಧ ಭೂಮಿಗೆ ಇಳಿಯುವುದು ನಮ್ಮ ಸಂಪ್ರದಾಯ ಅಲ್ಲ. ವಿಧವೆಯಾದ ಬಳಿಕ ಅವರು ಅರಮನೆಯ ಒಳಗೆ ಪರದೆಯ ಹಿಂದೆ ಇರಬೇಕು.
5: ಇಲ್ಲ ಚಂದ್ರ, ನಾನು ಪರದೆಯ ಹಿಂದೆ ಇರುವುದಿಲ್ಲ. ಅರಮನೆಯ ದರ್ಬಾರಿನಲ್ಲಿ ಪರದೆ ಇಲ್ಲದೆ ಕುಳಿತುಕೊಳ್ಳುತ್ತೇನೆ. ಅಗತ್ಯ ಬಂದರೆ ಪುರುಷ ವೇಷ ಧರಿಸುತ್ತೇನೆ. ಯುದ್ಧ ಬಂದರೆ ಇದುವರೆಗೂ ಇದ್ದಂತೆಯೇ ಮುಂದೆಯೂ ಸ್ವತಃ ಯುದ್ಧ ಭೂಮಿಯಲ್ಲಿ ನಿಂತು ಸೇನೆಯನ್ನು ಮುನ್ನಡೆಸುತ್ತೇನೆ. ಇನ್ನು ನಾನು ಕೇವಲ ನಿನ್ನ ಅತ್ತಿಗೆ ಅಲ್ಲ, ನಾನು ಗೊಂಡವಾನದ ಮಹಾರಾಣಿ ದುರ್ಗಾವತಿ. ದೊಡ್ಡ ಜವಾಬ್ದಾರಿಗಳನ್ನು ಹೊರುವ ಸಂದರ್ಭ ಬಂದಾಗ ಸಣ್ಣ ಸಣ್ಣ ಸಂಪ್ರದಾಯಗಳು ಮುರಿಯಲೇಬೇಕು.
3: ನಾನು ಇದನ್ನೆಲ್ಲ ಸಹಿಸುವುದಿಲ್ಲ. ನಾನು ಮಹಾರಾಜ ಸಂಗ್ರಾಮ್ ಶಾ ಅವರ ಪುತ್ರ.
5: ಅದನ್ನು ನಾನು ಮರೆತಿಲ್ಲ, ನೀವು ಸಹ ಮರೆಯಬೇಡಿ. ನಾನು ಸಹ ಮಹಾರಾಜ ಸಂಗ್ರಾಮ್ ಶಾ ಅವರ ಸೊಸೆ ಮತ್ತು ಚಂದೇಲ ವಂಶದ ರಾಜ ಕೀರ್ತಿ ಸಿಂಗ್ ಅವರ ಪುತ್ರಿ.
3: ರಾಜಮಾತೆ, ನೀವು ನನ್ನನ್ನು ಈ ಗದ್ದುಗೆ ಮೇಲೆ ಕೂರಿಸದಿದ್ದರೆ ಸೇನೆಯೊಳಗೆ ದಂಗೆ ಉಂಟಾಗಬಹುದು. ನೆನಪಿರಲಿ, ಅದಕ್ಕೆ ನೀವು ನನ್ನನ್ನು ಹೊಣೆ ಮಾಡಬಾರದು.
4: ದಂಗೆ? ಯಾರು ದಂಗೆ ಮಾಡುತ್ತಾರೆ? ನಾನು ನೋಡುತ್ತೇನೆ. ದಿವಾನ್ ಆಧಾರ್ ಸಿಂಗ್.
6: ಕುಮಾರ ಚಂದ್ರಶಃ, ಮಹಾರಾಜ ದಲ್ಪತ್ ಶಹ ಅವರ ನಿಧನದ ನಂತರ ರಾಜಮಾತೆಯವರ ಆದೇಶ ಪಾಲಿಸುವುದು ಗೊಂಡವಾನದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ರಾಜ್ಯದ ಹಿತವನ್ನು ಗಮನದಲ್ಲಿರಿಸಿ ಮಹಾರಾಣಿ ದುರ್ಗಾವತಿಯವರೇ ಆಡಳಿತ ನಡೆಸಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರವನ್ನು ವಿರೋಧಿಸುವವರು ಗೊಂಡವಾನ ಸಾಮ್ರಾಜ್ಯದ ಶತ್ರುಗಳೆಂದು ಪರಿಗಣಿಸಲ್ಪಡುತ್ತಾರೆ.
3: ಆಧಾರ್ ಸಿಂಗ್,
6: ಸೈನಿಕರೇ, ಕುಮಾರ ಚಂದ್ರಶಃ ಮತ್ತು ಅವರ ಅನುಯಾಯಿಗಳನ್ನು ಕೂಡಲೇ ಬಂಧಿಸಿ.
3: ಆಧಾರ್ ಸಿಂಗ್, ನಿನ್ನ ನಾಲಿಗೆಯನ್ನು ಬಿಗಿಹಿಡಿದು ಮಾತಾಡು.
5: ಕುಮಾರ ಚಂದ್ರಶಃ, ನನ್ನನ್ನು ಸತಿಗೇರಿಸಲಾಗುತ್ತದೆ ಎಂಬ ಸುಳ್ಳು ವದಂತಿಯನ್ನು ಹರಡಿ ನೀವು ರಾಜ್ಯವನ್ನು ನಾಯಕತ್ವವಿಲ್ಲದಂತೆ ಮಾಡಲು ಯತ್ನಿಸಿದ್ದೀರಿ. ಇಂದು ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸಿ ರಾಜಮಾತೆಯ ಆದೇಶವನ್ನು ಉಲ್ಲಂಘಿಸಿದ್ದೀರಿ.
3: ಅದಕ್ಕೆ
5: ಇಂತಹ ಅಪರಾಧಗಳಿಗೆ ಬೇರೆ ಯಾರಾದರೂ ಕಾರಣರಾಗಿದ್ದರೆ ಮರಣ ದಂಡನೆ ವಿಧಿಸಲಾಗುತ್ತಿತ್ತು.
3: ಏನಂದೆ?
5: ಆದರೆ ನೀವು ಗೊಂಡವಾನ ರಾಜವಂಶದ ಸದಸ್ಯರಾಗಿರುವುದರಿಂದ ನಿಮಗೆ ಗಡೀಪಾರ್ ಶಿಕ್ಷೆ ಮಾತ್ರ ವಿಧಿಸಲಾಗುತ್ತಿದೆ. ಇಂದಿನಿಂದ ನೀವು ಗೊಂಡವಾನದ ಗಡಿಯನ್ನು ದಾಟಿ ಒಳಗೆ ಕಾಲಿಡಬಾರದು ಎಂದು ವಿಧಿಸಲಾಗುತ್ತದೆ. ಒಂದು ವೇಳೆ ನೀವು ಪ್ರವೇಶ ಮಾಡಿದರೆ ಯಾವುದೇ ಸಾಮಾನ್ಯ ದೇಶದ್ರೋಹಿಗೆ ನೀಡುವ ಶಿಕ್ಷೆಯನ್ನೇ ನಿಮಗೂ ನೀಡಲಾಗುತ್ತದೆ.
3: ಇದನ್ನು ನಾನು ಒಪ್ಪುವುದಿಲ್ಲ.
5: ಸೈನಿಕರೇ,
3: ನಾನಿದನ್ನು ಒಪ್ಪುವುದಿಲ್ಲ.
5: ಸೈನಿಕರೇ, ರಾಜ್ಯದ ಗಡಿ ಆಚೆಯವರೆಗೂ
3: ಒಪ್ಪುವುದಿಲ್ಲ.
5: ಗೌರವದಿಂದಲೇ ಕರೆದೊಯ್ಯಿರಿ.

0: ಅವರ ಶೌರ್ಯ ಮತ್ತು ಉದಾರತೆಯ ಬಗ್ಗೆ ಚರ್ಚೆಯಾಗುತ್ತಿದೆ.
1: ಶೌರ್ಯ ಉದಾರತೆ, ಬೇರ್ಬಾಲ್, ಬೇರೆಯವರ ಶೌರ್ಯದ ಮತ್ತು ಮಹತ್ವದ ಕಥೆಗಳನ್ನು ಕೇಳುವ ಅಗತ್ಯ ನನಗಿಲ್ಲ. ಗೊಂಡವಾನವನ್ನು ನಮ್ಮ ಸಾಮ್ರಾಜ್ಯದ ಅಧೀನಕ್ಕೆ ತರುವುದು ನನ್ನ ಈಗಿನ ಅಗತ್ಯ ತುರ್ತು.
0: ಜಹಾಪನ, ಗೊಂಡವಾನ ಒಂದು ಚಿಕ್ಕ ಮತ್ತು ಶಾಂತಿಯುತ ರಾಜ್ಯ. ಅದು ನಮಗೆ ಯಾವ ರೀತಿಯಲ್ಲೂ ಅಪಾಯವಲ್ಲ.
1: ಅಪಾಯ ಗಡಿಗಳಿಂದ ಅಲ್ಲ ಬೀರ್ಬಲ್, ಅಪಾಯ ಇತಿಹಾಸದಿಂದ. ಮುಂದಿನ ಪೀಳಿಗೆ ನನ್ನನ್ನು ಅಕ್ಬರ್ ಮಹಾಶಯ ಎಂದು ಕರೆಯಬೇಕೆಂದಾದರೆ ತಲೆ ಎತ್ತಿ ನಿಲ್ಲುವ ಪ್ರತಿಯೊಬ್ಬ ರಾಜನನ್ನು ತಲೆ ಬಾಗಿಸಲೇಬೇಕು.
0: ಜಹಾಪನ, ಆದರೆ ಹಾಗಾದರೆ ತಮ್ಮ ಅಧೀನತೆಯನ್ನು ಒಪ್ಪದ ರಾಜರಿಗೆ ಏನು ಮಾಡುತ್ತೀರಿ?
1: ಮಣ್ಣಿನಲ್ಲಿ ಮಣ್ಣಾಗಿಸುತ್ತೇನೆ ಅವರನ್ನು, ಅವರ ಹೆಸರನ್ನು.

0: ಮಹಾರಾಣಿಯವರೇ, ಮೊಘಲ್ ಚಕ್ರವರ್ತಿ ಅಕ್ಬರ್ನ ದೂತನೊಬ್ಬ ತನ್ನ ಸಂದೇಶದೊಂದಿಗೆ ಆಗಮಿಸಿದ್ದಾನೆ.
1: ಮೊಘಲ್ ಚಕ್ರವರ್ತಿಯ ದೂತನೇ? ಅವನನ್ನು ಗೌರವದಿಂದ ಒಳಗೆ ಕರೆ ತನ್ನಿ.
2: ಮಹಾರಾಣಿ ಸಾಹೇಬ, ಹಿಂದೂಸ್ತಾನದ ಸಾಮ್ರಾಟ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅವರು ತಮಗಾಗಿ ಈ ವಿಶೇಷ ಉಡುಗೊರೆಯನ್ನು ಕಳುಹಿಸಿದ್ದಾರೆ. ಅವರ ಆದೇಶವೇನೆಂದರೆ, ನಿಮ್ಮ ಅಪೂರ್ವವಾದ ಯುದ್ಧದ ಆನೆ ಸರ್ಮನ್ ಹಾಗೂ ನಿಮ್ಮ ಪ್ರಧಾನ ಸಲಹೆಗಾರ ದಿವಾನ್ ಆಧಾರ್ ಸಿಂಗ್ ಅವರನ್ನು ದೆಹಲಿ ದರ್ಬಾರಿಗೆ ಕಳುಹಿಸಬೇಕು ಎಂಬುದು.
1: ಆದೇಶ? ಈ ತಟ್ಟೆಯಲ್ಲಿರುವ ಉಡುಗೊರೆ ಏನು?
2: ಮಹಾರಾಣಿಯವರೇ, ಇದು ಶುದ್ಧ ಚಿನ್ನದಿಂದ ಮಾಡಿಸಿದ ಪಂಜರ.
1: ಧೂತರೆ, ನೀವು ಅತಿಥಿಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ನಮ್ಮ ಉತ್ತರವನ್ನು ಪಡೆದು ನಂತರ ಹೋಗುವಿರಂತೆ.
2: ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಣಿ.
1: ಅಕ್ಬರ್ನ ಧೈರ್ಯ ನೋಡಿ ಆಧಾರ್ ಸಿಂಗ್. ನಮ್ಮ ಪ್ರೀತಿಯ ಯುದ್ಧದಾನೆ ಸರ್ಮನ್ ಮತ್ತೆ ನಮ್ಮ ವಿಶ್ವಾಸಾರ್ಹ ದಿವಾನರಾದ ನಿಮ್ಮನ್ನು ಕೇಳಲು ಅವನಿಗೆ ಹೇಗೆ ಮನಸ್ಸಾಯಿತು?
3: ಮಹಾರಾಣಿಯವರೇ, ದುರ್ಬಲ ರಾಜ್ಯಗಳನ್ನು ಹೆದರಿಸಲು ಅಕ್ಬರನು ಈ ಬಗೆಯ ತಂತ್ರಗಳನ್ನು ಬಳಸುತ್ತಾನೆ.
1: ಹೌದು, ಆ ಚಿನ್ನದ ಪಂಜರವನ್ನು ಕಳುಹಿಸುವ ಮೂಲಕ ನಮ್ಮನ್ನು ತನ್ನ ಅಧೀನಕ್ಕೆ ಒಪ್ಪಿಸಿಕೊಳ್ಳುವ ಸಂದೇಶವನ್ನು ನೀಡಿದ್ದಾನೆ. ಅವನು ನಮ್ಮನ್ನು ಚಿನ್ನದ ಪಂಜರದೊಳಗಿನ ಪಕ್ಷಿಯನ್ನಾಗಿ ಮಾಡಲು ಬಯಸುತ್ತಿದ್ದಾನೆ.
3: ನಿಜ ನಿಜ ಮಹಾರಾಣಿಯವರೇ.
1: ಆ ಮೊಘಲ್ ದೂತನನ್ನು ಮತ್ತೆ ಸಭೆಗೆ ಕರೆತನ್ನಿ.
3: ಅಪ್ಪಣೆ ಮಹಾರಾಣಿ.
2: ತಮ್ಮ ಆದೇಶ ಏನು ಮಹಾರಾಣಿ?
1: ನಿಮ್ಮ ಕಾರ್ಯ ಮುಗಿದಿದೆ. ನಿಮ್ಮ ಜಹಾಪನಾಗೆ ಹೇಳಿ, ಗೊಂಡವಾನ ಒಂದು ಸ್ವತಂತ್ರ ರಾಜ್ಯ. ನಾವು ಯಾರ ಗುಲಾಮರೂ ಅಲ್ಲ. ಅವರು ಕಳಿಸಿದ ಈ ಅಪರೂಪದ ಉಡುಗೊರೆಗೆ ನಾವು ಶೀಘ್ರದಲ್ಲೇ ಸಮರ್ಪಕ ಉತ್ತರ ಕಳುಹಿಸುತ್ತೇವೆ. ನೀವಿನ್ನು ಹೊರಡಬಹುದು.
2: ಹಾಗೆಯೇ ತಿಳಿಸುತ್ತೇನೆ ಮಹಾರಾಣಿ.
3: ಮಹಾರಾಣಿಯವರೇ, ನಾವು ಈಗ ಮೌನವಾಗಿದ್ದರೆ ಅದನ್ನು ನಮ್ಮ ಹೇಡಿತನ ಎಂದು ಭಾವಿಸುವರು.
4: ಅದು ಸರಿ, ಆದರೆ ಅವರಿಗೆ ಏನು ಉತ್ತರ ಕಳುಹಿಸಬೇಕು?
1: ಅವನು ನಮಗೆ ಚಿನ್ನದ ಪಂಜರ ಕಳುಹಿಸಿದ್ದಾನಲ್ಲವೇ, ನಾವು ಅವನಿಗೆ ಹತ್ತಿ ಬಡಿಯುವ ಪಿಂಜಾರಿಕೆಯನ್ನು ಕಳಿಸೋಣ. ಅವನಿಗೆ ತಿಳಿಸಿ, ಗೊಂಡವಾನದ ಮೇಲೆ ಕಣ್ಣು ಹಾಕುವುದನ್ನು ಬಿಟ್ಟು ಜೀವನ ಪೂರ್ತಿ ಹತ್ತಿ ಬಡಿಯುವುದನ್ನು ಕಲಿಯಲಿ ಎಂದು.
4: ಚಿನ್ನದಿಂದಲೇ ಮಾಡಿಸಬೇಕೆ?
1: ಹೌದು, ಅವನು ಕಳಿಸಿದ ತೂಕ ಎಷ್ಟಿದೆಯೋ ಅಷ್ಟೇ ತೂಕದ ಪಿಂಜಾರಿಕೆ ಜಲಾಲುದ್ದೀನನಿಗೆ ತಿಳಿಯಬೇಕು. ಗೊಂಡವಾನದ ಮಹಾರಾಣಿ ಯಾವ ಭಿಕ್ಷುಕಿಯೂ ಅಲ್ಲ, ಅವನ ಚಿನ್ನದ ಮುಂದೆ ತಲೆಬಾಗುವವಳಂತೂ ಖಂಡಿತ ಅಲ್ಲ ಅಂತ.
3: ಮಹಾರಾಣಿಯವರೇ, ಅನುಮತಿ ನೀಡಿದರೆ ನಾನೇ ಹೋಗಿ ಕೊಟ್ಟು ಬರುತ್ತೇನೆ.

0: ನೀವೇ ಹೋಗುವುದು ಸೂಕ್ತ. ಆ ಅಹಂಕಾರಿ ಚಕ್ರವರ್ತಿಗೆ ಈ ಪಿಂಜಾರಿಕೆಯ ನಿಜವಾದ ಅರ್ಥವನ್ನು ವಿವರವಾಗಿ ತಿಳಿಸಿ ಬನ್ನಿ. ತಕ್ಷಣ ಸಿದ್ಧತೆ ಆರಂಭಿಸಿ.
1: ತಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿಯವರೇ.
2: ಬಾದಾಬ್ ಬಾ ಮುಲಾಹಿಜಾ ಹೋಶಿಯಾರ್ ಹಿಂದೂಸ್ತಾನ ಸಾಮ್ರಾಟ ಜಿಲಾ ಇಲಾಹಿ ಜಿಲಾ ಸುಬಾನಿ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ದರ್ಬಾರಿಗೆ ಆಗಮಿಸುತ್ತಿದ್ದಾರೆ.
3: ಜಹಂಪನ ಅವರ ವೈಭವ ಸದಾ ವೃದ್ಧಿಯಾಗಲಿ. ಗೊಂಡಾವನ ರಾಜ್ಯದ ಪ್ರಧಾನಮಂತ್ರಿ ದಿವಾನ್ ಆಧಾರ್ ಸಿಂಗ್ ತಮ್ಮನ್ನು ಭೇಟಿಯಾಗಲು ಆಗಮಿಸಿದ್ದಾರೆ.
4: ಅವರನ್ನು ಒಳಗೆ ಕಳಿಸು.
1: ಜಹಾಂಪನ ಅವರಿಗೆ ನನ್ನ ನಮಸ್ಕಾರಗಳು.
4: ನೀನೇ ಏನು ಆಧಾರ್ ಸಿಂಗ್?
1: ಹೌದು ಜಹಾಂಪನ, ಒಂದು ಚಿಕ್ಕ ರಾಜ್ಯದ ಸಾಮಾನ್ಯ ಸೇವಕ.
4: ಚಿಕ್ಕ ರಾಜ್ಯ? ನಿನ್ನ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ.
1: ತಾವು ನಮ್ಮ ಮಹಾರಾಣಿಯವರಿಗೆ ಒಂದು ವಿಶೇಷ ಉಡುಗೊರೆ ಕಳಿಸಿದ್ದೀರಿ. ಅದಕ್ಕೆ ಪ್ರತಿಯಾಗಿ ಅವರು ತಮಗಾಗಿ ಒಂದು ವಿಶೇಷ ಕಾಣಿಕೆಯನ್ನು ಕಳಿಸಿದ್ದಾರೆ. ಸ್ವೀಕರಿಸಬೇಕು.
4: ಇದೇನಿದು
1: ಜಹಾಂಪನ? ಇದು ಪಿಂಜಾರಿಕೆ.
4: ಪಿಂಜಾರಿಕೆ?
1: ಹತ್ತಿಯನ್ನು ಬಡಿದು ನೂಲು ತಯಾರಿಸುವ ಮೊದಲು ಬಳಸುವ ಸಾಧನ.
4: ಓ, ಚಿನ್ನದ ಪಿಂಜಾರಿಕೆ. ಇಷ್ಟೊಂದು ಧೈರ್ಯ. ಗೊಂಡವಾನ ರಾಜ್ಯದ ಬಳಿ ಬಹಳಷ್ಟು ಚಿನ್ನ ಇರುವಂತಿದೆ.
1: ಜಹಾಂಪನ, ತಾವು ಹೇಳಿದ್ದು ನಿಜ. ಗೊಂಡವಾನದಲ್ಲಿ ಚಿನ್ನವೂ ಇದೆ, ಶೌರ್ಯವೂ ಇದೆ. ನಮ್ಮ ರಾಜ್ಯ ಹಾಗಲಕಾಯಿಯಂತೆ, ಅದನ್ನು ನುಂಗಲು ಪ್ರಯತ್ನಿಸುವವನ ಬಾಯೆಲ್ಲ ಕಹಿಯಾಗುತ್ತದೆ.
4: ಏ ಆಧಾರ್ ಸಿಂಗ್, ಮೈ ಮೇಲೆ ಎಚ್ಚರವಿರಲಿ. ನಿಮ್ಮ ಆ ದುರ್ಗಾವತಿಗೆ ಹೇಳು, ಯುದ್ಧಕ್ಕೆ ಸಿದ್ಧವಾಗಿರಲಿ.
1: ಜಹಾಂಪನ, ದಯವಿಟ್ಟು ಅವರನ್ನು ಮಹಾರಾಣಿ ದುರ್ಗಾವತಿ ಎಂದು ಕರೆಯಿರಿ. ಅದೇ ಅವರಿಗೆ ಸಲ್ಲುವ ಗೌರವ.
4: ಹೌದು ಹೌದು, ಮಹಾರಾಣಿ ದುರ್ಗಾವತಿ. ನೀನೀಗ ಹೊರಡಬಹುದು.
1: ಆಗಲಿ.
5: ಆಸಫ್ ಖಾನ್, ಆಸಫ್ ಖಾನ್,
4: ತಕ್ಷಣ ಯುದ್ಧದ ಸಿದ್ಧತೆ ಮಾಡು. ಗೊಂಡವಾನದ ಮೇಲೆ ಕೂಡಲೇ ದಂಡೆತ್ತಿ ಹೋಗು. ನನಗೆ ಗೊಂಡವಾನ ಬೇಕು, ಗೊಂಡವಾನ ಬೇಕೇ ಬೇಕು. ಅರ್ಥವಾಯ್ತೆ?
6: ಮಹಾರಾಣಿಯವರೇ, ದೆಹಲಿಯ ಸಾಮ್ರಾಟ ಅಕ್ಬರ್ ಕೋಪದಿಂದ ಉರಿಯುತ್ತಿದ್ದಾನೆ. ಅವನು ತನ್ನ ಸೇನಾಧಿಪತಿ ಆಸಫ್ ಖಾನ್ಗೆ ಗೊಂಡವಾನದ ಮೇಲೆ ದಂಡೆತ್ತಿ ಹೊರಡುವಂತೆ ಆದೇಶವನ್ನಿತ್ತಿದ್ದಾನೆ. ಅಗಾಧ ಮೊಘಲ್ ಸೇನೆ ಈಗಾಗಲೇ ನಮ್ಮಂತ ಧಾವಿಸಿ ಬರುತ್ತಿದೆ.
1: ಮಹಾರಾಣಿಯವರೇ, ನಾವು ನಿರೀಕ್ಷಿಸಿದ್ದ ಸಮಯ ಬಂದಿದೆ.
7: ಇನ್ನು ಯುದ್ಧ ಅನಿವಾರ್ಯ.
8: ಮೊಘಲ್ ಸಾಮ್ರಾಜ್ಯದ ಸೇನೆ ಅಪಾರ. ಅವರ ಬಳಿ ದೊಡ್ಡ ದೊಡ್ಡ ಪಿರಂಗಿಗಳಿವೆ. ಸೈನಿಕರ ಸಂಖ್ಯೆಯು ನಮಗಿಂತ ಬಹಳ ಹೆಚ್ಚು. ನಾವು ಅತ್ಯಂತ ಜಾಣ್ಮೆಯಿಂದ ಯುದ್ಧ ತಂತ್ರ ರೂಪಿಸಬೇಕು.
1: ಮಹಾರಾಣಿಯವರೇ, ನಮ್ಮ ಸೇನೆ ಸಂಖ್ಯೆಯಲ್ಲಿ ಕಡಿಮೆ, ಆದರೆ ಪ್ರತಿಯೊಬ್ಬ ಯೋಧನೂ 10 ಮಂದಿಗೆ ಸಮಾನ. ನಾವು ಬೆಟ್ಟಗಳು, ಕಾಡುಗಳು ಮತ್ತು ಕಣಿವೆಗಳನ್ನು ಬಳಸಿಕೊಂಡು ಯುದ್ಧ ಮಾಡಿದರೆ ಶತ್ರುವಿಗೆ ಭಾರಿ ನಷ್ಟ ಉಂಟು ಮಾಡಬಹುದು.
0: ಅದೇ ನಮ್ಮ ತಂತ್ರ. ನರಾಯ ನಾಲೆಯ ಸುತ್ತಮುತ್ತಲಿನ ಕಿರಿದಾದ ಕಣಿವೆಗಳಲ್ಲಿ ಶತ್ರುವನ್ನು ಸಿಕ್ಕಿಹಾಕಿಸುತ್ತೇವೆ. ಬಿಲ್ಲುಗಾರರು ಬೆಟ್ಟಗಳ ಮೇಲಿಂದ ಬಾಣಗಳ ಸುರಿಮಳೆಗೈಯುತ್ತಾರೆ. ಕೆಳಗಿನಿಂದ ನಮ್ಮ ಅಶ್ವಸೇನೆ ಮತ್ತು ಪದಾತಿ ದಳ ದಾಳಿ ಮಾಡುತ್ತವೆ. ಶತ್ರು ತಪ್ಪಿಸಿಕೊಳ್ಳಲು ದಾರಿಯೇ ಇರುವುದಿಲ್ಲ.
8: ಆಹಾ, ಅತ್ಯುತ್ತಮ ಯೋಜನೆ ಮಹಾರಾಣಿಯವರೇ.
0: ವೀರ ಯೋಧರೇ, ಇದು ಕೇವಲ ರಾಜ್ಯಕ್ಕಾಗಿ ನಡೆಯುವ ಯುದ್ಧವಲ್ಲ. ಇದು ನಮ್ಮ ಸ್ವಾತಂತ್ರ್ಯ, ಸ್ವಾಭಿಮಾನ ಮತ್ತು

0: ಮತ್ತು ಮಾತೃಭೂಮಿಯ ಗೌರವಕ್ಕಾಗಿ ನಡೆಯುವ ಧರ್ಮ ಯುದ್ಧ ಎಂದು ಪ್ರತಿಯೊಬ್ಬ ಯೋಧನೂ ನೆನಪಿಡಬೇಕು. ನಾವು ಗೆದ್ದರೆ ಗೊಂಡವಾನದ ಕೀರ್ತಿ ಇನ್ನಷ್ಟು ಎತ್ತರಕ್ಕೇರುತ್ತದೆ. ಒಂದು ವೇಳೆ ವೀರ ಮರಣ ಹೊಂದಿದರೂ ಇತಿಹಾಸ ನಮ್ಮನ್ನು ಅಮರರನ್ನಾಗಿ ಮಾಡುತ್ತದೆ.
1: ಮಹಾರಾಣಿ ದುರ್ಗಾವತಿಗೆ
2: ಜೈ ಮಾತೆ,
1: ಜೈ ಗೊಂಡವಾನ ಸಾಮ್ರಾಜ್ಯ,
2: ಜೈ ಗೊಂಡವಾನ ಸಾಮ್ರಾಜ್ಯ.
3: ನಾನು ನಿಮ್ಮ ಸೇವಕ ಆಧಾರ್ ಸಿಂಗ್.
0: ಆಧಾರ್ ಸಿಂಗ್
3: ಮಹಾರಾಣಿಯವರೇ,
0: ಆಧಾರ್ ಸಿಂಗ್, ನನ್ನ ದೇಹದಿಂದ ಈಗಾಗಲೇ ತುಂಬಾ ರಕ್ತ ಹರಿದಿದೆ. ಈ ದೇಹ ಇನ್ನು ನನ್ನ ಜೊತೆ ನಿಲ್ಲುವುದಿಲ್ಲ.
3: ಹಾಗೆ ಹೇಳಬೇಡಿ ಮಹಾರಾಣಿ.
0: ನೋಡಿ ನೋಡಿ, ಶತ್ರು ಸೇನೆ ನಮ್ಮತ್ತಲೇ ಬರುತ್ತಿದೆ. ಅವರು ನನ್ನನ್ನು ಜೀವಂತವಾಗಿ ಬಂಧಿಸಿ ಗೊಂಡವಾನದ ಗೌರವಕ್ಕೆ ಧಕ್ಕೆ ತರುವ ಮೊದಲು ಇಗೋ ಈ ಕಠಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಕೈಯಿಂದಲೇ ನನ್ನ ಪ್ರಾಣವನ್ನು ತೆಗೆಯಿರಿ.
3: ಇಲ್ಲ,
0: ತೆಗೆದುಕೊಳ್ಳಿ, ತೆಗೆದುಕೊಳ್ಳಿ, ವೀರ ಮರಣದ ವರವನ್ನು ನನಗೆ ನೀಡಿ.
3: ಇಲ್ಲ
0: ಆಧಾರ್ ಸಿಂಗ್, ದಯಮಾಡಿ ತೆಗೆದುಕೊಳ್ಳಿ.
3: ಇಲ್ಲ ಮಹಾರಾಣಿಯವರೇ, ಅದು ಎಂದಿಗೂ ಸಾಧ್ಯವಿಲ್ಲ. ಈ ದಾಸನ ಕೈಯಿಂದ ಅಂತಹ ಅನರ್ಥವಾಗಬಾರದು. ಬನ್ನಿ, ನಾವು ನಿಮ್ಮ ಸುತ್ತ ರಕ್ಷಣಾ ವಲಯ ನಿರ್ಮಿಸಿ ಕೋಟೆಯೊಳಗೆ ಕರೆದೊಯ್ಯುತ್ತೇವೆ, ಬನ್ನಿ.
0: ಆಧಾರ್ ಸಿಂಗ್, ಗೊಂಡವಾನದ ಮಹಾರಾಣಿ ಮೊಘಲರ ಕೈಗೆ ಸಿಕ್ಕಿ ಅವಮಾನ ಅನುಭವಿಸಲಿ ಎಂದು ನೀವು ಬಯಸುತ್ತೀರಾ?
3: ಇಲ್ಲ,
0: ನಾನು ಈ ರಣಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ.
3: ನಮ್ಮ ಮಾತನ್ನು ಕೇಳಿ ಮಹಾರಾಣಿ.
0: ನೋಡಿ, ನೀವು ನನ್ನ ಮಾತನ್ನು ಪಾಲಿಸದೇ ಇದ್ದರೆ ಗೊಂಡವಾನದ ಮಗಳು ತನ್ನ ನಿರ್ಧಾರವನ್ನು ತಾನೇ ತೆಗೆದುಕೊಳ್ಳಲು ಬಲ್ಲಳು.
3: ಮಹಾರಾಣಿಯವರ ನನ್ನ ಕಟಾರಿ
0: ಕೊಡಿ ಇಲ್ಲಿ.
3: ಮಹಾರಾಣಿಯವರೇ, ಇದೇನು ಮಾಡಿಬಿಟ್ಟಿರಿ? ನನ್ನ ಕಟಾರಿಯನ್ನು ನನ್ನಿಂದಲೇ ಕಸಿದುಕೊಂಡು ಸ್ವತಃ ನೀವೇ. ಅಯ್ಯೋ, ಇದೇನು ಮಾಡಿದಿರಿ?
0: ಆಧಾರ್ ಸಿಂಗ್, ನಾನು ಯಾವಾಗಲೂ ನಂಬಿದ್ದು ಈ ಜೀವನ ಮತ್ತು ಮರಣದ ನಡುವೆ ಯಾವ ಗೋಡೆಯೂ ಇರುವುದಿಲ್ಲ ಎಂದು. ಮರಣವು ಈ ಅಮರ ಜೀವನದ ಒಂದು ಚಿಕ್ಕ ಭಾಗವೇ. ಓ ಗೊಂಡವಾನದ ಪವಿತ್ರ ಮಣ್ಣೇ, ನಿನಗೆ ಸದಾ ಜಯವಾಗಲಿ, ಜಯವಾಗಲಿ.
3: ಅಯ್ಯೋ ಅಯ್ಯೋ, ಮಹಾರಾಣಿಯವರೇ, ಧನ್ಯ ಧನ್ಯ ನಿಮ್ಮ ಬಲಿದಾನ. ಕೊಂಡವಾನ ಧನ್ಯ. ಈ ಮಾತೃಭೂಮಿ ಎಂದಿಗೂ ನಿಮ್ಮ ಋಣವನ್ನು ತೀರಿಸಲಾಗದು.

0: ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಕುಲದೀಪ್ ಎನ್. ಪಾತ್ರವರ್ಗದಲ್ಲಿ ರಾಣಿ ದುರ್ಗಾವತಿ ನಂದಿನಿ ಕೆಆರ್, ರಾಜಮಾತೆ ಪದ್ಮಾವತಿ ವನಿತಾ ಎಸ್ಎಸ್, ರಾಜಪುರೋಹಿತರು ಪಿ ನಾಗಭೂಷಣ, ಆಧಾರ್ ಸಿಂಗ್, ಮಂಜು ಉಪಾಧ್ಯಾಯ್, ಅಕ್ಬರ್ ಪ್ರಶಾಂತ್ ಹಿರೇಮಠ್, ಬೀರ್ಬಲ್ ಎನ್ ಕೇಶವಮೂರ್ತಿ, ಚಂದ್ರಶಾ ಕಾರ್ತಿಕ್ ಎಂಎಸ್, ಸೈನಿಕ ಎಚ್ಎಲ್ ಶಿವಶಂಕರಸ್ವಾಮಿ, ದೂತ ಶ್ರೀಮಾನ್ ಎಸ್. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಕೇಳಿ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಕೆವಿ ರಾಜು ಅವರ ಸಾಹಿತ್ಯದಲ್ಲಿ ಕೇಳಿ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ರಣರಂಗ ಚಿತ್ರದ ಗೀತೆಯನ್ನು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಏಳು ಸುತ್ತಿನ ಕೋಟಿ ಚಿತ್ರದ ಗೀತೆಯನ್ನು, ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಎಲ್ ವೈದ್ಯನಾಥನವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ. ಹಾಲುಂಡ ತವರು ಚಿತ್ರದ ಗೀತೆಯನ್ನ ಹಾಡಿದ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ನೀವು ಕೇಳುತ್ತಿದ್ದೀರಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಅಮರ ಮಧುರ ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಚಿತ್ರ ಅವರ ಧ್ವನಿಯಲ್ಲಿ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು, ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ದೇವಾ ಅವರ ರಾಗ ಸಂಯೋಜನೆ ಇದೆ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆಯನ್ನು ಹಾಡಿದ ಗಾಯಕರು ಆರ್ ಪಿ ಪಟ್ನಾಯಕ್ ಹಾಗೂ ಉಷಾ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಸ್ನೇಹನ ಪ್ರೀತಿನ ಚಿತ್ರದ ಗೀತೆಯನ್ನು ಚಿತ್ರ ಅವರ ಧ್ವನಿಯಲ್ಲಿ

ಚಂದ್ರಮುಖಿ ಪ್ರಾಣಸಖಿ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಕೆ ಕಲ್ಯಾಣವರದು.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ ಶ್ರುತಿ ಸೇರಿದಾಗ ಚಿತ್ರದ ಗೀತೆಯನ್ನು, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ರವಿಮಾಮ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಇದುವರೆಗೆ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: about several errors in these papers. The NTA said the English paper will be held on the 9th of September from 9 a.m. to 12 noon in Shift 1, while the Commerce paper will be conducted the same day from 3 p.m. to 6 p.m. in Shift 2. The Sociology paper will be held on the 10th of September from 9 a.m. to 12 noon in Shift 1. The NTA had conducted the UGC NET June 2026 examination from the 22nd to 30th of June across 87 subjects for the award of Junior Research Fellowship, eligibility for assistant professor, and admission to PhD programs. In Jharkhand, students protesting against irregularities in state's recruitment examinations today burnt effigies of Chief Minister Hemant Soren, Congress leader Rahul Gandhi, and RJD leader Tejasvi Yadav in Ranchi. Students raised slogans against the state government and reiterated their demand for the cancellation of JPSC and JSSC examination, alleging irregularities in the recruitment process. The protesters have also announced plans to gear out the Chief Minister's residence on the 20th of this month. India Meteorological Department, IMD, has issued a red alert for heavy to very heavy rainfall over Gangetic, West Bengal and Odisha for tomorrow. Similar conditions are also expected over Arunachal Pradesh, Chhattisgarh, Jharkhand, Uttar Pradesh, Eastern Madhya Pradesh, Himachal Pradesh, Jammu and Kashmir, Ladakh and Uttarakhand for the next 2 days. The Met Department has said that heavy rainfall is expected over Assam, Meghalaya, Bihar, Haryana, Chandigarh and Delhi for tomorrow. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಿಲ್ಲಿದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರಿಂದ, 6:35 ದೇಶಭಕ್ತಿಗೀತೆ, 6:40 ಜಾನಪದ ಗೀತೆಗಳು, 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, 8:35 ವಚನ ಗಾಯನ, 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿಯಾಗುವುದು ಹೇಗೆ ಈ ವಿಷಯ ಕುರಿತು ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್. 6:15 ಭಾವಗೀತೆಗಳು, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ. ಮೊದಲಿಗೆ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಉಮೇಶ್ ಎಂಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆದಾರಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭೀಮರಾಯ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. 7:45 ವಿಧಾನಮಂಡಲದಲ್ಲಿ ಇಂದು 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮನೆರಾಳ್ ಗ್ರಾಮದ ಸಂಗಪ್ಪ ಪವಾಡಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ರಂಗಗೀತೆಗಳು. 9:15 ಭಾವಗೀತೆಗಳು. 9:30 ದೊಡ್ಡಾಟ ದೇವಿ ಕತೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೆ ಗುಲಾಂ ಅಲಿಖಾನ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:12:08. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55. ಹಾಗಾದರೆ ಸಮ್ಮತಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.